ನಮಸ್ಕಾರ. ಭಗವಂತನ ಮೇಲೆ ನಮಗಿರುವ ನಂಬಿಕೆಯು ಬದುಕಿನ ಹೊಸ ದಾರಿಯಲ್ಲಿ ನಡೆಯಲು ಹಾದಿಯಾಗುತ್ತೆ. ದೈವ ನಂಬಿಕೆ, ದೈವ ಆರಾಧನೆ ನಮ್ಮ ಸಂಸ್ಕೃತಿಯ ಭಾಗ. ಇದೀಗ ಪ್ರಸಾರವಾಗಲಿದೆ ಭಕ್ತಿಗೀತೆಗಳ ಕಾರ್ಯಕ್ರಮ ಸಂಗೀತ ಸುಧಾ. ಕಾರ್ಯಕ್ರಮದ ಆರಂಭದ ಗೀತೆಯನ್ನ ಕೇಳಿ. ಅಷ್ಟಲಿಂಗದ ಶಿವನಿಷ್ಠ ದರೆಯಿದು, ಅಷ್ಟತೀರ್ಥದ ಬಹುನಿಷ್ಠ ದರೆಯಿದು, ಅಷ್ಟಗಣಪರು ನೆಲೆ ನಿಂತ ದರೆಯಿದು ಕೇಳಿ. ಈ ಒಂದು ಗೀತೆಯನ್ನ ನಿಮ್ಮ ವೇಣುಧ್ವನಿಯಲ್ಲಿ

ಸಂಗೀತ ಸುಧಾ, ಇದು ಭಕ್ತಿ ಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮವನ್ನು ನೀವು ಕೇಳ್ತಾ ಇದ್ದೀರಾ ಕೆಎಲ್ ವೇಣುಧ್ವನಿ 90.4 FM. ಕಾರ್ಯಕ್ರಮದಲ್ಲಿ ಈಗ ಕೇಳಿ ಈ ಒಂದು ಗೀತೆಯನ್ನ. ದಕ್ಷ ಯಜ್ಞ ನಾಶ ಕೈದ ಅಮಿತ ಶೂರನೇ, ಅಣುರೇಣು ತೃಣವು ನೀನಯ್ಯ ಗಂಗಾ.

ಭಕ್ತಿಗೀತೆಗಳ ಕಾರ್ಯಕ್ರಮವಿದು ಸಂಗೀತ ಸುಧಾ. ಈಶಾ ನಂಜುಂಡ ಶರಣು ಶರಣು, ಜಗದೀಶ ಶರಣು ಶರಣು, ಗೌರೀಶ ಶರಣು ಶರಣು, ನಟರಾಜ ಶರಣು.

ಭಕ್ತಿಗೀತೆಗಳ ಕಾರ್ಯಕ್ರಮವಿದು ಸಂಗೀತ ಸುಧಾ. ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ವೇಣುಧ್ವನಿ 90.4 FM. ಕಾರ್ಯಕ್ರಮದ ಮುಂದಿನ ಗೀತೆ ರುದ್ರ ಬಂದಾನೆ ವೀರ ಬಂದಾನೆ ಸ್ವಾಮಿ ಬಂದಾನೆ ಭೂಮಿಯನ್ನು ಬೆಳಗುವುದಕ್ಕೆ ದುಷ್ಟರ ಕಾಟ ತಮ್ಮ

ಭಕ್ತಿ ಗೀತೆಗಳ ಕಾರ್ಯಕ್ರಮವಿದು. ಸಂಗೀತ ಸುಧಾ ಕಾರ್ಯಕ್ರಮದ ಮುಂದಿನ ಗೀತೆ ದೇವ ಗರಳಪುರಿಯ ವಾಸ ಶಂಕರ ಈಶ್ವರ ನಂಜುಂಡೇಶ್ವರ ನಾ ನಮಿಪೆ ದೇವಾ.

ಸಂಗೀತ ಸುಧಾ, ಇದು ಭಕ್ತಿ ಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ಈಗ ಕೇಳಿ ಈ ಒಂದು ಗೀತೆಯನ್ನ. ಶಿವ ಶಿವ ಶಿವ ಶಿವ ಶಿವನೋತ್ಸವ, ನಂಜುಂಡಗುಡಿಯ ಶ್ರೀಕಂಠನ ಉತ್ಸವ.

ಭಕ್ತಿಗೀತೆಗಳ ಕಾರ್ಯಕ್ರಮವಿದು ಸಂಗೀತ ಸುಧಾ. ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ವಣಧ್ವನಿ 90.4 FM. ಕಾರ್ಯಕ್ರಮದಲ್ಲಿ ಈಗ ಕೇಳಿ ಈ ಒಂದು ಗೀತೆಯನ್ನ. ನಾದಪ್ರಿಯ ಶಿವನೆಂಬರು ನಾದಪ್ರಿಯ ಶಿವನಲ್ಲವಯ್ಯ, ವೇದಪ್ರಿಯ ಶಿವನೆಂಬರು ವೇದಪ್ರಿಯ ಶಿವನಲ್ಲವಯ್ಯ.

0: ಈಗ ಪ್ರಸಾರವಾಗಲಿದೆ ಚಿಂತನ. ಇಂದಿನ ಚಿಂತನವನ್ನು ನಿಮ್ಮೆದುರಿಗೆ ಪ್ರಸ್ತುತಪಡಿಸಲಿದ್ದಾರೆ ವಿಜಯಪುರದ ಜ್ಞಾನ ಯೋಗಾಶ್ರಮದ ಶ್ರೀ ಸಿದ್ದೇಶ್ವರ ಸ್ವಾಮಿಗಳು.
1: ಈ ಶಾಂತಿಪೂರ್ಣ ಭಾವ, ಸತ್ಯಪೂರ್ಣ ಭಾವ, ಇದು ಬದುಕಿನ ವೈಭವ. ಹಾಗೆ ಆಗಬೇಕಾಗಿತ್ತು ಅಂದ್ರೆ ಭಾವವನ್ನು ಮೊದಲ ಪರಿಶುದ್ಧಗೊಳಿಸಬೇಕಾಗ್ತದೆ. ಭಾವದಲ್ಲಿ ಕೆಲ ಕಾಲುಷ್ಯಗಳು ಸಾಮಾನ್ಯವಾಗಿ ಅವುಗಳನ್ನೆಲ್ಲ ತೆಗೆದು ಹಾಕುವುದು. ಯಾವಾಗ ಭಾವ ಶುದ್ಧವಾಯಿತೋ ಅವಾಗ ಅದರಲ್ಲಿ ಸತ್ಯ ಮೂರ್ತ ಶಾಂತಿಯೇ ತುಂಬ, ಆವಾಗ ಬದುಕು ಪರಿಪೂರ್ಣ ಆಗುವುದು. ಅದಕ್ಕಾಗಿ ಭಾವ ಕಾಲುಷ್ಯಗಳನ್ನ ತೆಗೆಯೋದು, ಆ ಭಾವ ಮಾಲಿನ್ಯ ಯಾವುದು, ಅವು ಹಲವು, ಅವುಗಳಲ್ಲಿ ಒಂದನ್ನು ನಾವು ನೋಡಿದೆ, ಅದು ಆಸೆ, ಅತಿಯಾದ ಆಸೆ. ಆಸೆ ಇರಬೇಕು, ಆದರೆ ಮಿತ ಮಿತವಾಗಿ ಹಿತಹಿತವಾಗಿ ಇರಬೇಕು. ಆಸೆ ಇಲ್ಲದೆ ಇದ್ರೆ ಬದುಕು ನಡೆಯೋದಿಲ್ಲ. ಈಗ ಒಂದು ಮೊಗ್ಗು ಇತ್ತು, ಹೂವಿನ ಮೊಗ್ಗ, ಅದಕ್ಕೊಂದು ಆಸೆ ಅರಳಬೇಕು ಅಂತ. ಎಷ್ಟು ಚೆನ್ನಾಗದ ಆಸೆ, ನಾನು ಅರಳಬೇಕು, ಸೂರ್ಯ ಬರಬೇಕು, ನನ್ನ ಮೇಲೆ ತನ್ನ ಕಿರಣಗಳನ್ನ ಆತ ಸುರಿಬೇಕು, ನಾನೊಂದಿಷ್ಟು ಅರಳಬೇಕು, ನನ್ನ ಒಳಗೆ ಒಂದೇನು ಸುಗಂಧ ತುಂಬಿದೆ ಪರಿಸರದಲ್ಲೆಲ್ಲ ಹರಬೇಕು, ಇದು ಆಸೆ. ಎಂಥ ಆಸೆ ಮನುಷ್ಯನಲ್ಲಿ ಬೇಕಾಗ್ತದೆ, ನಾನು ಒಂದಿಷ್ಟು ಅರಳಬೇಕು, ನನ್ನ ಒಳಗೆ ಏನೊಂದಿಷ್ಟು ಪ್ರೇಮದ ಸೌರಭದ, ಪವಿತ್ರ ಪ್ರೇಮದ ಸೌರಭದ, ಅದನ್ನು ಜಗತ್ತಿನಲ್ಲಿ ಒಂದಿಷ್ಟು ಹರಬೇಕು ಅನ್ನುವ ಆಸೆ ಇರಬೇಕು, ಅಂಥ ಆಸೆ ಇರಬೇಕು. ಆದರೆ ಅತಿ ಆಸೆ ಇರಬಾರದು, ಅಹಿತ ಆಸೆ ಇರಬಾರದು, ಎರಡಿವು. ಆಸೆ ಅತಿನೂ ಆಗಬಾರದು, ಆಸೆ ಅಹಿತವಾಗಿ ಇರಬಾರದು. ಎಷ್ಟೋ ಸಲ ಅಹಿತ ಆಸೆಗಳು, ಎಂಥ ಆಸೆಗಳು, ಒಂದೇನೋ ಸಣ್ಣ ಕಥೆ ಹೇಳ್ತಾರೆ, ಸುಮ್ಮನೆ ಸಾಂಕೇತಿಕ, ಎಷ್ಟು ವಿಚಿತ್ರ ಇರ್ತದ ಆಸೆ. ಒಮ್ಮೊಮ್ಮೆ ಇಬ್ರು ಗೆಳೆಯರು, ಅವ್ರಿಗೆ ಶ್ರೀಮಂತ ಆಗಬೇಕು ಅಂತ ಇಚ್ಛೆ, ಆದರೆ ದುಡದಲ್ಲ, ಇದು ಸಮಸ್ಯೆ. ಅದಕ್ಕೆ ಒಬ್ಬ ಋಷಿಯ ಕಡೆ ಹೋದರು, ಮಹರ್ಷಿಗಳೇ ನಾವು ಶ್ರೀಮಂತರಾಗಬೇಕು, ಭಾರೀ ಶ್ರೀಮಂತರಾಗಬೇಕು, ಅದಕ್ಕೆ ಏನು ಮಾಡಬೇಕು ಅಂತ ಕೇಳಿದರು. ಋಷಿಗಳು ಹೇಳಿದರು, ಬಹಳ ಸುಲಭ, ದುಡಿರಿ ಅಂದರು. ಹಂಗಿತ್ತಂದ್ರೆ ನಿಮ್ಮ ಹತ್ರ ನಾವ್ಯಾಕೆ ಬರ್ತೀವಿ, ಏನೋ ಒಂದು ಏನ್ರೆ ಮಾರ್ಗದರ್ಶನ ಮಾಡ್ತಾರಂತ ನಿಮ್ಮ ಹತ್ತಿರ ಬಂದಿತ್ತು, ಅದಕ್ಕೆ ನಿಮ್ಮಲ್ಲಿ ಏನಾರ ಉಪಾಯ ಇದ್ರೆ ಹೇಳ್ರಿ ಅಂತ. ಅದಕ್ಕೆ ಅವರು ಹೇಳಿದರು, ಇನ್ನೊಂದು ಉಪಾಯ ಅದ, ಅದು ಭಿಕ್ಷಾ ಬೇಡೋ ಉಪಾಯ. ಮನುಷ್ಯರಿಗೆ ಭಿಕ್ಷಾ ಬೇಡೋದಲ್ಲ, ದೇವರಿಗೆ ಭಿಕ್ಷಾ ಬೇಡೋ. ಅದಕ್ಕೆ ಹೋಗಿ ಕೂಡ್ರಿ ತಪಸ್ಸಿಗೆ, ನೀವು ದೇವರು ಪ್ರತ್ಯಕ್ಷ ಆಗೋ ತಕ ಕೂಡ್ರಿ, ನೀವು ಬೇಡ್ಕೋರಿ ಅಂದ್ರು. ಅಂದ್ರೆ ಎರಡೇ, ದುಡಿಬೇಕು ಇಲ್ಲ ಭಿಕ್ಷುಕ ಆಗಬೇಕು, ಶ್ರೀಮಂತ ಆಗಬೇಕು, ಚಲೋ ಇಲ್ಲ ಇವು ಎರಡು. ಆ ಬಳಿಕ ಬಹಳ ಸಂತೋಷ ಆಯ್ತು ಅವ್ರಿಗೆ, ಎಷ್ಟು ದಿವಸದಾಗ ಇದು ಸಿಗ್ತದೆ ಅಂದರು. ಅದೇನು ನೀವು ಮನಸ್ಸು ಮಾಡಿದ್ರೆ ಒಂದು ದಿವಸ ಆಗಬಹುದು, ಎರಡು ದಿವಸ ಆಗಬಹುದು ಅಂತ ಹೇಳಿ ಕಳಿಸಿದ್ರು. ಒಂದು ಗುಡ್ಡದ ಮೇಲೆ ಒಬ್ಬ, ಇನ್ನೊಂದು ಗುಡ್ಡದ ಮೇಲೆ ಇನ್ನೊಬ್ಬ ಕೂತ. ಪಾಪ ಸಣ್ಣವರು, ಕೆಟ್ಟ ಬಿಸಿಲ, ಅದರಾಗ ಭೂಮಿ ಕಾಯ್ದದ, ಗಾಳಿ ಬಿಸಿ ಬಿಸಿಯಾಗಿ ಬರ್ತದ, ಹಸಿವು ಆಗ್ಯದ, ನೀರಡಿಕೆ ಆಗ್ಯದ, ಏನೂ ತಗೊಳಾರ್ದೆ ಕೂತಾರ ಅಂತ ದೇವರಿಗೆ ಕನಿಕರ ಬಂತು. ಅವಾಗ ದೇವರು ಬಂದು ಒಬ್ಬಗ ಭೇಟಿ ಆದ ಮೊದಲ. ಯಾಕಪ್ಪ, ಯಾಕೆ ಉಪವಾಸ ಕೂತಿ ಹೇಳಲ್ಲ? ಇಲ್ಲ, ನಾನು ವರ ನೀನು ಕೊಟ್ರೆ ಹೇಳೋದು, ಇಲ್ಲದೆ ಇದ್ರ ಇಲ್ಲೇ ಹೋಗಿಬಿಡ್ಲಿ ಜೀವನ ಅಂದ. ಎಂಥ ನೋಡಬೇಕು, ಜೀವನ ಹೋಗಿಬಿಡ್ಲಿ ಅಂದ್ರೆ ಜೀವನಕ್ಕೆ ಅರ್ಥನೇ ಇಲ್ಲ, ಏನು ಬೇಕು ಅಂತ ಕೇಳ್ದ ದೇವರು. ಅವಾಗ ಇವ ವಿಚಾರ ಮಾಡ್ದ, ಅಕಸ್ಮಾತ್ ನಾನು ಏನರೇ ಕೇಳ್ದೆ. ಈಗ ಅವನು ಕೇಳವನೇ, ಅವ ಏನು ಕೇಳ್ಯಾನ ಅದನ್ನ ತಿಳ್ಕೋಬೇಕು ಅಂತೇಳಿದು, ಅವನ ಹತ್ತರನು ಹೋಗ್ತೀಯನು ಅಂತ ಕೇಳ್ದ, ಅಥವಾ ಹೋಗಿ ಬಂದೇನು ಅಂತ ಕೇಳ್ದ. ಇಲ್ಲ, ಮೊದಲು ನಿನಗೇ ಕೊಟ್ಟ ಅಲ್ಲಿ ಹೋಗ್ಬೇಕಂತ ಮಾಡೇನಿ ಅಂದ. ಇವ ಹೇಳ್ದ, ನಾನು ಏನು ಕೊಡ್ತೇನಿ, ಇವ ಬೇಡ್ಕೋತೇನಿ, ಇದಕ್ಕಿಂತ ಹೆಚ್ಚು ಕೇಳವ ಅಂದ್ರೆ ನಾನು ಶ್ರೀಮಂತ ಆಗೋ ಸಾಧ್ಯವೇ ಇಲ್ಲ. ನಾನು 1,000 ಕೇಳಿದ್ರೆ ಅವ 2,000 ಕೇಳ್ತಾನೆ, ನಾನು 1,00,000 ಕೇಳಿದ್ರೆ ಅವ 1,00,000 ಕೇಳ್ತಾನೆ, ನನಗಿಂತಲೂ ಶ್ರೀಮಂತ ಆಗಿ ಬಿಡ್ತಾನೆ. ಹಂಗ ಮಾಡಬಾರ್ದು, ನನಗಿಂತ ಬಡವಾಗಬೇಕು, ಹಂಗ ಮಾಡಬೇಕು ಅಂದ. ಹೆಂಗ ಬಂದಾರೆ ಅದಕ್ಕ ಶ್ರೀಮಂತ ಆಗ, ಆದರೆ ಒಳಗೆ ಶುರುವಾಯ್ತು. ನನಗಿಂತಲೂ ಕಷ್ಟಕ್ಕೆ ಒಳಗಾಗಬೇಕು, ಬಡತನ. ಅವಾಗ ಕೇಳ್ದ, ಭಗವಂತನೇ ನನಗೇನೂ ಕೊಡಬೇಡ, ನನಗೇನು ಕೊಡಬೇಡ, ನಂದೊಂದು ಕಾಲು ಹೋಗಿಬಿಡ್ಲಿ ಅಂದ. ಅಲ್ಲಿ ಹೋದ ದೇವರು, ಅಲ್ಲಿ ಹೋದ ಕೂಡ್ಲೇ ಅವ ನೋಡಿದ್ದ ಇಲ್ಲಿ ದೇವರು ಬಂದಾನಂತ. ಅವ ಹೇಳ್ದ, ದೇವರೇ ಅವನಿಗೇನು ಕೊಟ್ಟಿದೆಯಲ್ಲ ಅದ್ರ ಯಾಡ ಪಾಲ್ ನನಗ್ ಕೊಡು ಅಂತ. ಎಂಥ ಭಾವಕ್ಕ ಅಹಿತ ಭಾವ ಅಂತ ಕರಿ. ಇದು ಅಹಿತ ಕಥೆ ಮಹತ್ವದ್ದಲ್ಲ, ಆದರೆ ಅದರೊಳಗಿರುವ ಅರ್ಥ ಅಂದ್ರೆ ನಮ್ಮ ಭಾವ ಒಮ್ಮೊಮ್ಮೆ ಹೆಂಗ ಕೆಲಸ ಮಾಡ್ತದೆ. ಮೊದಲ ಶ್ರೀಮಂತ ಆಗಬೇಕಂತ ಆದವರು ಕೊನೆಗೆ ಎಲ್ಲ ಕಳ್ಕೊಂಡೇ ಬಂದ್ರು. ಹಿಂಗಾಗ್ತದ ಒಮ್ಮೊಮ್ಮೆ ನಮ್ಮ ಭಾವ ಕೆಡ್ತದ. ಯಾಕೆ? ಅಹಿತ ಭಾವದಲ್ಲಿ ಅಹಿತ ಉಂಟಾಯ್ತು ಅಂದ್ರೆ, ಅಹಿತ ಸೇರ್ತು ಅಂದ್ರೆ ಭಾವ ಕೆಡ್ತದೆ, ಅದರಿಂದ ಬದುಕು ಕೆಡ್ತದೆ. ಅವಾಗೆಲ್ಲಿ ಸಂತೋಷ ಆಗುವುದು? ಅವಾಗೆಲ್ಲಿ ಸತ್ಯದ ಪ್ರಜ್ಞೆ ಮೂಡುವುದು ಹೇಳಿ.
0: ಇದುವರೆಗೂ ಪ್ರಸಾರವಾಯಿತು ಚಿಂತನ. ಇಂದಿನ ಚಿಂತನದಲ್ಲಿ ಮಾರ್ಗದರ್ಶನ ನೀಡಿದವರು ವಿಜಯಪುರ ಜ್ಞಾನಯೋಗಾಶ್ರಮದ ಶ್ರೀ ಸಿದ್ದೇಶ್ವರ ಸ್ವಾಮಿಗಳು.
2: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ
3: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
2: KLE ಕ್ಯಾನ್ಸರ್ ಹಾಸ್ಪಿಟಲ್, KLE's ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂಭಾಗದಲ್ಲಿ, ನೆಹರು ನಗರ್ ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
3: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
2: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ BMT ಅತಿ ಶೀಘ್ರದಲ್ಲಿ ಪ್ರಾರಂಭವಾಗಲಿದೆ. ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
3: ವಿಳಾಸ KLE ಕ್ಯಾನ್ಸರ್ ಹಾಸ್ಪಿಟಲ್, KLE's ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂಭಾಗದಲ್ಲಿ, ನೆಹರು ನಗರ ಬೆಳಗಾವಿ.
2: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0831255250 ಮತ್ತು 2473777 ಮೊಬೈಲ್ ಸಂಖ್ಯೆ 6360712326 or just dial 1099.
3: ಇಂದೇ ಭೇಟಿ ನೀಡಿ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ವೇಣುಧ್ವನಿ 90.4 FM. ಇದೀಗ ಪ್ರಸಾರವಾಗಲಿದೆ ಆತ್ಮವಿಶ್ವಾಸ, ಸಕಾರಾತ್ಮಕ ಚಿಂತನೆ ಮತ್ತು ಭರವಸೆಯ ಬೆಳಕನ್ನು ನೀಡುವ ಕಾರ್ಯಕ್ರಮ ಗೀತರಹಸ್ಯ. ಪ್ರಸ್ತುತಪಡಿಸಲಿದ್ದಾರೆ ಭಕ್ತಿಯೋಗ ಅಭ್ಯಾಸ ಮಾಡುತ್ತಿರುವ ಮತ್ತು ಆಧ್ಯಾತ್ಮಿಕ ಚಿಂತಕರಾದ ಮಂಗಳೂರಿನ ಶ್ರೀಮತಿ ಶೋಭಾಮಯ್ಯ ಅವರು.
1: ಓಂ ನಮೋ ಭಗವತಿ ವಾ.

0: ಹರೇ ಕೃಷ್ಣ. ಎಲ್ಲರಿಗೂ ನಮಸ್ಕಾರ. ಭಗವದ್ಗೀತೆಯನ್ನು ಸುಲಭವಾಗಿ ಅರ್ಥ ಮಾಡಿಕೊಳ್ಳುವಂತಹ ಗೀತರಹಸ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. 15ನೇ ಅಧ್ಯಾಯದಲ್ಲಿ ಶ್ರೀಕೃಷ್ಣ ಈ ಅಹಿಕ ಪ್ರಪಂಚದ ಸ್ವರೂಪವನ್ನ ತಿಳಿಸುತ್ತಾರೆ. ಆಧ್ಯಾತ್ಮಿಕ ಪ್ರಪಂಚದ ಪ್ರತಿಬಿಂಬದ ತರ ಇದೆ ಅಂತ ಹೇಳ್ತಾರೆ. ಸೊ ಈ ಅಹಿಕ ಪ್ರಪಂಚದಲ್ಲಿರುವಷ್ಟು ಕಾಲ ನಾವು ಇಲ್ಲಿ ಹೇಗೆ ಜನ್ಮ ಮೃತ್ಯು ಜರಾವ್ಯಾಧಿಯ ಚಕ್ರದಲ್ಲಿ ತಿರುಗ್ತಾ ಇರ್ತೇವೆ. ದುಃಖ ತಪ್ಪಿದ್ದಲ್ಲ, ಈ ಪ್ರಪಂಚ ಅಶಾಶ್ವತವಾಗಿರುವಂಥದ್ದು. ಸೊ ಇದರಿಂದ ನಮ್ಮನ್ನು ನಾವು ಮುಕ್ತರಾಗುವುದನ್ನು ನಾವು ಕಲಿತ್ಕೊಳ್ಬೇಕು. ಇದರಿಂದ ನಮ್ಮನ್ನು ನಾವು ಹೇಗೆ ಮುಕ್ತಗೊಳಿಸುವಂಥದ್ದು ಅನ್ನೋದನ್ನು ಭಗವಂತ ಹೇಳ್ತಾರೆ. 5ನೇ ಶ್ಲೋಕದಲ್ಲಿ ಹೇಳ್ತಾರೆ, ಹೇಗೆ ಸುಳ್ಳು ಪ್ರತಿಷ್ಠೆಯಿಂದ, ಮೋಹದಿಂದ ಮತ್ತು ದುಸ್ಸಂಗದಿಂದ ಮುಕ್ತರಾದವರು, ನಿತ್ಯವಾದುದನ್ನು ಅರಿತವರು, ಸುಖ ದುಃಖಗಳ ದ್ವಂದ್ವದಿಂದ ಬಿಡುಗಡೆಯಾದವರು ಮತ್ತು ಗೊಂದಲವಿಲ್ಲದೆ ಆ ಪರಮ ಪುರುಷನಿಗೆ ಶರಣಾಗುವುದು ಹೇಗೆ ಎನ್ನುವುದನ್ನು ತಿಳಿದವರು, ಇಂಥವರು ಆ ಶಾಶ್ವತವಾದ ರಾಜ್ಯವನ್ನು ಪಡೆಯುವರು ಅಂತೇಳಿ. ಸೊ ಮೊಟ್ಟ ಮೊದಲಿಗೆ ನಮ್ಮ ಡೆಸಿಗ್ನೇಷನನ್ನು ಕರೆಕ್ಟ್ ಮಾಡ್ಕೋಬೇಕು. ನಾವು ದಾಸರು ಅನ್ನುವಂಥದ್ದು, ನಾವು ಬಾಸ್ ಆಗಲಿಕ್ಕೆ ಸಾಧ್ಯವಿಲ್ಲ. ಭಗವಂತನ ಸೇವಕರಾಗಿರೋದ್ರಲ್ಲೇ ಇದೆ ನಮ್ಮ ಸ್ವಾತಂತ್ರ್ಯ. ಭಗವಂತನ ಮೇಲೆ ಅವಲಂಬಿತರಾಗುವುದೇ ಅದೇ ನಮ್ಮ ನಿಜವಾದ ಸ್ವಾತಂತ್ರ್ಯ ಅನ್ನೋದನ್ನು ನಾವು ತಿಳಿದುಕೊಳ್ಬೇಕು. ಸೊ ಎರಡನೆಯದಾಗಿ, ನಾವು ಅಂದರೆ ಈ ಐಹಿಕ ವಿಷಯಗಳಲ್ಲಿ ಅತಿಯಾಗಿ ನಮ್ಮನ್ನು ನಾವು ತೊಡಗಿಸಿಕೊಂಡಿರ್ತೇವೆ. ಸೊ ಅಲ್ಲಿಯವರೆಗೂ ನಮಗೆ ನಿಜವಾದಂಥ ಅಂದರೆ ನಿಜ ಸ್ಥಿತಿ ಏನು ಅನ್ನುವಂಥದ್ದು ಗೊತ್ತಾಗೋದಿಲ್ಲ. ಸೊ ಇಲ್ಲಿ ಕರ್ಮಗಳ ಒಂದು ಫಲದೊಂದಿಗೆ ನಾವು ಬಂಧಿತರಾಗ್ತಾ ಇರ್ತೇವೆ. ಎಂಟ್ಯಾಂಗಲ್ಮೆಂಟ್ ಅನ್ನುವಂಥದ್ದು ಇದ್ದೇ ಇದೆ, ಮತ್ತೆ ಮತ್ತೆ ನಾವಿಲ್ಲಿ ಹುಟ್ಟಿ ಬರ್ತಾ ಇರ್ತೇವೆ. ಸೊ ಹೇಗೆ ಇದನ್ನು ನಾವು ನಿಲ್ಲಿಸುವಂಥದ್ದು? ಡಿಟ್ಯಾಚ್ಮೆಂಟ್ ಮೂಲಕ. ಸೊ ಡಿಟ್ಯಾಚ್ಮೆಂಟ್ ಹೇಗೆ? ಡಿಟ್ಯಾಚ್ಮೆಂಟ್ ಅನಾಸಕ್ತಿ ಈ ಅಹಿಕ ವಿಷಯಗಳ ಬಗ್ಗೆ, ಡಿಟ್ಯಾಚ್ಮೆಂಟ್ ಥ್ರೂ ಅಟ್ಯಾಚ್ಮೆಂಟ್. ಸೊ ಒಳ್ಳೆಯದರ ಬಗ್ಗೆ ಅಟ್ಯಾಚ್ಮೆಂಟನ್ನು ಬೆಳೆಸಿಕೊಳ್ಳೋದರ ಮೂಲಕ ಬೇಡದಿರುವಂಥ ವಿಷಯಗಳು ತನ್ನಿಂತಾನೆ ಅವು ನಮ್ಮಿಂದ ದೂರವಾಗುತ್ತವೆ. ವಿಷಯ ವಿನಿವರ್ತಂತೆ ನಿರಾಹಾರಸ್ಯ ದೇಹಿನಃ ರಸವರ್ಜಂ ರಸೋಪ್ಯಸ್ಯ ಪರಂ ದೃಷ್ಟ್ವಾ ನಿವರ್ತತೆ. ಉತ್ತಮವಾದ ರುಚಿಯ ಅನುಭವದಿಂದ ಈ ಅನಗತ್ಯವಾಗಿರುವಂಥ ಆಸಕ್ತಿಗಳನ್ನು ಕೊನೆಗಾಣಿಸಿದರೆ ನಮ್ಮ ಪ್ರಜ್ಞೆಯು ಸ್ಥಿರವಾಗಿರುತ್ತದೆ ಅಂತ ಹೇಳಲಾಗುತ್ತೆ. ಸೊ ಹೈಯರ್ ಟೇಸ್ಟನ್ನು ಬೆಳೆಸಿಕೊಳ್ಳೋದ್ರ ಮೂಲಕ ನಮಗೆ ಈ ಕೀಳುಮಟ್ಟದ ಅಭಿರುಚಿ ಏನಿರುತ್ತೋ ಅದು ನಮ್ಮಿಂದ ತನ್ನಿಂತಾನೇ ದೂರವಾಗುತ್ತದೆ. ಉದಾಹರಣೆಗೆ ಈಗ ಪುಟ್ಟ ಮಗು, 1.5 ವರ್ಷದ ಮಗು, ಆ ಮಗುವಿನ ಕೈಗೆ ಚಾಕು ಸಿಕ್ಕಿದೆ. ಮಗುವಿಗೆ ಅದನ್ನು ನೋಡಿ ತುಂಬ ಖುಷಿ ಆಗ್ತಾ ಇದೆ, ಏನೋ ಒಂದು ಹೊಸದಾಗಿ ಆಟ ಆಡೋದಕ್ಕೆ ನನಗೆ ಸಿಕ್ಕಿದೆ ಅಂತ. ಮಗು ಆ ಚಾಕುವನ್ನು ಕೈಯಲ್ಲಿ ಹಿಡ್ಕೊಂಡು ತಿರುಗಿಸಿ ತಿರುಗಿಸಿ ಆಟವಾಡ್ತಾ ಇದೆ ಅದನ್ನು. ತಾಯಿ ನೋಡ್ತಾಳೆ, ಅರೇ ಪುಟ್ಟ ಮಗುವಿನ ಕೈಗೆ ಚಾಕು ಸಿಕ್ಕಿತಲ್ಲ, ಏನು ಮಾಡೋದು, ಅದನ್ನು ಕೊಡು ವಾಪಸ್, ಇಲ್ಲಿ ಕೊಡು ನನಗೆ ಅಂತ ಕೇಳಿದರೆ ಮಗು ಅದನ್ನು ಇನ್ನೂ ಬಿಗಿಯಾಗಿ ಹಿಡ್ಕೋಬೋದು, ಮಗುವಿಗೆ ಗಾಯವಾಗ್ಬೋದು. ಬುದ್ಧಿವಂತಳಾದ ತಾಯಿ ಏನು ಮಾಡ್ತಾಳೆ, ಬಣ್ಣ ಬಣ್ಣದ ಆಟಿಕೆಗಳನ್ನು ತಂದು ಮಗುವಿನ ಗಮನವನ್ನು ಆಟಿಕೆಯತ್ತ ಸೆಳೆಯುತ್ತಾಳೆ. ಮಗು ಆಟಿಕೆಯಿಂದ ಆಕರ್ಷಿತಗೊಂಡು ಅದೇನು ಮಾಡುತ್ತೆ, ತನ್ನ ಕೈಯಲ್ಲಿರುವ ಚಾಕುವನ್ನು ಅಲ್ಲೇ ಕೆಳಗೆ ಬಿಟ್ಟು ಆ ಕಲರ್ಫುಲ್ ಟಾಯ್ಸ್ಗೆ ತನ್ನ ಕೈ ಟಾಯ್ಸ್ ಹತ್ತ ತನ್ನ ಕೈನ ಚಾಚುತ್ತೆ ಅಲ್ವಾ. ಆವಾಗ ಏನಾಯಿತು, ಚಾಕು ತನ್ನಿಂತಾನೆ ಕೆಳಗಡೆ ಬಿಟ್ಟುಬಿಟ್ಟು ಅದು ಟಾಯ್ಸನ್ನು ತಗೊಂಡ್ಬಿಡ್ತು. ಅದೇ ಥರ ಸೊ ನಮಗೆ ಜೀವನದಲ್ಲಿ ಮುಖ್ಯವಾಗಿರುವಂಥದ್ದು ಯಾವುದು, ಅವಶ್ಯವಿರುವಂಥದ್ದು ಯಾವುದು, ಅದನ್ನು ನಾವು ಯೋಚಿಸಿದಾಗ, ಅದರ ಬಗ್ಗೆ ನಾವು ಚಿಂತನೆಯನ್ನು ನಡೆಸಿ ಆ ಮಾರ್ಗದಲ್ಲಿ ನಾವು ಮುಂದುವರಿದಾಗ ಅನಗತ್ಯವಾದ ವಿಷಯಗಳಿಗೆ ಸಮಯನೇ ಇರುವುದಿಲ್ಲ. ಯಾಕೆಂದರೆ ಇಲ್ಲಿ ಸಮಯ ಪ್ರತಿಯೊಂದು ಕ್ಷಣವು ತುಂಬ ಅಮೂಲ್ಯವಾದದ್ದು. ನಾವದನ್ನು ವೃಥ ಕಾಲಹರಣ ಮಾಡೋದರಲ್ಲಿ ಕಳೆಯುತ್ತೀವಿ, ಯಾವುದಕ್ಕೂ ಪ್ರಯೋಜನ ಇಲ್ಲದಾಗಿ ಐಹಿಕ ವಿಷಯಗಳಲ್ಲಿ ನಾವು ತೊಡಗಿಕೊಳ್ಳುತ್ತೇವೆ. ಎಷ್ಟೇ ಸಮಯವನ್ನು ಈ ಐಹಿಕ ವಿಷಯಗಳಲ್ಲಿ ನಾವು ತೊಡಗಿಸಿಕೊಳ್ಳಿ ಅದರಿಂದ ಯಾವ ಲಾಭವೂ ಇಲ್ಲ. ಆದರೆ ನಾವು ಅದನ್ನು ಆಧ್ಯಾತ್ಮಿಕ ವಿಷಯಕ್ಕೆ ನಾವು ಅದನ್ನು ತೊಡಗಿಸಿಕೊಂಡ್ರೆ ಪ್ರತಿ ಒಂದು ಕ್ಷಣವು ಅದು ನಮ್ಮ ಅಂದರೆ ಒಂದು ಅತ್ಯಮೂಲ್ಯ ಕ್ಷಣವಾಗುತ್ತೆ ಮಾತ್ರವಲ್ಲ, ನಮ್ಮ ಒಂದು ಪುಣ್ಯದ ಕ್ರೆಡಿಟ್ ಅನ್ನುವಂಥದ್ದು ಅದು ಕ್ರೆಡಿಟ್ ಆಗುತ್ತೆ ಆ ಅಕೌಂಟಲ್ಲಿ ಅಂತ ಹೇಳಲಾಗುತ್ತೆ. ಅದರಲ್ಲಿ ತುಂಬ ಮುಖ್ಯವಾಗಿರುವಂಥದ್ದು ಭಕ್ತಿ ಸೇವೆ ಅನ್ನುವಂಥದ್ದು. ಸೊ ಭಕ್ತಿ ಯಾವತ್ತೂ ಕ್ಷಯಿಸುವುದಿಲ್ಲ. ನಾವು ನಮ್ಮನ್ನು ಭಕ್ತಿ ಮಾರ್ಗದಲ್ಲಿ ನಾವು ತೊಡಗಿಸಿಕೊಂಡ್ರೆ, ದಿವಸದ ಅರ್ಧ ಗಂಟೆ ನಾವು ಭಕ್ತಿ ಮಾರ್ಗದಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಂಡ್ರೆ ಆ ಅರ್ಧ ಗಂಟೆ ಅದು ಪರ್ಮನೆಂಟ್ ಆಗಿರುವಂಥದ್ದು ನಮ್ಮ ಜೀವನದ ಒಂದು ಸಮಯದಲ್ಲಿ. ಅದು ಅತ್ಯಮೂಲ್ಯವಾಗಿ ನಾವು ಅದನ್ನು ಅಂದರೆ ಅದನ್ನು ತುಂಬ ಒಂದು ಸದುಪಯೋಗ ಪಡಿಸಿಕೊಂಡಿದ್ದೀವಿ ಆ ಸಮಯವನ್ನು ಅಂತ ಅರ್ಥ. ಯಾಕೆಂದರೆ ಅದು ನಮಗೆ ಶಾಶ್ವತವಾದಂಥ ಲಾಭವನ್ನು ಕೊಡುತ್ತದೆ. ಅದೇ ಕೆಲಸಕ್ಕೆ ಬಾರದಿರುವಂಥ ವಿಷಯಗಳು, ಅವಶ್ಯಕತೆ ಇಲ್ಲದಿರುವಂಥ ವಿಷಯಗಳಲ್ಲೇ ನಾವು ನಮ್ಮನ್ನು ತೊಡಗಿಸಿಕೊಳ್ತೇವೆ ಹೆಚ್ಚಾಗಿ. ಅದರಿಂದ ನಮಗೆ ಯಾವ ಪ್ರಯೋಜನವೂ ಇಲ್ಲ. ಸಾವಿನ ಸಮಯದಲ್ಲಿ ಇವ್ಯಾವೂ ನಮ್ಮ ಜೊತೆ ಬರಲ್ಲ. ನಾವು ಪಾಲಿಸಿದ ಧರ್ಮ, ಭಕ್ತಿ, ಪುಣ್ಯ ಇದಿಷ್ಟು ಮಾತ್ರ ಸಾವಿನ ಸಮಯದಲ್ಲಿ ನಮ್ಮ ಜೊತೆ ಬರುತ್ತೆ, ಪರ್ಮನೆಂಟ್ ಆಗಿ ಅದು ನಮ್ಮ ಜೊತೆ ಇರುವಂಥದ್ದು ಭಕ್ತಿ ಮತ್ತು ಧರ್ಮ ಅನ್ನೋದನ್ನು ನಾವು ಅರಿತುಕೊಳ್ಬೇಕು. ಆದ್ದರಿಂದ ಉತ್ತಮ ಅಭಿರುಚಿಯನ್ನು ಬೆಳೆಸಿಕೊಳ್ಳೋದ್ರ ಮೂಲಕ ಅನಾವಶ್ಯಕವಾಗಿರೋದ್ರ ಜೊತೆ ತನ್ನಿಂತಾನೆ ಅನಾಸಕ್ತಿ ಬೆಳೀತಾ ಬರುತ್ತೆ. ಯಾವುದು ನನಗೆ ಇಂಪಾರ್ಟೆಂಟ್ ಜೀವನದಲ್ಲಿ ಅನ್ನೋದನ್ನು ನಾವು ತಿಳಿದುಕೊಳ್ಬೇಕು. ಸೊ ಆವಾಗ ಪ್ರಯಾರಿಟಿ ಯಾವುದಕ್ಕೆ ಕೊಡಬೇಕು ಅನ್ನೋದು ನಮಗೆ ಗೊತ್ತಾಗುತ್ತೆ. ನಮ್ಮ ಜೀವನದಲ್ಲಿರುವಂತಹ ವಿಷಯಗಳನ್ನು ನಾವು ನಾಲ್ಕು ವಿಭಾಗಗಳಾಗಿ ವಿಂಗಡಿಸ್ಬೋದು. ಮೊಟ್ಟ ಮೊದಲನೇದಾಗಿ ಅರ್ಜೆಂಟ್ ಆ್ಯಂಡ್ ಇಂಪಾರ್ಟೆಂಟ್, ಅಂದರೆ ತುರ್ತಾಗಿ ಮಾಡಬೇಕಾಗಿರುವಂಥದ್ದು ಮತ್ತು ಅಷ್ಟೇ ಪ್ರಾಮುಖ್ಯತೆಯನ್ನು ಪಡೆದಿರುವಂಥದ್ದು. ಎರಡನೆಯದು ತುಂಬ ಪ್ರಾಮುಖ್ಯತೆಯನ್ನು ಪಡೆದಿರುವಂಥದ್ದು ಆದರೆ ಅಂಥ ಅರ್ಜೆಂಟ್ ಏನಿಲ್ಲ, ಇಂಪಾರ್ಟೆಂಟ್ ಬಟ್ ನಾಟ್ ಅರ್ಜೆಂಟ್. ಮೂರನೆಯದು ಅರ್ಜೆಂಟ್ ಬಟ್ ನಾಟ್ ಇಂಪಾರ್ಟೆಂಟ್. ಸೊ ಮಾಡಲೇಬೇಕು ಆದರೆ ಅಂಥ ಒಂದು ಮುಖ್ಯವಾದಂಥ ಕೆಲಸವಲ್ಲ ಅಂಥೇಳಿ. ನಾಲ್ಕನೆಯದು ಲೀಸ್ಟ್ ಇಂಪಾರ್ಟೆಂಟ್ ಆ್ಯಂಡ್ ಲೀಸ್ಟ್ ಅರ್ಜೆಂಟ್, ಅಂದರೆ ಅದು ಅದಕ್ಕೆ ಪ್ರಾಮುಖ್ಯತೆಯೂ ಇಲ್ಲ, ಅದು ನಮ್ಮ ತುರ್ತಾಗಿ ಮಾಡಬೇಕಾದ ಅವಶ್ಯಕತೆಯೂ ಇಲ್ಲ ಅಂಥೇಳಿ. ಈ ನಾಲ್ಕು ವಿಧಗಳಾಗಿ ನಾವು ಅದನ್ನು ವಿಂಗಡಿಸಿದಾಗ, ಸೊ ಈಗ ಅರ್ಜೆಂಟ್, ಮೋಸ್ಟ್ ಅರ್ಜೆಂಟ್ ಆ್ಯಂಡ್ ಇಂಪಾರ್ಟೆಂಟ್ ಯಾವುದು ಅಂತ ನಮಗೆ ಗೊತ್ತಾಗುತ್ತೆ. ನಾವಲ್ಲಿ ಹಾಕ್ಬೋದು ಯಾವ ಕೆಲಸವನ್ನು ನಾವು ಮಾಡಬೇಕಂತೇಳಿ. ಇಂಪಾರ್ಟೆಂಟ್ ಬಟ್ ನಾಟ್ ಅರ್ಜೆಂಟ್, ಸೊ ಹೀಗೆ ನಾವು ಅದನ್ನ ಡಿವೈಡ್ ಮಾಡಿದಾಗ ನಮಗೆ ಗೊತ್ತಾಗುತ್ತೆ ನಮ್ಮ ಜೀವನದಲ್ಲಿ ಅವಶ್ಯಕತೆ ಇಲ್ಲದಿರುವಂಥ ಕೆಲಸ ಅಂದರೆ ಮಾಡುವ ಅವಶ್ಯಕತೆ ಇಲ್ಲ ಒಂದು, ಮತ್ತು ಅಂಥ ಅರ್ಜೆಂಟ್ ಕೂಡ ಇಲ್ಲ ಅದನ್ನು ಅನ್ನುವಂಥದ್ದನ್ನು ನಾವು ಈ ಥರ ಒಂದು ಶೆಡ್ಯೂಲನ್ನು ಮಾಡಿಕೊಳ್ಬೋದು. ಒಂದು ಇದೊಂದು ಉತ್ತಮವಾದಂಥ ವಿಧಾನ. ಸೊ ಆವಾಗ ನಮಗೆ ಗೊತ್ತಾಗುತ್ತೆ ಯಾವುದು ನಮಗೆ ಶಾಶ್ವತವಾದಂಥ ಲಾಭವನ್ನು ತಂದುಕೊಡುತ್ತೆ ಈ ಜೀವನದಲ್ಲಿ, ಅದಕ್ಕೆ ನಾವು ಪ್ರಯಾರಿಟೈಸ್ ಹೇಗೆ ಮಾಡೋದು ಅನ್ನುವಂಥದ್ದು. ಅದಾದಮೇಲೆ ಮೂರನೇದಾಗಿ ನಮ್ಮನ್ನು ಈ ಭೌತಿಕ ಜಗತ್ತಿನ ಒಡೆಯರು ನಾವು ಅಂತ ತಿಳಿದುಕೊಳ್ಳೋದನ್ನು ನಾವು ಬಿಡಬೇಕು. ಯಾಕಂದರೆ ಈ ಭೌತಿಕ ಜಗತ್ತು ಮತ್ತು ಆಧ್ಯಾತ್ಮಿಕ ಜಗತ್ತು ಎರಡು ಕೂಡ ನನ್ನ ಒಂದು ಇಚ್ಛೆಯ ಪ್ರಕಾರ ನಡೆಯುತ್ತೆ ಅಂತ ಭಗವಂತ ಹೇಳ್ತಾರೆ. ಎಲ್ಲದರ ಮಾಲೀಕ ಭಗವಂತನೇ ಅಲ್ವಾ? ಸೊ ನಾವು ಈ ಅಹಿಕ ಪ್ರಪಂಚಕ್ಕೆ ಬರುವಾಗ ಏನನ್ನು ತಗೊಂಡು ಬಂದಿಲ್ಲ, ಇಲ್ಲಿಂದ ಹೋಗುವಾಗಲೂ ನಾವು ಏನನ್ನು ತಗೊಂಡು ಹೋಗಲ್ಲ, ಖಾಲಿ ಕೈಯಲ್ಲಿ ಬರ್ತೀವಿ, ಖಾಲಿ ಕೈಯಲ್ಲಿ ಹೋಗ್ತೀವಿ. ಸೊ ನಾವು ಈ ನಡುವೆ ಬರುವುದು ಮತ್ತು ಹೋಗೋದ್ರ ನಡುವೆ ಇಲ್ಲಿ ಏನಿರುತ್ತೋ ಅದೆಲ್ಲ ನಮ್ಮದು ಅಂತ ನಾವು ತಿಳ್ಕೊಂಡಿರ್ತೀವಿ. ಬಟ್ ಯಾವುದೂ ನಮ್ಮದಲ್ಲ, ನಾವಿಲ್ಲಿಗೆ ಗೆಸ್ಟ್ ಥರ ಬರ್ತೀವಿ ಅಷ್ಟೇ. ಸ್ವಲ್ಪ ದಿವಸ ನಮ್ಮದು ಇದು ಅಂಥೇಳಿ ನಾವು ಕ್ಲೈಮ್ ಮಾಡ್ತೀವಿ, ಅದಾದಮೇಲೆ ಮತ್ತೆ ನಾವು ಬಿಟ್ಟು ಹೋಗ್ತೀವಿ. ಸೊ ನಾವು ಹೇಗೆ ಒಡೆಯರಾಗೋದಕ್ಕೆ ಸಾಧ್ಯ ಯಾವುದಾದ್ರೂ? ಎಲ್ಲದಕ್ಕೂ ನಾವು ಒಡೆಯರಂತ ನಾವು ಹೇಳಿದ್ದು ಕೂಡ ಅದೆಲ್ಲ ಟೆಂಪರರಿ, ನಾವು ಮಾಲೀಕರಾಗ್ಬೋದು ಯಾವುದ್ರದ್ದಾದರೂ. ಶಾಶ್ವತವಾದ ಮಾಲೀಕರು ನಾವಲ್ಲ ಅನ್ನೋದನ್ನು ನಾವು ತಿಳಿದುಕೊಳ್ಳುವಂಥದ್ದು. ಸೊ ಈ ಒಂದು ವಿಧಾನಗಳಿಂದ ನಮ್ಮನ್ನು ನಾವು ಈ ಅಹಿಕ ಪ್ರಪಂಚದಿಂದ ದೂರ ಇಡಬಹುದು ಅಂಥೇಳಿ. ಸೊ ಶರಣಾಗತಿಯ ಪ್ರಕ್ರಿಯೆಯನ್ನು ಈ ಶ್ಲೋಕದಲ್ಲಿ ತುಂಬ ಚೆನ್ನಾಗಿ ವರ್ಣಿಸಿದೆ. ಮೊದಲನೇ ಅರ್ಹತೆ ಎಂದರೆ ಮನುಷ್ಯನು ಗರ್ವದಿಂದ ಭ್ರಾಂತನಾಗಬಾರದು. ತಾನೇ ಅಹಿಕ ಪ್ರಕೃತಿಯ ಪ್ರಭು ಎಂದುಕೊಂಡ ಬದ್ಧ ಆತ್ಮನು ಜಂಬದಿಂದ ಬೀಗುತ್ತಾನೆ. ಆದ್ದರಿಂದ ಭಗವಂತನಿಗೆ ಶರಣಾಗುವುದು ಆತನಿಗೆ ತುಂಬ ಕಷ್ಟವಾಗುತ್ತೆ. ನಿಜವಾದ ಜ್ಞಾನವನ್ನು ಬೆಳೆಸಿಕೊಂಡು ಮನುಷ್ಯ ತಾನು ಅಹಿಕ ಪ್ರಕೃತಿಯ ಪ್ರಭುವಲ್ಲ, ಭಗವಂತನೇ ಪ್ರಭು ಎಂದು ತಿಳಿಯಬೇಕು. ಗರ್ವದಿಂದ ಬರುವ ಭ್ರಮೆಯಿಂದ ಮನುಷ್ಯನು ಮುಕ್ತನಾದಾಗ ಅವನು ಶರಣಾಗತಿಯ ಪ್ರಕ್ರಿಯೆಯನ್ನು ಪ್ರಾರಂಭಿಸಬಹುದು. ಈ ಅಹಿಕ ಪ್ರಪಂಚದಲ್ಲಿ ಸ್ವಲ್ಪ ಗೌರವವನ್ನು ಸದಾ ನಿರೀಕ್ಷಿಸುತ್ತಿರುವ ಮನುಷ್ಯ ಭಗವಂತನಿಗೆ ಶರಣಾಗತನಾಗಲಾರ. ಅಹಂಕಾರದ ಕಾರಣ ಮಾಯೆ. ಏಕೆಂದರೆ ಮನುಷ್ಯ ಇಲ್ಲಿ ಬಂದು ಸ್ವಲ್ಪ ಸಮಯ ಇದ್ದು ಹೊರಟು ಹೋದರು ತಾನು ಈ ಜಗತ್ತಿನ ಪ್ರಭು ಎನ್ನುವ ಮೂರ್ಖ ಭಾವನೆ ಅವನಿಗಿರುತ್ತದೆ. ಹೀಗೆ ಅವನು ಎಲ್ಲ ವಿಷಯಗಳನ್ನು ಜಟಿಲಗೊಳಿಸುತ್ತಾನೆ ಮತ್ತು ಯಾವಾಗಲೂ ತೊಂದರೆಯಲ್ಲಿರ್ತಾನೆ. ಇಡೀ ಪ್ರಪಂಚವು ಈ ಭಾವನೆಯಲ್ಲೇ ಮುಂದುವರಿಯುತ್ತದೆ. ಈ ಭೂಮಿಯು ಮಾನವ ಸಮಾಜಕ್ಕೆ ಸೇರಿದ್ದು ಎಂದು ಜನ ಭಾವಿಸ್ತಾರೆ. ತಾವು ಭೂಮಿಯ ಒಡೆಯರು ಎನ್ನುವ ಸುಳ್ಳು ಭಾವನೆಯಿಂದ ಅದನ್ನು ಹಂಚಿಕೊಂಡಿದ್ದಾರೆ. ಮಾನವ ಸಮಾಜವೇ ಈ ಪ್ರಪಂಚದ ಒಡೆಯ ಎನ್ನುವ ಸುಳ್ಳು ಭಾವನೆಯಿಂದ ಮನುಷ್ಯ ಹೊರಬರಬೇಕು. ಮನುಷ್ಯ ಇಂತಹ ಸುಳ್ಳು ಭಾವನೆಯಿಂದ ಬಿಡುಗಡೆ ಹೊಂದಿದಾಗ ಕೌಟುಂಬಿಕ, ಸಾಮಾಜಿಕ ಮತ್ತು ರಾಷ್ಟ್ರೀಯ ಅಭಿಮಾನಗಳಿಂದ ಮೂಡಿದ ಎಲ್ಲ ಸುಳ್ಳು ಸಹವಾಸದಿಂದಲೂ ಅವನು ಬಿಡುಗಡೆಯಾಗುತ್ತಾನೆ. ಈ ತಪ್ಪು ಸಹವಾಸಗಳು ಮನುಷ್ಯನನ್ನು ಈ ಅಹಿಕ ಜಗತ್ತಿಗೆ ಬಂಧಿಸುತ್ತವೆ. ಈ ಹಂತದ ಅನಂತರ ಮನುಷ್ಯನು ಆಧ್ಯಾತ್ಮಿಕ ಜ್ಞಾನವನ್ನು ಬೆಳೆಸಿಕೊಳ್ಳಬೇಕು. ವಾಸ್ತವವಾಗಿ ಯಾವುದು ತನ್ನದು ಯಾವುದು ತನ್ನದಲ್ಲ ಎನ್ನುವ ಅರಿವನ್ನು ಬೆಳೆಸಿಕೊಳ್ಳಬೇಕು. ವಿಷಯಗಳನ್ನು ಯಥಾರ್ಥವಾಗಿ ಇರುವಂತೆ ತಿಳಿದುಕೊಂಡಾಗ ಅವನು ಸುಖ ದುಃಖ ಸಂತೋಷ ನೋವು ಇಂತಹ ದ್ವಂದ್ವ ಪರಿಕಲ್ಪನೆಗಳಿಂದ ಮುಕ್ತನಾಗುತ್ತಾನೆ. ಅವನ ಜ್ಞಾನ ಪರಿಪೂರ್ಣವಾಗುತ್ತದೆ. ಆಗ ದೇವೋತ್ತಮ ಪರಮಪುರುಷನಿಗೆ ಶರಣಾಗುವುದು ಅವನಿಗೆ ಸಾಧ್ಯವಾಗುತ್ತದೆ. ಹರೇ ಕೃಷ್ಣ.
1: ಇದುವರೆಗೂ ಕೇಳಿದ್ರಿ ಗೀತರಹಸ್ಯ ಕಾರ್ಯಕ್ರಮ. ಪ್ರಸ್ತುತಪಡಿಸಿದವರು ಶ್ರೀಮತಿ ಶೋಭಾಮಯ್ಯ ಅವರು. ಹೀಗೆ ಕೇಳ್ತಾ ಇರಿ 90.4 FM ಅನ್ನು. ನಮಸ್ಕಾರ.

0: व्यक्तिमत्त्वाच्या काळामध्ये आता मी निरोप घेणार आहे, पण जाण्यापूर्वी आजच्या पुण्यतिथी. एपीजे अब्दुल कलाम भारताचे 11वे राष्ट्रपती, भारतरत्न, पद्मविभूषण, पद्मभूषण यांची आज पुण्यतिथी. कृष्णकांत भारताचे 10वे उपराष्ट्रपती यांची पुण्यतिथी आजच. अमजद खान हिंदी चित्रपट सृष्टीतील नावाजलेले खलनायक यांची पुण्यतिथी आजच्याच दिवशी. या होत्या आजच्या पुण्यतिथीने याच सोबत मनीषा निरोप घेतीये. पण जाता जाता प्रत्येक अडचणी आपल्याला अधिक सक्षम बनवण्यासाठी आलेली संधी असते. विश्वास, मेहनत आणि चांगले विचार यांच्या जोरावर कोणतेही ध्येय अशक्य राहत नाही. याच पॉझिटिव्ह थॉट्स सह मनीषा निरोप घेते. उद्या पुन्हा येईनच, पण तोपर्यंत तुम्ही ऐकत राहा वेणू फोणी 90.4 FM KLE कनसू. नमस्कार.
1: ಎಲ್ಲರಿಗೂ ನಮಸ್ಕಾರ. ಬೆಳಗಿನ ಶುಭೋದಯಗಳು. ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ, ಇದು ಕೆಎಲ್ಇ ವೇಣುಧ್ವನಿ 90.4 FM. ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರ ಹೀಗಿದೆ. ಮುಂಜಾನೆ 8:00 to 8:15 ವಾರ್ತೆಗಳು, ಹಿಂದಿ ಭಾಷೆಯಲ್ಲಿ 8:15 8:30 ಕೆಎಲ್ಇ ಆಯುರ್ವೇದ ಹೆಲ್ತ್ ಗೈಡ್ ಸರಣಿ ಕಾರ್ಯಕ್ರಮ 8:30 to 9:00, ಮಧುರ ಮುಂಜಾನೆ ಕಾರ್ಯಕ್ರಮ 9:00 to 9:30, ವಿಶೇಷ ಕಾರ್ಯಕ್ರಮಗಳು 9:30 to 10:00 ಕೆಎಲ್ಇ ಕೃಷಿ ಮಿತ್ರ ಕಾರ್ಯಕ್ರಮ 10:00 to 12:00. ನಿಮ್ಮೊಂದಿಗೆ ನಾವು ಕನ್ನಡ ಚಿತ್ರಗೀತೆಗಳ ನೇರ ಪ್ರಸಾರ. 12:00 to 12:30 ಕನ್ನಡ ಜನಪದ ಗೀತೆಗಳ ಕಾರ್ಯಕ್ರಮ ಜನಪದ ಸಿರಿ. 12:30 to 1:00 ಕನ್ನಡ ಭಾವಗೀತೆಗಳ ಕಾರ್ಯಕ್ರಮ ಭಾವಸಂಗಮ. 1:00 to 1:30 ಹಾಸ್ಯವನಲು ಹಾಸ್ಯ ಕಾರ್ಯಕ್ರಮ. 1:30 to 2:00 ಮರಾಠಿ ಸಮಯ. 2:00 to 2:15 ವಾರ್ತೆಗಳು ಇಂಗ್ಲಿಷ್ ಭಾಷೆಯಲ್ಲಿ. 2:15 to 4:00 4:00 to 4:30 ತಂತ್ರಜ್ಞಾನದ ಕುರಿತು ಮಾಹಿತಿ ವಿಜ್ಞಾನ ವಿಹಾರ ಕಾರ್ಯಕ್ರಮದಲ್ಲಿ 4:30 to 5:00 ಪ್ರಸಾರವಾಗಲಿದೆ. ಆರೋಗ್ಯ ದರ್ಶನ ಕಾರ್ಯಕ್ರಮ 5:00 to 7:35 ಕೆಎಲ್ಇ ಮ್ಯೂಸಿಕಲ್ ಈವ್ನಿಂಗ್ ಹಿಂದಿ ಚಿತ್ರಗೀತೆಗಳ ನೇರ ಪ್ರಸಾರ. 7:35 to 7:45 ವಾರ್ತೆಗಳು ಕನ್ನಡ ಭಾಷೆಯಲ್ಲಿ. 7:45 to 8:00 ಕೆಎಲ್ಇ ಮ್ಯೂಸಿಕಲ್ ಈವ್ನಿಂಗ್ ಹಿಂದಿ ಚಿತ್ರಗೀತೆಗಳ ನೇರ ಪ್ರಸಾರ ಮುಂದುವರಿಯುವುದು. 8:00 to 8:15 ಕೆಎಲ್ಇ ಕೃಷಿ ಮಿತ್ರ ಕಾರ್ಯಕ್ರಮ 8:15 to 9:00. ನಮ್ಮ ನಿಲಯದ ಇಂದಿನ ಕೊನೆಯ ಕಾರ್ಯಕ್ರಮವಾದ ಮೆಲ್ಲುಸಿರೆ ಸವಿಗಾನ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮವು ಪ್ರಸಾರವಾಗುತ್ತದೆ. ಎಲ್ಲರಿಗೂ ನಮಸ್ಕಾರ. ಬೆಳಗಿನ ಶುಭೋದಯಗಳು.

ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ವೇಣುಧ್ವನಿ 90.4 ಎಫ್ಎಂ. ಇದೀಗ ಪ್ರಸಾರವಾಗಲಿದೆ ಕೆಎಲ್ಇ ಆಯುರ್ವೇದ ಹೆಲ್ತ್ ಗೈಡ್.

0: ಬೆಳಗಾವಿಯ ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
1: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ, ಹೊರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
1: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆ, ಶಹಾಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 0831-24-86-286.
2: ಇಂದಿನ ವಿಷಯ ತಜ್ಞರು ಡಾಕ್ಟರ್ ಅಜೀಜ್ ಅರ್ಬರ್.
3: ಮಗು ಹುಟ್ಟಿದಾಗ ಅದಕ್ಕೆ ತಿಳಿದಿರೋ ಭಾಷೆ ಅಂದ್ರೆ ಅಳು. ಅದು ತನ್ನ ಭಾವನೆಗಳನ್ನ, ಬೇಕು ಬೇಡಗಳನ್ನೆಲ್ಲ ಅಳುವಿನಿಂದಲೇ ವ್ಯಕ್ತಪಡಿಸ್ತದೆ. ಬೆಳೀತಾ ಬೆಳೀತಾ ಹೋದಂಗ ಮಗುವಿನೊಳಗ ಶಾರೀರಿಕ ಮತ್ತು ಮಾನಸಿಕ ಬದಲಾವಣೆಗಳು ಕಂಡು ಬರ್ತಾವ. ಈ ಬದಲಾವಣೆಗಳು ಗರ್ಭದಾಗ ಪ್ರಾರಂಭವಾಗಿ ಜೀವನಾದ್ಯಂತವರೆಗೆ ನಡೀತಾವ. ಬಾಲ್ಯದೊಳಗೆ ಶಾರೀರಿಕ ಮತ್ತು ಮಾನಸಿಕ ಬೆಳವಣಿಗೆಗಳಿಗೆ ವಿಶೇಷ ಪ್ರಾಮುಖ್ಯತೆ ಇದ್ದು ಇವುಗಳ ಪ್ರಭಾವ ಪ್ರೌಢಾವಸ್ಥೆಯಲ್ಲೂ ಕೂಡ ಕಂಡುಬರ್ತದೆ. ಅಳಲು ಆರಂಭಿಸಿದ ಹುಟ್ಟಿದ ಮಗು 8ನೇ ವಾರದೊಳಗೆ ಮಾತಾಡಿಸಿದಾಗ ನಗ್ತದ, ತಾಯಿಯನ್ನು ಗುರುತಿಸ್ತದ, ಮಾತಾಡಲು ಪ್ರಯತ್ನಿಸ್ತದ, 3 ತಿಂಗಳದೊಳಗೆ ಕತ್ತಿ ಹಿಡಿತದ, 4ನೇ ತಿಂಗಳಿಗೆ ಹೊರಳುತ್ತದೆ, 5ನೇ ತಿಂಗಳೊಳಗ ಆಧಾರದಿಂದ ಕೂಡ್ತದ, 9ನೇ ತಿಂಗಳೊಳಗ ಆಧಾರದಿಂದ ನಿಲ್ತದ, 13ನೇ ತಿಂಗಳಿಗೆ ನಡೀತದ. ಈ ರೀತಿಯಾಗಿ ಬೆಳವಣಿಗೆ ಕತ್ತಿನಿಂದ ಕಾಲಿನವರೆಗೆ, ಅಂದರೆ ಮೇಲಿಂದ ಕೆಳಗಿನವರೆಗೆ ಆಗ್ತದ. ಮಗುವಿನ ಮೆದುಳಿನ ಬೆಳವಣಿಗೆ ಮೊದಲಿನ 3 ವರ್ಷದೊಳಗೆ ಹೆಚ್ಚಿರ್ತದೆ. ಹಂಗೆನ ಹುಟ್ಟಿದ ಮಗು ಕನಿಷ್ಠ 2.5 ಕಿಲೋ ಇದ್ದು ಇದು 3 ತಿಂಗಳೊಳಗೆ 2 ಪಟ್ಟು, 9 ತಿಂಗಳೊಳಗೆ 3 ಪಟ್ಟು, ಹಿಂಗೆ 10ನೇ ವರ್ಷಕ್ಕೆ ಹುಟ್ಟಿದ ತೂಕ 10 ಪಟ್ಟು ಇರ್ತದೆ. ಈ ರೀತಿಯಾಗಿ ಮಗುವಿನ ಬೆಳವಣಿಗೆ 2 ವಿಧ ಇರ್ತದೆ. ಒಂದಂದ್ರೆ ಶಾರೀರಿಕ ಬೆಳವಣಿಗೆ, ಇನ್ನೊಂದಂದ್ರೆ ಮಾನಸಿಕ ಬೆಳವಣಿಗೆ. ಶಾರೀರಿಕ ಬೆಳವಣಿಗೆಗೆ ಬೇಕಾಗಿದ್ದು ಪೌಷ್ಟಿಕ ಆಹಾರ ಮತ್ತು ಮಾನಸಿಕ ಬೆಳವಣಿಗೆಗೆ ಬೇಕಾಗಿದ್ದು ಪ್ರೋತ್ಸಾಹಕಾರಿ ಮತ್ತು ಉತ್ತೇಜನಕಾರಿ ಪರಿಸರ. ಮಕ್ಕಳ ಬೆಳವಣಿಗೆ ಪ್ರೋತ್ಸಾಹ ನೀಡುವುದಂದ್ರೆ ಅದೊಂದು ಕಲೆ. ತಲೆ ತಲಾಂತರದಿಂದ ಈ ಕಲೆಗಳನ್ನ ಆಯುರ್ವೇದ ಶಾಸ್ತ್ರದೊಳಗೆ ಹೇಳ್ತಾ ಬಂದಿದ್ದಾರೆ. ಆಯುರ್ವೇದದ ಸಂಸ್ಕಾರಗಳೇ ಇದಕ್ಕೆ ಸಾಕ್ಷಿ. ಮಗುವನ್ನ 4ನೇ ತಿಂಗಳೊಳಗೆ ನಿಷ್ಕ್ರಮ ಸಂಸ್ಕಾರ ಮಾಡುವ ವಿಧಾನ ಇದೆ. ಅಂದ್ರೆ ಇದರಲ್ಲಿ ಮಗುವನ್ನ ಮನೆಯಿಂದ ದೇವಸ್ಥಾನದವರೆಗೆ ಗಾನ ವೃಂದದ ಜೊತೆ ಕರ್ಕೊಂಡು ಹೋಗುವ ವಿಧಾನ ಐತಿ. ಇದರಿಂದ ಪ್ರಪ್ರಥಮ ಬಾರಿಗೆ ಮಗು ಹೊರಗಿನ ಪರಿಸರ ನೋಡ್ತದ. ಇದರಿಂದ ದೃಷ್ಟಿ ಪ್ರಚಲಿತಗೊಳ್ತದೆ. ಗಾನ ವಾದನದಿಂದ ಶ್ರವಣ ಚುರುಕುಗೊಳ್ತವ. ವಿವಿಧ ಜನರ ಮಧ್ಯೆ ಹೋಗೋದ್ರಿಂದ ಸಾಮಾಜಿಕ ಸಂಬಂಧಗಳು ಮಗುವಿಗೆ ಅರಿವಾಗ್ತವ. ಸೂರ್ಯ ಕಿರಣಗಳಿಂದ ವಿಟಾಮಿನ್ D3 ಶರೀರದಲ್ಲಿ ಹುಟ್ಟಿ ಎಲುವಿಗೆ ಶಕ್ತಿ ಬರ್ತದೆ. ದೇವಸ್ಥಾನಕ್ಕೆ ಹೋದಾಗ ಮಗುವಿನೊಳಗ ಸಂಸ್ಕೃತಿ ಅರಿವು ಬರ್ತದೆ. 5ನೇ ತಿಂಗಳೊಳಗ ಉಪವೇಶನ ಸಂಸ್ಕಾರ ಕೂಡಿಸಲು, 6ನೇ ತಿಂಗಳೊಳಗ ಫಲಪ್ರಾಶನ ಸಂಸ್ಕಾರ ಮತ್ತು 10ನೇ ತಿಂಗಳೊಳಗ ಅನ್ನಪ್ರಾಶನ ಸಂಸ್ಕಾರ ಹೇಳ್ಯಾರ. ಇವುಗಳಿಂದ ಮಕ್ಕಳಿಗೆ ಪೌಷ್ಟಿಕ ಆಹಾರ ಸಿಗ್ತದೆ. 5ನೇ ವರ್ಷದ ಒಳಗಿನ ಮಕ್ಕಳಿಗೆ ವೇದಾರಂಭ ಹೇಳ್ಯಾರ. ಮಕ್ಕಳ ಸರ್ವತೋಮುಖ ಬೆಳವಣಿಗೆಗೆ ಮುಖ್ಯ ಅಂದ್ರೆ ಅವರದೇ ಆದ ವಯೋಮಿತಿಯ ಮಕ್ಕಳ ಜೊತೆ ಆಡಲು ಬೆಳೆಯಲು ಪ್ರೋತ್ಸಾಹ ನೀಡುವುದು. ಮಕ್ಕಳು ತನ್ನ ಜೊತೆಗಾರರಿಂದ ಕಲಿಯುವಷ್ಟು ಬೇರೆ ಯಾವ ವಿಷಯದಲ್ಲೂ ಕಲಿಯಲು ಸಾಧ್ಯವಿಲ್ಲ. ಹಿಂಗ ಒಂದು ಉತ್ತಮ ಬೆಳವಣಿಗೋಸ್ಕರ ಒಂದು ಉತ್ತಮ ಪರಿವಾರ, ನಿರ್ಮಲ ಪರಿಸರ, ಪೌಷ್ಟಿಕ ಆಹಾರ, ಪ್ರೋತ್ಸಾಹ ಇವೆಲ್ಲ ಇದ್ದರೆ ಮಕ್ಕಳ ಸರ್ವತೋಮುಖ

0: ಇದಿರಿ ಕೆಎಲ್ಇ ಆಯುರ್ವೇದ ಹೆಲ್ತ್ ಗೈಡ್. ಇದು ಕೆಎಲ್ಇ ವೇಣುಧ್ವನಿ 9 FM ಪ್ರಸ್ತುತಿ.
1: ಕೆಎಲ್ಇ ವಿಶ್ವವಿದ್ಯಾಲಯದ ಕೆಎಲ್ಇ ಸಂಗೀತ ಮಹಾವಿದ್ಯಾಲಯ ಪ್ರಸ್ತುತಪಡಿಸುತ್ತಿದೆ ಸಮೂಹ ಗಾಯನ ಸ್ಪರ್ಧೆ. ಪ್ರೌಢಶಾಲೆ ವಿದ್ಯಾರ್ಥಿಗಳಿಗಾಗಿ ದೇಶಭಕ್ತಿ ಗೀತೆಗಳು ಮತ್ತು ಪದವಿ ಪೂರ್ವ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳಿಗಾಗಿ ಜನಪದ ಗೀತೆಗಳು. ಮಂಗಳವಾರ ದಿನಾಂಕ 11 ಆಗಸ್ಟ್ 2026 ಸಮಯ 9 ಗಂಟೆಗೆ. ಸ್ಥಳ ಕೆಎಲ್ಇ ಕನ್ವೆನ್ಷನ್ ಸೆಂಟರ್, 300-seater ಹಾಲ್, JNMC ಕ್ಯಾಂಪಸ್, ನೆಹರು ನಗರ್, ಬೆಳಗಾವಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9886103520 ಹಾಗೂ 9916467993.
2: Seasons change, but your brilliance is timeless. P&G brings you the exclusive change of season offer.
3: Now get an incredible discount of 10,000 rupees per carat on the purchase of stunning diamond jewelry. Also enjoy up to 20% off on making charges of gold jewelry and a flat 20% off on making of silver.
2: Offer valid till 31st July 2026. Hurry! Visit to Messrs. Purushottam Narayan Gadgil, Seraph and Jewelers today. Terms and conditions apply.

0: Seasons change, but your brilliance is timeless. P&G brings you the exclusive change of season offer.
1: Now get an incredible discount of 10,000 rupees per carat on the purchase of stunning diamond jewelry. Also enjoy up to 20% off on making charges of gold jewelry and a flat 20% off on making of silver.
0: Offer valid till 31st July 2026. Hurry, visit to Messrs. Purushottam Narayan Gadgil, Seraf and Dwellers today. Terms and conditions apply.
2: ಬೆಳಗಾವಿಯ ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
3: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ, ಹೊರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
2: ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
3: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
2: ಕೆಎಲ್ಇ ಆಯುರ್ವೇದ ಆಸ್ಪತ್ರೆ, ಶಹಾಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 0831 2486286.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ಇದು ಕೆಎಲ್ಇ ವೇಣುಧ್ವನಿ 90.4 ಎಫ್ಎಂ. ನಮ್ಮ ಇಂದಿನ ವಿಶೇಷ ಆರೋಗ್ಯ ದರ್ಶನ ಕಾರ್ಯಕ್ರಮಕ್ಕೆ ಎಂದಿನಂತೆ ಪ್ರೀತಿಯ ಸ್ವಾಗತ ಕೋರ್ತಾ ಇದ್ದೀನಿ ನಾನು ಅನುಪಮ. ಸ್ನೇಹಿತರೆ, ಇತ್ತೀಚಿನ ದಿನಗಳಲ್ಲಿ ಸಂತಾನೋತ್ಪತ್ತಿ ಸಮಸ್ಯೆ ಅನ್ನೋದು ಸಾಕಷ್ಟು ದಂಪತಿಗಳಲ್ಲಿ ಕಾಣಿಸ್ಕೊಳ್ತಾ ಇದೆ. ಹಾಗಾದ್ರೆ ಆಯುರ್ವೇದದಲ್ಲಿ ಬಂಜೆತನವನ್ನ ಹೇಗೆ ನೋಡಲಾಗುತ್ತೆ? ದಂಪತಿಗಳ ಜೀವನ ಶೈಲಿ, ಆಹಾರ ಪದ್ಧತಿ, ಮಾನಸಿಕ ಆರೋಗ್ಯ ಹಾಗೂ ಆಯುರ್ವೇದ ಚಿಕಿತ್ಸಾ ಪದ್ಧತಿಯ ಬಗ್ಗೆ ಮಾಹಿತಿಯನ್ನು ಹಂಚಿಕೊಳ್ಳಲು ನಮ್ಮೊಂದಿಗಿದ್ದಾರೆ ಶ್ರೀ ಬಿಎಂ ಕಂಕನವಾಡಿ ಆಯುರ್ವೇದ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆಯ ಸೃಷ್ಟಿ ಫರ್ಟಿಲಿಟಿ ಸೆಂಟರ್ನ ಹೆಡ್ ಹಾಗೂ ಕಾಯ ಚಿಕಿತ್ಸಾ ಏವಂ ರಸಾಯನ ವಾಜೀಕರಣ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದಂತಹ ಡಾಕ್ಟರ್ ನಮ್ರತಾ ಬಾಗಾಜೆಯವರು. ಮೇಡಮ್, ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ.
1: ಧನ್ಯವಾದಗಳು.
0: ಮೇಡಮ್, ಈಗ ಆಯುರ್ವೇದದ ಪ್ರಕಾರ ಸಂತಾನೋತ್ಪತ್ತಿ ಫರ್ಟಿಲಿಟಿ ಅಂದ್ರೆ ಏನು ಅಂತ?
1: ನಮಗ್ ಗೊತ್ತಿರೋ ಪ್ರಕಾರ ಫರ್ಟಿಲಿಟಿ ಅಂದ್ರೆ ಯಾರಿಗೆ ಹುಡುಗರು ಆಗ್ತಾರಂತೆ ನಮ್ಗೆ ಗೊತ್ತು. ಆದ್ರೆ ಇನ್ಫರ್ಟಿಲಿಟಿ ಅಂದ್ರೆ ಏನು ಅಂದ್ರೆ ನಿಮ್ಗೆ ಗೊತ್ತಾ? ಇಲ್ಲಲ್ವಾ. ಹೇಗಂದ್ರೆ ಮಾಡರ್ನ್ ಪ್ರಕಾರ ಏನಂತಾರೆ, ಯಾವಾಗೂ ದಂಪತಿಗಳು 1 ವರ್ಷದ ಆದ ನಂತರ ಕೂಡ ಯಾವಾರು ಅವ್ರಿಗೆ ಹುಡುಗರು ಆಗಂಗಿಲ್ಲಲ್ಲ, ಅವರಿಗೆ ಇನ್ಫರ್ಟೈಲ್ ಅಂತ ಅಂತೀವಿ ನಾವು. ಆದ್ರೆ ಆಯುರ್ವೇದ ಏನ್ ಹೇಳ್ತದ, ಪ್ರೆಗ್ನೆನ್ಸಿ ಆಗೋದಷ್ಟೇ ಮುಖ್ಯ ಅಲ್ಲ, ಪ್ರೆಗ್ನೆನ್ಸಿ ಕೂಡ 9 ತಿಂಗಳ ಕೂಸು ಹೆಣ್ಮಕ್ಕಳಿನ ಹೊಟ್ಟೆಯಲ್ಲಿ ಚೆನ್ನಾಗಿ ಬೆಳವಣಿಗೆ ಆಗಬೇಕು. ಬೆಳವಣಿಗೆ ಆದ ಮೇಲೆ 9 ತಿಂಗಳಾದ ಮೇಲೆ ಅದಕ್ಕೆ ಹೆಲ್ದಿಯಾಗಿ ಡೆಲಿವರಿ ಆಗಬೇಕು. ಇದನ್ನು ಮೇನ್ ಮೋಟು ನಮ್ದು. ಸೊ ಇನ್ಫರ್ಟಿಲಿಟಿ ಅಂದ್ರೆ ಆಯುರ್ವೇದ ಪ್ರಕಾರ ಅಂದ್ರೆ ಏನು, ಯಾವಾಗ ದಂಪತಿಗಳು 1 ವರ್ಷಕ್ಕಿಂತ ಜಾಸ್ತಿಯಾಗಿ ರೆಗ್ಯುಲರ್ ಆಗಿ ಇಂಟರ್ ಕೋರ್ಸ್ ಮಾಡಿದ ಮೇಲೆ ವಿದೌಟ್ ಪ್ರೊಟೆಕ್ಷನ್ ಅಂದ್ರೆ ಗಂಡು ಮಕ್ಕಳು ಕಾಂಡೋಮ್ ಯೂಸ್ ಮಾಡಂಗಿಲ್ಲ, ಹೆಣ್ಣು ಮಕ್ಕಳು ಕೊಪರ್ಟ್ ಯೂಸ್ ಮಾಡಂಗಿಲ್ಲ, ಆ ದಂಪತಿಗಳು ಯಾವಾಗ ರೆಗ್ಯುಲರ್ ಅಂದ್ರೆ ವೀಕ್ಲಿ 2-3 ಸಲ ರೆಗ್ಯುಲರ್ ಕಾಂಟ್ಯಾಕ್ಟ್ ಇಟ್ಕೊಂಡ್ ಆದ ಮೇಲೂ ಕೂಡ ಅವಾಗೂ ಅವ್ರಿಗೂ ಹುಡುಗರು ಆಗಂಗಿಲ್ಲ, ಅವ್ರಿಗೂ ನಾವು ಇನ್ಫರ್ಟೈಲ್ ಕಪಲ್ಸ್ ಅಂತ ಅಂತೇವಿ. ಆದ್ರೆ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಹೇಗೆ 1 ವರ್ಷ ತನಕ ನಾವು ಹಿಡ್ಕೊಂಡು ಹೋಗ್ತೇವೆ. ಆದ್ರೆ ಭಾರತೀಯ ಏನಾಗ್ತದೆ, ನಮ್ಮಲ್ಲೇ ಆಗೋ ಅಂತ ಡಿಫ್ರೆಂಟ್ ಫೆಸ್ಟಿವಲ್ಸ್ ಇರ್ತಾವೆ. ಆ ಫೆಸ್ಟಿವಲ್ಸ್ ಇಂದ ಏನಾಗ್ತದ, ನಾವು ಹೆಣ್ಮಕ್ಕಳಿಗೆ 1-2 ತಿಂಗಳ ಅಲ್ಲೇ ಇಲ್ಲೇ ಕಳಿಸ್ತೇವೆ, ಹೆಣ್ಮಕ್ಕಳಿಗೆ ತವ್ರ ಮನೆಗೆ ಕಳಿಸಿರ್ತೇವೆ. ಅದರಿಂದ ಏನಾಗ್ತದ, ನಾವು 1 ವರ್ಷ ಅಂತ ಹಿಡಿಬಾರ್ದು. ನಮ್ಮ ಭಾರತೀಯ ದಂಪತಿಗಳೆಲ್ಲ 2 ವರ್ಷ ಆದ ಮೇಲೆ ಅವ್ರ ಹುಡುಗರು ಏನಾದ್ರೂ ಆಗಂಗಿಲ್ಲ ಅಂದ್ರೆ ಅವರು ಡಾಕ್ಟರ್ ಹತ್ರ ಹೋಗ್ಬೇಕು. ಸೊ ಅವಾಗ ಅವ್ರಿಗೂ ನಾವು ಇನ್ಫರ್ಟೈಲ್ ಅಂತ ಅಂತೇವೆ.
0: ಮೇಡಮ್, ಈಗ ಸಾಮಾನ್ಯವಾಗಿ ಏನಂದ್ರೆ ಕೆಲವರು ಬಂಜೆತನ ಅಂದ ತಕ್ಷಣ ಅದನ್ನ ಮಹಿಳೆಯರ ಸಮಸ್ಯೆ ಅನ್ಕೊಳ್ತಾರೆ.
1: ಅಲ್ಲ,
0: ಆದ್ರೆ ವಾಸ್ತವದಲ್ಲಿ ಗಂಡು ಹೆಣ್ಣು ಇಬ್ರು ಸಮಾನರು ಅಂತ ಇರಬೇಕಾದ್ರೆ ಆಯುರ್ವೇದದ ಪ್ರಕಾರ ಈಗ ಸಂತಾನೋತ್ಪತ್ತಿಗೆ ಇಬ್ಬರಲ್ಲೂ ಯಾವ ರೀತಿಯ ಸಾಮರ್ಥ್ಯದ ಅಂಶಗಳನ್ನ ತಾವು ನೋಡ್ತೀರಾ ಅಂತ?
1: ಸಂಸ್ಕೃತಿಯಲ್ಲಿ ನಾವು ಯಾವ ತರ ನೋಡ್ತೇವೆ, ಹೆಣ್ಮಕ್ಕಳೇನೆ ಕಾರಣ ಅಂತ ತಿಳ್ಕೊತೇವೆ. ಹುಡುಗರಾಗಂಗಿಲ್ಲ 2 ವರ್ಷ ಆದ್ರೂ ನಾವೇನಂತೀವಿ, ಏ ಅಕ್ಕಿಯಲ್ಲಿ ಏನೋ ತೊಂದರೆ ಅದೇ, ಅಕ್ಕಿಗ ತೋರಿಸ್ತಾ ಇರ್ತೇವೆ ನಾವು. ಆದ್ರೆ ಹಾಗಲ್ಲ, ಯಾವಾಗ ಈಗಿನ ದಿವಸಗಳಲ್ಲಿ ಇವಿಂದ ಜಗತ್ತಿನಲ್ಲಿ ನೋಡಿದ್ರೆ ಹೆಣ್ಮಕ್ಕಳು ಗಂಡು ಮಕ್ಕಳು ಇಬ್ಬರಲ್ಲೇ ದೋಷ ಕಾಣ್ 40% ಹೆಣ್ಮಕ್ಕಳಿಗೆ ದೋಷ ಇದ್ರೆ 40% ಗಂಡು ಮಕ್ಕಳಲ್ಲೂ ಇರ್ತದೆ, ಅದ್ರಲ್ಲಿ ಓದಿದ 20% ಇಬ್ಬರಲ್ಲೇನು ದೋಷ ಕಾಣ್ ಬರ್ತದೆ, ಇನ್ನೊಂದು 10% ಈ ತರ ಇರ್ತಾರಲ್ಲ ಯಾವುದು ದೋಷ ಕಾಣ್ ಬರಂಗಿಲ್ಲ. ಸೊ ಇಬ್ರು ಅದರಲ್ಲೇ ಒಂದು ಕಾರಣೀಭೂತ ಆಗುತ್ತಾರೆ. ಸೊ ಹೆಣ್ಮಕ್ಕಳಲ್ಲಿ ನೋಡಿದ್ರೆ ಇಂಪಾರ್ಟೆಂಟ್ ಅಲ್ಲಿ ಈಗಿನ ಪ್ರಕಾರ ನೋಡಿದ್ರೆ ಅವರು ಜೀವನ ಶೈಲಿಯಿಂದ ಏನಾಗ್ತದೆ, ಲೇಟ್ ಮ್ಯಾರೇಜಸ್. ಫಸ್ಟ್ ಅಲ್ಲಿ ಇಂಪಾರ್ಟೆಂಟ್ ರೀಸನ್ ಅಂದ್ರೆ ಲೇಟ್ ಮ್ಯಾರೇಜಸ್ ಆಗಿ ಆದ್ಮೇಲೆ ಇನ್ನು ಪ್ಲಾನ್ ಮಾಡ್ತಾರೆ ಯಾವಾಗ ಹುಡುಗರು ಮಾಡ್ಬೇಕಾದ್ರು ಟೈಮಿಂಗ್ ಇರಂಗಿಲ್ಲ ಅವ್ರದ್ದು. ಸೊ 1-2 ವರ್ಷ 3 ವರ್ಷ ಹೋಗ್ಬಿಡ್ತಾರೆ. ಸೊ ಇವ್ರು 30 ಮದುವೆ ಮಾಡ್ಕೊಂಡು 35 ನಾವು ಕೂಸ್ ಮಾಡ್ಕೋಬೇಕಂತ ಪ್ಲಾನ್ ಮಾಡ್ತಾರೆ. ಸೊ ಆ ಟೈಮ್ ಅಲ್ಲಿ ಅವರು ವಯಸ್ಸು ಆಗು ಹೋಗುತ್ತದೆ. ಸೊ ಆ ವಯಸ್ಸು ಆಗ್ತಾ ಇದ್ರೆ ಅವ್ರ ಕ್ವಾಲಿಟಿ ಆಫ್ ಎಗ್ಸ್ ಆಗ್ಲಿ ಅವ್ರ ಹೆಲ್ತ್ ಆಗ್ಲಿ ಎಲ್ಲ ಡಿಟೋರೇಟ್ ಆಗ್ತಾ ಹೋಗ್ತಾ ಇರ್ತದೆ. ಸೊ ಅದರಲ್ಲಿ ಇದರ ಜೊತೆಯಲ್ಲಿ ಏನಾಗ್ತದೆ, ಅವರಲ್ಲಿ ಏನೋ ಇರಬಹುದು, ಅದ್ರ ಒಬೆಸಿಟಿ ಇರ್ಬೋದು, ಅಂದ್ರೆ ಬೊಜ್ಜು ಇರ್ಬೋದು, ಇಲ್ಲಾದ್ರೆ ಥೈರಾಯ್ಡ್ ಪ್ರಾಬ್ಲಮ್ಸ್ ಇರ್ಬೋದು, ಇಲ್ಲಾದ್ರೆ ಪ್ರತಿ ತಿಂಗಳ ಮಾಸಿಕ ಬರ್ತಾ ಇರಂಗಿಲ್ಲ, ಇರ್ರೆಗ್ಯುಲರ್ ಮೆನ್ಸಸ್ ಅಂತೇವಿ, ಇಲ್ಲ PCOD ಅಂತ ದೊಡ್ಡ ಇವಾಗ ಒಂದ್ ಹೆಣ್ಮಕ್ಕಳೇ ಒಂದು ಸ್ಟೇಟಸ್ ಇದ್ದಂಗ, I am having PCOD ಅಂತ. ಸೊ ಆತರ ಅಂತ ಇರ್ತದ. ಇಲ್ಲಾದ್ರೆ ಇನ್ನೊಂದ್ ಕಾರಣಗಳೆಲ್ಲ ಏನಿರ್ತದ, ಗರ್ಭಾಶಯಲ್ಲಿ ಯಾವ್ದಾದ್ರೆ ಗಂಟೆ ಇರ್ತದೆ, ಇಲ್ಲಾದ್ರೆ ಅವ್ರ ಇನ್ನೊಂದು ಬಹಳ ಇಂಪಾರ್ಟೆಂಟ್ ಅಂದ್ರೆ ಏನಂದ್ರೆ ಹೆಣ್ಮಕ್ಕಳು ತನ್ನ ಲೈಂಗಿಕ ಸಮಸ್ಯೆಗಳನ್ನು ಹೇಳಿಕೊಡಂಗಿಲ್ಲ. ಸೊ ಅದನ್ನು ಒಂದ್ ದೊಡ್ಡ ಪ್ರಾಬ್ಲಮ್ ಇರ್ತದೆ. ಅಂದ್ರೆ ಏನಾಗ್ತದೆ ಅಂದ್ರೆ ಇದ್ರಲ್ಲಿ ಹೆಣ್ಣು ಮಕ್ಕಳಲ್ಲಿ ಇಚ್ಛಾಶಕ್ತಿ ಇರಂಗಿಲ್ಲ, ಹೆಣ್ಣು ಮಕ್ಕಳಲ್ಲಿ ಕಾಂಟ್ಯಾಕ್ಟ್ ಇಡ್ಬೇಕಾದ್ರೆ ನೋವು ಸಮಸ್ಯೆ ಇರ್ತದ, ಆತರ ಇರ್ತದೆ, ಅದನ್ನು ನಾವು ನೋಡ್ಬೇಕಾಗ್ತದೆ. ಅದೇ ರೀತಿ ಗಂಡು ಮಕ್ಕಳಲ್ಲಿ ಹೇಗಿರ್ತಿದ್ರೆ ಲೈಂಗಿಕ ಸಮಸ್ಯೆ, ಫಸ್ಟ್ ಲೈಂಗಿಕ ಸಮಸ್ಯೆ ಅಂದ್ರೆ ಅವ್ರಿಗೆ ಸಂಭೋಗ ಮಾಡಲ್ಲಿ ಇಚ್ಛಾ ಇರಂಗಿಲ್ಲ, ಅದ್ರೆ ಸಂಭೋಗ ಮಾಡಬೇಕಾದ್ರೆ ಅವರು ಲೈಂಗಿಕ ಶಕ್ತಿ ಇರಂಗಿಲ್ಲ, ಅದೊಂದಿರ್ತದೆ. ಇಲ್ಲ ಲೈಂಗಿಕ ಶಕ್ತಿಯಲ್ಲಿ ಇನ್ನೊಂದೇನಂದ್ರೆ ಅವ್ರು ಯಾವಾಗನು ಸಂಭವ ಆಗ್ಬೇಕಾದ್ರೆ ಒಂದ್ ನಿಮಿಷಕ್ಕಿಂತ ಮೊದಲು ಅವ್ರಿಗೆ ಇಚ್ಛೆ ಶಕ್ತಿ ಅನ್ನು ಕಮ್ಮಿ ಆಗಿ ಹೋಗ್ತದೆ, ವೀರ್ಯನು ಜಲ್ದಿ ಹೊರಗಡೆ ಬಂದ್ಬಿಡ್ತದೆ. ಅದೊಂದು. ಸೊ ಇದ್ರ ಜೊತೆಯಲ್ಲಿ ಅವರಲ್ಲಿ ಸಮನಂತ ಇರ್ತದೆ, ಶುಕ್ರ ಅಂತ ಅಂತೀವಿ, ಶುಕ್ರದ್ದು ಕೌಂಟ್ ಇರ್ತದ, ಅದು ನಾರ್ಮಲ್ ಆಗಿ 15 million ಮೇಲೆ ಇರಬೇಕು. ಯಾವಾಗ 15 million ಕಿಂತ ಕಮ್ಮಿ ಇರ್ತದಲ್ಲ ಅವಾಗ ಆ ಗಂಡು ಮಕ್ಕಳಲ್ಲಿ ಹುಡುಗರಾಗೋದು ಚಾನ್ಸು ಬಹಳ ಕಮ್ಮಿ. ನಮ್ ಒಂದೇ ಶುಕ್ರಾಣು ಬೇಕು, ಅದ್ರಲ್ಲೇ ಏನು ಅಂದ್ರೆ 15 million ಕಿಂತ ಕಮ್ಮಿ ಇದ್ರೆ ಅದು ಒಂದು ನಮ್ಗೆ ಒಂದು ಕಾರಣ ಆಗ್ತದ. ಅದ್ರಲ್ ಜೊತೆಯಲ್ಲಿ ಇವಾಗಿನ ಆಗುವಂತದ್ದು ಅವ್ರ ಹ್ಯಾಬಿಟ್ಸ್, ಲೈಕ್ ಸ್ಮೋಕಿಂಗ್ ಇರ್ಬೋದು, ಆಮೇಲೆ ಆಲ್ಕೋಹಾಲ್ ಇರ್ಬೋದು, ತುಂಬಾ ನಾನ್ ವೆಜ್ ಇರ್ಬೋದು, ತುಂಬಾ ಸ್ಪೈಸಿ ಫುಡ್ ತಿಂತಿರ್ಬೇಕು, ಕಂಟಿನ್ಯೂಸ್ ಆಗಿ ಫೋನ್ ಯೂಸ್ ಮಾಡ್ತಿರ್ಬೋದು, ಕಂಟಿನ್ಯೂ ಆಗಿ ಸ್ಟ್ರೆಸ್ ಮಾಡ್ಕೊಂತಿರ್ಬೋದು, ಬಹಳಷ್ಟು ಆಂಬಿಷಿಯಸ್ ಆಗಿ ರಾತ್ರಿ ಜಾಗರಣ ತರ ಮಾಡ್ಬೋದು, ಎಕ್ಸಸೈಸ್ ಮಾಡಂಗಿಲ್ಲ, ಆಮೇಲೆ ಡೆಸ್ಕ್ಟಾಪ್ ಜಾಬ್ ಅಂತೇವಿ, ಕಂಟಿನ್ಯೂಸ್ ಲ್ಯಾಪ್ಟಾಪ್ ಮುಂದಿರೋದು, ಇಲ್ಲ ಫ್ಯಾಕ್ಟ್ರಿಗಳಲ್ಲೇ ವರ್ಕ್ ಮಾಡ್ಬೋದಾಗ್ಬೋದು, ಪೇಂಟ್ ಅಲ್ಲಿ, ಕೆಮಿಕಲ್ ಫ್ಯಾಕ್ಟ್ರಿ ಅಲ್ಲಿ, ಗೋಲ್ಡ್ ಮೈನ್ಸ್ ಅಲ್ಲಿ, ಇಂಡಸ್ಟ್ರೀಸ್ ಅಲ್ಲಿ, ಎಲ್ಲಿ ಯಾವ್ದಕ್ಕೆ ರಾಸಾಯನಿಕ ಕಾಂಟ್ಯಾಕ್ಟ್ ಅಲ್ಲಿ ಬರ್ತಾರಲ್ಲ, ಕೆಮಿಕಲ್ ಕಾಂಟ್ಯಾಕ್ಟ್ ಅಲ್ಲಿ, ಆ ತರ ಅವಂತ ಏನು ಕಾರಣಗಳು ಇರ್ತಾವಲ್ಲ ಅದರಿಂದ ಏನಾಗ್ತದೆ ಅವ್ರ ವೀರ್ಯಾಣುಗಳು ಕಮ್ಮಿ ಆಗ್ತಾವ. ಸೊ ಇನ್ನೊಂದು ಕಾರಣ ಇರ್ಬೋದು ಅವ್ರ ಫ್ಯಾಮಿಲಿಯಲ್ಲಿ ಹಿಸ್ಟ್ರಿ ಅಂದ್ರೆ ಅವ್ರ ಮನೆಯಲ್ಲೇನೆ ಇದು ಹಿಸ್ಟ್ರಿ ಇರ್ಬೋದು. ಸೊ ಈ ತರ ಏನಾದ್ರೂ ರೀಸನ್ಸ್ ಇರ್ಬೋದು ಅಂದ್ರೆ ಅದರಲ್ಲೂ ನಾವ್ ಏನ ಗಂಡು ಮಕ್ಕಳು ಕಾರಣೀಭೂತ ಆಗ್ಬಿಡ್ತಾರೆ. ಸೊ ಅವರಲ್ಲೂ ಯಾವಾಗ ನಾವು ಥೈರಾಯ್ಡ್ ಅಂತಿದ್ರು ಅದನ್ನು ಮರೆಯಬಾರದು ಅವ್ರ ಬಗ್ಗೆ, ಆಮೇಲೆ ಬೊಜ್ಜು ಇರ್ಬೋದು ಅವ್ರಿಗೆ, ಈ ತರ ಏನಿದ್ರು ಅದನ್ನು ಆ ಸಮಸ್ಯೆನು ನಾವು ಕೇಳ್ಕೋಬೇಕು.
0: ಮೇಡಮ್, ಇವಾಗ ತಾವು ಈ ಒಂದು ಸಂತಾನೋತ್ಪತ್ತಿ ಸಮಸ್ಯೆಗೆ ಬಂಜತನಕ್ಕೆ ಕಾರಣ ಅಂತ ಜೀವನ ಶೈಲಿಯೂ ಕೂಡ ಕಾರಣ ಆಗುತ್ತೆ ಅಂತ ಹೇಳಿದ್ರು, ಯಾವ ರೀತಿ ಕಾರಣ ಆಗ್ತಾ ಹೋಗುತ್ತೆ ಮೇಡಮ್ ವಿವರವಾಗಿ ಹೇಳೋದಾದ್ರೆ?
1: ಸೊ ಜೀವನ ಶೈಲಿ ಅಂದ್ರೆ ಹೇಗೆ, ನಾವು ಮೊದಲಿಂದ ಭಾರತೀಯ ಪದ್ಧತಿ ನೋಡಿದ್ರೆ ನಮ್ದು ಒಂದು ಜೀವನ ಶೈಲಿ ಇತ್ತು. ನಾವು ಹೆಣ್ ಮಕ್ಕಳು ಹೊಲಕ್ಕೆ ಹೋಗೋದು, ಮುಂಜಾನೆ ಹೇಳೋದು, ಮನೆಯಲ್ಲಿ ಹಿಟ್ಟು ರುಬ್ಬೋದು ಆಗ್ಲಿ, ಮನೆಯಲ್ಲಿ ಶಗ್ನಿ ಸಾರಿಸೋದಾಗ್ಲಿ, ಮನೆಯನ್ನು ಸ್ವಚ್ಛಾಗಿ ಇಡೋದಾಗ್ಲಿ, ಆಮೇಲೆ ಕೈಯಲ್ಲಿ ಪಾತ್ರೆಗಳನ್ನು ತೊಳೆಯೋದು, ಕೈಗಳಿಂದನೇ ಅರವಿ ಬಟ್ಟೆಗಳನ್ನು ತೊಳೆಯೋದು, ಕೆಳಗ್ ಕುಂತು ಒರೆಸೋದು, ಇವೆಲ್ಲ ಏನಾದ್ರೆ ನಾವು ಕಾರ್ಯಗಳು ಮಾಡ್ತಿದ್ದು ಅಲ್ಲ, ಅದರಿಂದ ಏನಾಗ್ತಿತ್ತು ಅಂದ್ರೆ ಹೆಣ್ಮಕ್ಕಳ ಶರೀರನ್ನು ಹೆಲ್ದಿಯಾಗಿ ಉಳಿತಿತ್ತು. ಬಟ್ ಇವಾಗ ನೋಡಿದ್ರೆ ಟೆಕ್ನಾಲಜಿ ಇಷ್ಟು ಜಾಸ್ತಿ ಆಗ್ಬಿಟ್ಟದ್ರೆ ನಮ್ ಕೈಯಲ್ಲಿ ಈ ಸೈಡ್ ಅಲ್ಲಿ ನಮ್ದು ವ್ಯಾಕ್ಯೂಮ್ ಪಂಪ್ ಇರ್ಬೋದು, ಈ ಸೈಡ್ ಅಲ್ಲಿ ಒಂದು ಫ್ರಿಜ್ ಇರ್ಬೋದು, ಈ ಸೈಡ್ ಅಲ್ಲಿ ಒಂದು ವಾಷಿಂಗ್ ಮಷಿನ್ ಇರ್ಬೋದು. ಇದರಿಂದ ಏನಾಗ್ತದೆ, ನಾವು ಮಾಡೋ ಅಂತದ್ದು ಬಾಡಿಯಲ್ಲಿ ಆಗುವ ಮೂವ್ಮೆಂಟ್ಸ್, ಬೇಕಾಗುವಷ್ಟು ಎನರ್ಜಿ, ಬೇಕಾಗುವಷ್ಟೇ ಹಾರ್ಮೋನಲ್ ಪ್ರೊಡಕ್ಷನ್ಸ್, ಸೊ ಅವು ಆಗ್ತಾ ಇಲ್ಲ. ಅದರಿಂದ ಏನಾಗ್ತಾ ಇದೆ, PCOD ತರ ಇಶ್ಯೂಸ್ ಆಗ್ಲಿ, ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗ್ತದ. ಆಮೇಲೆ ಇನ್ನೊಂದಂದ್ರೆ ನಾವು ಆಂಬಿಷಿಯಸ್ ಆಗ್ಬಿಟ್ಟಿವಿ, ಆಂಬಿಷಿಯಸ್ ಆದ್ರೆ ಆಗ್ತಾ ಇದೆಯಲ್ಲ, ಅದರಿಂದ ಏನಾಗ್ತದೆ ಡಿಲೇಡ್ ಮ್ಯಾರೇಜಸ್ ಆಗ್ತವೆ. ಸೊ ಡಿಲೇಡ್ ಮ್ಯಾರೇಜಸ್ ಇಂದ ಕ್ವಾಲಿಟಿ ಆಫ್ ಏನು ಹೆಣ್ಮಕ್ ಬೇಬೀಸ್ ಆಗ್ತಾವ ಅವು ಚೆನ್ನಾಗಿ ಆಗಂಗಿಲ್ಲ. ಸೊ ಅದರ್ವೈಸ್ ಏನಾಗ್ತದೆ, ಇನ್ನೊಂದೇನಂದ್ರೆ ಲೇಟ್ ಮ್ಯಾರೇಜಸ್ ಆಗ್ತವೆ. ಸೊ ಇದೊಂದು ರೀಸನ್. ಅದರ ಜೊತೆಯಲ್ಲಿ ಏನಾಗ್ತದೆ, ಇನ್ನೊಂದು ಆಹಾರ ಪದ್ಧತಿ ಅಂದು. ಮೊದಲಿನ ಆಹಾರ ಪದ್ಧತಿ ಅಂದ್ರೆ ನಾವೇ ಮಾಡ್ಕೊಂಡ್ ತಿಂತೇವೆ, ನಾವ್ ಈಗೇನ್ ಮಾಡ್ತೇವಿ ಸ್ವಿಗ್ಗಿ ಮಾಡ್ಬಿಡ್ತೇವಿ. ಸ್ವಿಗ್ಗಿ ಅಲ್ಲಿ ಏನಿರ್ತದ, ನಿನ್ನಿಂದ ಮಾಡಿದ ಅಡಿಗೆ ಇವತ್ ಕೊಡ್ತಾರೆ. ಅವ್ರ ಇನ್ನೊಂದು ಫ್ರೈಡ್ ಫ್ರೂಟ್ಸ್ ಇರ್ತವೆ, ಲೈಕ್ ಮೈದಾ ಫ್ರೂಟ್ಸ್ ಆಗ್ಲಿ, ವೆನೆಗಾರ್ ಫ್ರೂಟ್ಸ್ ಆಗ್ಲಿ, ಜಾಸ್ತಿ ಫ್ಯಾಟಿ ಫ್ರೂಟ್ಸ್ ಆಗ್ಲಿ, ಬಜ್ಜಿ ತಿನ್ನೋದಾಗ್ಲಿ, ವಡಾಪಾವ್ ತಿನ್ನೋದಾಗ್ಲಿ, ಈ ತರ ಏನಂತ ನಾವು ಫುಡ್ ತಿಂತೇವಲ್ಲ ಅದ್ರಲ್ಲೇ ಜಾಸ್ತಿ ಆಗಿ ಟ್ರಾನ್ಸ್ ಫ್ಯಾಟ್ಸ್ ಇರ್ತವೆ. ಅದ್ರಿಂದ ಆಯ್ತದೆ ನಮ್ಮ ಶರೀರದಲ್ಲಿ ಬೆಳೋ ಅಂತವು ನಾರ್ಮಲ್ ಹಾರ್ಮೋನ್ಸ್ ಚೆನ್ನಾಗಿ ಬೆಳೋಂಗಿಲ್ಲ. ಸೊ ನಾವು ವೈಟ್ ಜಾಸ್ತಿ ಆಗೋದು, PCOD ಆಗೋದು, ಇಲ್ಲದ್ರೆ ಈಗ ತುಂಬಾ ಇಂಪಾರ್ಟೆಂಟ್ ಅಂದ್ರೆ ಎಂಡೋಮೆಟ್ರೋಸಿಸ್ ಅಂತೇವಿ, ಅದೊಂದು ದೊಡ್ಡ ಕಾರಣ ಆಗ್ಬಿಟ್ಟಿದೆ ನಮ್ಗೆ ಇವಾಗ ಇನ್ಫರ್ಟಿಲಿಟಿ ಆಗ್ಬೇಕಾದ್ರೆ. ಸೊ ಅಂತ ಒಂದು ಸಮಸ್ಯೆಗಳನ್ನು ನಾವು ಎದುರಿಸಬಾರ್ದಂದ್ರೆ, ಸೊ ನಾವು ಕರೆಕ್ಟ್ ಆಗಿ ಜೀವನ ಶೈಲಿ ಅಂದ್ರೆ ನಮ್ಮ ಮಾಡುವಂತ ಮನೆಯಲ್ಲಿ ಹೆಲ್ದಿ ಫುಡ್, ಮುಂಜಾನೆ ಅಡುಗೆ ಮಾಡಿದ್ರೆ ಅದನ್ನೇ ಒಂದು 3-4 ತಾಸಲ್ಲಿ ಊಟ ಮಾಡ್ಬೇಕು, ನಾವು ಬಿಸಿ ಊಟ ಮಾಡ್ಬೇಕು, ರಾತ್ರಿ ಇಡೋ ಅನ್ನ ಮುಂಜಾನೆ ಒಗ್ಗರಣೆ ಹಾಕಿ ತಿನ್ನಬಾರ್ದು, ಜಾಸ್ತಿ ಹುಳಿ ತಿನ್ನಬಾರ್ದು. ಹುಳಿ ಅಂದ್ರೆ ನಮ್ಗೆ ಪ್ರತಿ ಸಲ ನಮಗೂ ಇದು ಬೇಕು, ಮೊಸರು ಬೇಕು, ಆಮೇಲೆ ಉಪ್ಪಿನಕಾಯಿ ಬೇಕು, ಜಾಸ್ತಿ ಉಪ್ಪು ಹಾಕಂತ ಮ್ಯಾಲಿನ ತಿನ್ಬೇಕಾಗ್ತದ, ಸಾಸ್ ಹಚ್ಕೋತೇವಿ, ಆಮೇಲೆ ಹಸಿ ಖಾರ ಜಾಸ್ತಿ ತಿಂತೇವಿ. ಇದ್ರಿಂದ ಏನಾಗ್ತದಲ್ಲಿ ಹೆಣ್ಮಕ್ಳಲ್ಲಿ ಪಿತ್ತ ಅಂತ ರಕ್ತ ಅಂತ ನಾವ್ ಅಂತೇಲ್ಲ ಅದು ದುಷ್ಟಿ ಆಗ್ಬಿಡ್ತದೆ. ಆ ದುಷ್ಟಿ ಆದಾಗ ಗರ್ಭಾಶಯನು ಅದನ್ನು ಎಫೆಕ್ಟ್ ಮಾಡ್ತದೆ. ಸೊ ಗರ್ಭಾಶಯಲ್ಲಿ ಆ ಶಕ್ತಿ ಉಳಿಯಂಗಿಲ್ಲ, ಯಾವ ತರ ಗರ್ಭಧಾರಣೆ ಮಾಡ್ಕೋಬೇಕಲ್ಲ ಆ ಶಕ್ತಿ ಅದ್ರಲ್ಲಿ ಉಳಿಯಂಗಿಲ್ಲ. ಸೊ ಅದಕ್ಕೆ ನಿಂತ್ರ ಗರ್ಭನು ಅದನ್ನು ಗರ್ಭಸ್ರಾವ ಆಗಿ ಅಬೋಷನ್ ಆಗ್ಬಿಡ್ತವೆ, ಇಲ್ಲದ ಗರ್ಭನೇ ನಿಂದ್ರಂಗಿಲ್ಲ. ಇದೊಂದಿರುತ್ತೆ. ಸೊ ಅದ್ರಲ್ಲಿ ಏನ್ ಮಾಡ್ಬೇಕು, ನಾವು ಚೆನ್ನಾಗಿ ಹೆಲ್ದಿ ಫುಡ್ ತಿನ್ಕೋಬೇಕು. ಸೊ ಲೈಕ್ ಯಾವ ಫುಡ್ಸ್ ಅಂದ್ರೆ, ಹೆಲ್ದಿ ಅಂದ್ರೆ ನಮ್ ಫಸ್ಟ್ ಇಂಪಾರ್ಟೆಂಟ್ ಅಂದ್ರೆ ನಾವು ತುಪ್ಪ ಮರ್ತಾ ಹೋಗ್ಬಿಟ್ಟೇವಿ. ತುಪ್ಪ ಫಸ್ಟ್, ತುಪ್ಪ ಇದ್ರೆ ನಮ್ದು ಗರ್ಭಾಶಯ ಆಗ್ಲಿ, ಓಜ ಆಗ್ಲಿ, ನಮ್ ಸ್ನೇಹ ಆಗ್ಲಿ, ನಮ್ ಮನಸ್ಸಾಗ್ಲಿ, ನಮ್ ಬುದ್ಧಿ ಆಗ್ಲಿ, ಇಂದ್ರಿಯಗಳು ಆಗ್ಲಿ, ನಾವು ಹೆಲ್ದಿ ಆಗಿ ಉಳಿದು ಬಿಡ್ತೇವಿ. ಸೊ ಅದ್ ಹೆಲ್ದಿ ಇದ್ರೆ ನಾವು ಮಾಡೋ ಅಂತ ಯಾವ್ದು ಕಾರ್ಯಗಳು ಚಲೋ ಆಗ್ತಾವ. ಸೊ ಕಾರ್ಯ ಆಗ್ಲಿ, ನಮ್ದು ಆಫೀಸ್ ಕಾರ್ಯ ಆಗ್ಲಿ, ಇಲ್ಲಾದ್ರೆ ನಮ್ಮ ದೊಡ್ಡದಾಗೆ ನಮ್ಗೆ ಏನ್ ಕೂಸಬೇಕಂತ ನಾವೇನು ಸಂಭೋಗ ಮಾಡುವಂತ ಕಾರ್ಯ ಇರ್ತದ. ಯಾವ್ದು ತರ ನಾವು ಪ್ಲಾನಿಂಗ್ ಮಾಡ್ತಾ ಇದ್ದೇವೆ ಅದನ್ನು ಕೂಡ ಸಕ್ಸಸ್ ಆಗ್ತದ. ಫಸ್ಟ್ ಅಂದ್ರೆ ಘೃತ ತಗೋಬೇಕು. ಘೃತ ಅಂದ್ರೆ ಅದು ಒಂದ್ ಹೆಲ್ದಿ ಫುಡ್. ಅದು ಫಸ್ಟ್ ನಾವು ಆಯಿಲ್ ಕಿಂತ ಘೃತವನ್ನು ಯೂಸ್ ಮಾಡ್ಬೇಕು. ಘೃತ ಅಂದ್ರೆ ನಾ ತುಪ್ಪ, ಆಕಳ ತುಪ್ಪ ತಗೊಂಡ್ರೆ ತುಂಬಾ ಚಲೋ ಅದಕ್ಕೆ ಎಮ್ಮಿಕ್ಕಿಂತ. ಆದ್ರೆ ನೀವು ಏನತ್ ಹೆಣ್ಮಕ್ಳು ಏನತ್ ತೆಳ್ಳಗಿದ್ರಿ, ವೆಯ್ಟ್ ಲಾಸ್ ಜಾಸ್ತಿ ಆಗ್ತದ, ಬಹಳ ನಿಂತಕ್ ಮಾಡುವಂತ ಕೆಲಸ. ಸೊ ಅದ್ರಲ್ಲಿ ನೀವ್ ಏನ್ ಮಾಡ್ಕೋಬೇಕು, ನೀವು ಎಮ್ಮೆ ತುಪ್ಪವನ್ನು ಬೆಳೆಸ್ಕೋಬೇಕು. ಆಮೇಲೆ ಹಾಲು, ಹಾಲು ವೆರಿ ಇಂಪಾರ್ಟೆಂಟ್. ಹಾಲನ್ನು ತಗೋಬೇಕು ನಾವು. ಅದ್ರ ಜೊತೆ ಮಾಡಿ ಅಂತ ಮನೆಯಲ್ಲೇ ಮಾಡುವಂತ ನಾವು ಚಪಾತಿ, ಗೋಧಿ ಇದನ್ನು ಜಾಸ್ತಿ ಯೂಸ್ ಮಾಡ್ಕೋಬೇಕು. ಬಾರ್ಲಿ ಅಂತೇವಿ, ಇದನ್ನು ಯೂಸ್ ಮಾಡ್ಕೋಬೇಕು. ಆಮೇಲೆ ಎಲ್ಲಾ ತರದ ತರಕಾರಿಗಳನ್ನು ಯೂಸ್ ಮಾಡ್ಕೋಬೇಕು. ಅದನ್ನು ಕೂಡ ಫ್ರೆಶ್ ತಂದು ಕೊಡಿ. ಇವತ್ತು ಮುಂಜಾನೆ ತಗೊಂಬರಿ, ಮಧ್ಯಾಹ್ನ ಮಾಡಿ, ಇವತ್ತು ಸಂಜೆ ತಗೊಂಬರಿ, ನಾ ಮುಂಜಾನೆ ಮಾಡಿ ತಂದು ಫ್ರಿಡ್ಜ್ ಅಲ್ಲಿ ಇಟ್ಟೆ, 4 ದಿವಸ ಆದ್ಮೇಲೆ ಅದನ್ನು ಬೆಳೆಸಬಾರದು. ಅದರಿಂದ ಏನಾಗ್ತದೆ, ನಮ್ಮ ಶರೀರದಲ್ಲಿ ಕೂಡ ಅದೇ ತರ ಒಂದು ಬೊಜ್ಜಂತು ರೆಡಿ ಆಗ್ಬಿಡ್ತದೆ. ಸೊ ಆ ಶರೀರದಲ್ಲಿ ಇಶ್ಯೂಸ್ ಆಗ್ಬಿಡ್ತಾವ. ಸೊ ಅದು ಒಂದು ರೀಸನ್ ಆಗ್ಬಿಡ್ತದೆ. ಸೊ ಈಗ ಇತ್ತೀಚಾಗಲೇ ನಾವು ಯೂಸ್ ಮಾಡೋದು ನಾನ್ ಸ್ಟಿಕ್. ನಾನ್ ಸ್ಟಿಕ್ ಕೂಡ ಒಂದು ರೀಸನ್ ನಮಗೆ. ಸೊ ಸಾಲ್ಟಿ ಫುಡ್ಸ್, ಸಾಲ್ಟ್ ಅನ್ನು ಸ್ವಲ್ಪ ಕಮ್ಮಿಯಾಗಿ ಬೆಳೆಸಬೇಕು. ಫ್ರೂಟ್ಸ್ ತಗೋಬೇಕು, ಫ್ರೂಟ್ಸು ಮರೆತು ಹೋಗ್ಯವ ನಾವು. ಇನ್ನೊಂದೇನು, ಎಕ್ಸೆಸಿವ್ ಡೈಟ್ ಅಂತೂ ಕೂಡ ಮಾಡಬಾರದು. ಸೊ ನಮ್ಗೆ ಯಾವಾಗ ಹಸು ಆಗ್ತದಲ್ಲ ಅವಾಗನು ಊಟ ಮಾಡಬೇಕು. ಹಸು ಆಗಂಗಿಲ್ಲ ಅಂದ್ರೆ ಊಟ ಮಾಡಬಾರದು ಯಾವಾಗೂ. ಅದನ್ನೇನಾಗ್ತದೆ, ಅಜೀರ್ಣ ಕಾರಣ ಆಗಿ ಮುಂದೆ ಬರುವಂತ ನಮ್ಮ ಹೊಟ್ಟೆಯ ಇಶ್ಯೂಗಳು ಸ್ಟಾರ್ಟ್ ಆಗಿ ಮುಂದೆ ಹೋಗಿ ರಕ್ತದ ಪ್ರಮಾಣ ಕಮ್ಮಿ ಮಾಡಿ, ಇಲ್ಲದ ಬೊಜ್ಜು ಮಾಡಿ, ಯಾವ್ದ್ರ ಒಂಥರ ಫ್ಯಾಟ್ಸ್ ಜಾಸ್ತಿ ಮಾಡಿ ಶರೀರದಲ್ಲಿ, ಅದು ಕೂಡ ಮುಂದೆ ಬಿ ಪಿ ಶುಗರ್ ತರ ಮಾಡ್ಕೊಂಡು ನಮ್ ಪಿ ಸಿ ಓಡಿ ಇದ್ದವಾಸ್ ಯಾವ್ದೋ ತರ ಒಂದು ಇನ್ಫರ್ಟಿಲಿಟಿ ಒಂದು ನಮ್ಗೆ ಸಫರ್ ಆಗ್ತೇವೆ ಹೆಣ್ಮಕ್ಕಳು. ಸೊ ಇದೊಂದು. ಅದರಲ್ಲಿ ಗಂಡು ಮಕ್ಕಳು ಅಂತಂದ್ರೆ ಹೆಲ್ದಿಯಾಗಿ ರೆಗ್ಯುಲರ್ ಆಗಿ ಹಾಲು ಅನ್ನು ಕುಡಿಬೇಕು, ಫುಡ್ಸ್ ಚೆನ್ನಾಗಿ ಊಟ ಮಾಡಬೇಕು. ಅವ್ರಿಗೂ ಕೂಡ ಇದೇ ಸಲಹ. ಅದಾಗ ಹೊರಗಡೆ ನಾವು ಏನಾದ್ರೂ ಬಜ್ಜಿ ಇವೆಲ್ಲ ಕರೆದಿದ್ದು ಸ್ಪೈಸಿ ಫುಡ್ಸ್ ಹೊರಗಡೆ ಏನು ಎವ್ರಿ ಸ್ಯಾಟರ್ಡೆ ಪಾರ್ಟಿ ಮಾಡ್ತೇವೆ, ಸಂಡೆ ಪಾರ್ಟಿ ಮಾಡ್ತೇವೆ, ಇದೆಲ್ಲ ಮಾಡಬಾರ್ದು. ಅವರು ಮನೆಯಲ್ಲೇ ಮಾಡುವಂತ ಬಿಸಿ ಊಟನು ಸಾತ್ವಿಕ ಊಟ ಅಂತ ಏನಿರ್ತದಲ್ಲ ಅದು. ಯಾಕಂದ್ರೆ ಅರಿವೆದೆಲ್ಲ ಏನ್ ಹೇಳ್ತಾರೆ ಅಂದ್ರೆ ಸೌಮನಸ್ಸಂ ಗರ್ಭಜನನಂ. ಸೌಮನಸ್ಸಂ ಅಂದ್ರೆ ನಾವು ಮಾಡುವಂತ ಊಟನು ಸಾತ್ವಿಕ ಆಗಿದ್ರೆ ನಮ್ಮ ಮನಸ್ಸನ್ನು ಸಾತ್ವಿಕ ಆಗಿರ್ತದೆ. ಶರೀರ ಮೇಲೆ ಮನಸ್ಸು ಯಾವಾಗ ಸಾತ್ವಿಕ ಆಗಿರ್ತದೆ ಅದೇ ದೇಹದಲ್ಲಿ ಒಂದು ಆತ್ಮವನ್ನು ಬರ್ತದ. ಆತ್ಮ ಪ್ರವೇಶಿಸ ಮಾಡಿದಾಗ ನಾವು ಗರ್ಭವನ್ನು ಧರಿಸೋದಕ್ಕೆ ಒಂದು ಕಾರಣ ಆಗುತ್ತೆ.
0: ಮೇಡಮ್, ಈಗ ಮಹಿಳೆಯರು ಸಂತಾನೋತ್ಪತ್ತಿ ಸಮಸ್ಯೆಯಿಂದ ಅಂದ್ರೆ ಬಂಜೆತನದಿಂದ ಬಳಲ್ತಾ ಇದ್ದಾರೆ ಅನ್ನೋದು ಹೀಗೆ ಗೊತ್ತಾಗುತ್ತೆ, ಯಾವ ಲಕ್ಷಣಗಳು ಕಾಣಿಸ್ಕೊಳ್ಳುತ್ತೆ ಅಂತ?
1: ನಾ ಹೇಳಿದ ಪ್ರಕಾರ ನಮ್ ಭಾರತೀಯ ಸಂಸ್ಕೃತಿಯಲ್ಲಿ 1 ವರ್ಷ ಆದ ಕೂಡಲೇ ನಾವು ಡಾಕ್ಟರ್ ಹತ್ರ ಹೋಗ್ಬಾರ್ದು. ರೆಗ್ಯುಲರ್ ಆಗಿ ಕಾಂಟ್ಯಾಕ್ಟ್ ಇಟ್ಕೋಬೇಕು. ಕಾಂಟ್ಯಾಕ್ಟ್ ಇಟ್ಕೊಂಡ್ ಆದ್ಮೇಲೂ ಇನ್ನು 2 ವರ್ಷ ಆದ್ಮೇಲೆ ನಮ್ಗೆ ಯಾವಾಗ ಹುಡುಗರಾಗಂಗಿಲ್ಲಲ್ಲ ಅವಾಗ ನೀವು ಬೇಕಾದ್ರೆ ನೀವು ನಿಮ್ ಡಾಕ್ಟರ್ ಹತ್ರ ಹೋಗಿ ಸಲಹೆವನ್ನ ತಗೋಬೇಕು. ಅದು ಕೂಡ ಅದರ ಜೊತೆ ನಿಮ್ಗೆ ಅನಿಸ್ತಾ ಇದೆ ನನ್ಗೆ ಏನಾದ್ರೆ ವೆಯ್ಟ್ ಜಾಸ್ತಿ ಆಗ್ತಾ ಇದೆ, ಹೇರ್ ಲಾಸ್ ಆಗ್ತಾ ಇದೆ, ನನ್ನ ಸ್ಕಿನ್ ಡ್ರೈ ಆಗ್ತಾ ಇದೆ, ಆಮೇಲೆ ನನ್ನ ಲೋ ಬ್ಯಾಕ್ ಪೇನ್ ಆಗತ್ತದೆ, ಅವ್ರ ನನ್ನ ವೈಟ್ ಡಿಸ್ಚಾರ್ಜ್ ಜಾಸ್ತಿ ಆಗತ್ತದೆ, ರಿಪೀಟೆಡ್ ಯೂರಿನ್ ಇನ್ಫೆಕ್ಷನ್ ಆಗ್ತಾ ಇದೆ, ಈ ತರ ಏನಾದ್ರೂ ಅನಿಸ್ತಾ ಇದೆ ಅಂದ್ರೆ ಅವರು ಡಾಕ್ಟರ್ ಹತ್ರ ಹೋಗಬೇಕು.
0: ಮೇಡಮ್, ಈಗ ಆಯುರ್ವೇದದಲ್ಲಿ ಈ ಒಂದು ಸಂತಾನೋತ್ಪತ್ತಿ ಸಮಸ್ಯೆಯನ್ನ ಹೇಗೆ ಅರ್ಥೈಸಲಾಗುತ್ತೆ ಅಂತ?
1: ನಮ್ಮ ವೇದಾಸ್ಗಳು ಅದಕ್ಕೆ ವಂದ್ಯತ್ವ ಅಂತ ಅಂತಾರೆ. ವಂದ್ಯತ್ವ ಅಂದ್ರೆ ಯಾವಾಗೂ ದಾಂಪತ್ಯಗಳು ಅವರಿಗೆ ಕೂಸುವನ್ನು ಆಗುವುದಲ್ಲ, ಅದಕ್ಕೆ ವಂದ್ಯತ್ವ ಅಂತ ಹೇಳ್ತಾರೆ ಅವರು.
0: ಮೇಡಮ್, ಈಗ ಆಯುರ್ವೇದದಲ್ಲಿ ಈ ಒಂದು ಗರ್ಭಧಾರಣೆಗೆ ದೇಹವನ್ನ ಸಿದ್ಧಗೊಳಿಸುವಂತಹ ವಿಧಾನಗಳು ಯಾವ್ಯಾವಿವೆ ಅಂತ?
1: ಆಯುರ್ವೇದದಲ್ಲಿ ಬಂಜೆತನವನ್ನು ನಿವಾರಣೆ ಮಾಡುವುದಕ್ಕೆ ಬೇರೆ ಬೇರೆ ತರ ಚಿಕಿತ್ಸೆಗಳನ್ನು ಹೇಳಿದ್ದಾರೆ. ಅದರಲ್ಲಿ ಇಂಪಾರ್ಟೆಂಟ್ ಅಂದ್ರೆ ಫಸ್ಟ್ ಅಂದ್ರೆ ಪ್ರಜಾಸ್ಥಾಪನ ಚಿಕಿತ್ಸೆ. ಪ್ರಜಾಸ್ಥಾಪನ ಅಂದ್ರೆ ನಾವು ಪ್ರಜಾ ಅಂದ್ರೆ ಒಂದು ಕೂಸವನ್ನು ಸ್ಥಾಪನೆ ಮಾಡಬೇಕಾದ್ರೆ ಗರ್ಭಾಶಯದಲ್ಲಿ ಅದಕ್ಕೆ ಬೇಕಾಗುವಂತ ಎಲ್ಲ ಕ್ರಿಯೆಗಳು. ಸೊ ಅದರಲ್ಲಿ ಮೊದಲು ಬರುತ್ತದೆ ಪ್ರಿಕನ್ಸೆಪ್ಷನಲ್ ಕೇರ್ ಅಂದ್ರೆ ಅಂದ್ರೆ ದಂಪತಿ ಪ್ಲಾನ್ ಮಾಡ್ತಾ ಇದ್ದೆ ಈಗ 3 ತಿಂಗಳಾದ್ಮೇಲೆ ನಮಗೂ ಪ್ಲಾನ್ ಮಾಡೋದದ ಅಂತೆ. ಅಂದ್ರೆ ಕಾಂಟ್ಯಾಕ್ಟ್ ಇಟ್ಕೊಂಡು ಒಂದು ಕೂಸವನ್ನು ಪ್ರೆಗ್ನೆನ್ಸಿ ಪಾಸಿಟಿವ್ ಬರ್ಬೇಕಂತ ಮಾಡುವಂತ ಕ್ರಿಯಾ ಅದು 3 ತಿಂಗಳ ಮೊದಲು ನಾವು ಪ್ಲಾನ್ ಮಾಡ್ಬೇಕಾಗ್ತದೆ. ಸೊ ಅದರ ಪ್ರಿಕನ್ಸೆಪ್ಷನಲ್ ಕೇರ್ ಅಂದ್ರೆ ಏನು, 3 ತಿಂಗಳಲ್ಲಿ ನಾವು ಶರೀರವನ್ನು ಶುದ್ಧಗೊಳಿಸ್ತೇವೆ. ಶುದ್ಧಗೊಳಿಸಿ ಆ ಸ್ತ್ರೀ ಬೀಜ ಮತ್ತೆ ಪುರುಷ ಬೀಜಗಳನ್ನು ಶುದ್ಧಗೊಳಿಸ್ತೇವೆ. ಸೊ ಅದ್ರಿಂದ ಏನಾಗ್ತದ, ಶುಕ್ರ ಮತ್ತು ಸ್ತ್ರೀ ಬೀಜ ಚಲೋ ಕ್ವಾಲಿಟಿಯಲ್ಲಿ ಡೆವಲಪ್ ಆಗ್ತದೆ. ಅಂದ್ರೆ ಎಗ್ ಆದ್ಮೇಲೆ ಮೇಲ್ ಸ್ಪರ್ಮ್ಸ್ ಏನಾದ ಚಲೋ ಕ್ವಾಲಿಟಿಯಲ್ಲಿ ಡೆವಲಪ್ಮೆಂಟ್ ಆಗ್ತದ. ಸೊ ಅದಕ್ಕೆ ಏನ್ ಮಾಡ್ತೇವಿ, ವಮನ ವಿರೇಚನ ಅಂತೂ ಪಂಚಕರ್ಮಗಳು ಅಂತ ಇರ್ತಾವ. ಸೊ ಯಾವ ಪ್ರಕೃತಿಯ ಹೆಣ್ಣಿಂದ ಇದು ಯಾವ ಪ್ರಕೃತಿ ಆ ಗಂಡು ಮಕ್ಕಳದೈತಿ ಆ ತರ ನೋಡಿ ಅವ್ರಿಗೆ ಒಂದು ಶೋಧನೆ ಒಂದು ಕೊಟ್ಟಿರ್ತೇವಿ. ಆಮೇಲೆ ಶರೀರ ಶುದ್ಧಿ ಆದ್ಮೇಲೆ ಗರ್ಭಾಶಯ ಶುದ್ಧಿ ಅಂತ ಇರ್ತದೆ. ಸೊ ಇಬ್ಬರಿಗೂ ಮೇಲ್ ಆಸ್ ಹೆಣ್ಮಕ್ಕಳು ಆಸ್ ವೆಲ್ ಆಸ್ ಗಂಡು ಮಕ್ಕಳು ಇಬ್ಬರಿಗೂ ಒಂದು ಉತ್ತರ ಬಸ್ತಿ ಅಂತೂ ಬಹಳ ಇಂಪಾರ್ಟೆಂಟ್ ಪ್ರೊಸೀಜರ್ ಮಾಡಬೇಕಾಗ್ತದ. ಅಂದ್ರೆ ಗರ್ಭಾಶಯನ್ನು ರೆಡಿ ಮಾಡ್ಕೋತೇವೆ ನಾವು. ಹೆಂಗ ಮಳೆಗಾಲ ಬರಬೇಕಾದಕ್ಕಿಂತ ಮುಂಚೆ ನೆಲವನ್ನು ಯಾವ ತರ ನೆಲವನ್ನು ರೆಡಿ ಮಾಡುತ್ತೇವಲ್ಲ ಬಿತ್ತಬೇಕಾದ್ರೆ, ಅದೇ ತರ ಒಂದು ಗರ್ಭಾಶಯದ ಕೂಸನ್ನು ನಾವು ಕರೆಸಬೇಕಾದ್ರೆ ಆಹ್ವಾನ ಮಾಡಿಸ್ಕಿಂತ ಮುಂಚೆ ನಾವು ಗರ್ಭಾಶಯವನ್ನು ತಯಾರು ಮಾಡಿಸುವಂತದ್ದು ಒಂದು ಪ್ರೊಸೀಜರ್ ಉತ್ತರ ಬಸ್ತಿ.
0: ಮೇಡಮ್, ಈಗ ಇಲ್ಲಿ ಪಂಚಕರ್ಮ ಚಿಕಿತ್ಸೆ ಅನ್ನೋದು ಯಾವ ರೀತಿ ಸಹಾಯ ಆಗುತ್ತೆ ಅಂತ.
1: ಪಂಚಕರ್ಮ ಅಂದ್ರೆ ಏನಿಲ್ಲ, ಪಂಚಕರ್ಮ ಅಂದ್ರೆ ಇದು ಮಸಾಜ್ ಅಂತಲ್ಲ. ಪಂಚಕರ್ಮ ಅಂದ್ರೆ ಯಾವಾಗ ನಾವು ದೇಹವನ್ನು ಶುದ್ಧ ಮಾಡುತ್ತೇವೆ ಅದಕ್ಕಿಂತ ಮೊದಲೇ ನಮ್ಗೆ ಗೊತ್ತಿರಬೇಕು ನಮ್ಮ ಶರೀರದಲ್ಲೇ ಎಷ್ಟು ದುಷ್ಟಿ ಅದ. ದುಷ್ಟಿ ಅಂದ್ರೆ ಯಾವ ತರ ಅದು ನಮ್ಮ ಶರೀರದಲ್ಲಿ ಹೊಲಸು ತುಂಬ ಬಿಟ್ಟಿದೆ. ನಾ ಮಾಡುವಂತ ಊಟ ಆಗ್ಲಿ, ನಾ ಮಾಡುವಂತ ಚಿಂತೆ ಆಗ್ಲಿ, ಅವ್ಯಾಯಾಮ ಆಗ್ಲಿ, ಇದ್ರೇನ್ ಏನಾಗ್ತದೆ ನಮ್ಮ ಶರೀರದಲ್ಲಿ ದೋಷಗಳು ತುಂಬ ಬಿಡ್ತವೆ. ನಾವು ಯಾವ ತರ ದಿನ ಮನೆ ಸ್ವಚ್ಛ ಮಾಡ್ತೇವೆ ಆದ್ರೂ ದೀಪಾವಳಿ ದಸರಾ ಬಂದಾಗ ಪೂರ್ತಿ ಮನೆ ಸ್ವಚ್ಛ ಮಾಡ್ತೇವೆ ಎಲ್ಲ, ಯಾವ್ಯಾವ ತುದಿಯಲ್ಲಿ ಯಾವ ಕಾರ್ನರ್ಸ್ಗಳಲ್ಲಿ ಯಾವ ರೂಮ್ಸ್ ಆಗ್ಲಿ ಎಲ್ಲ ಕಾರ್ನರ್ಸ್ ಸ್ವಚ್ಛ ಮಾಡ್ತೇವೆ. ಅದೇ ತರ ನಾವು ಡೈಲಿ ಸ್ನಾನ ಮಾಡ್ತೇವೆ, ಏನಿ ಉಪವಾಸ ಮಾಡ್ತೇವೆ ತಿಂಗಳ ತಿಂಗಳ, ಅದರಲ್ಲಿ ಏನಾಗ್ತದೆ ಬಾಡಿ ಶುದ್ಧ ಇರ್ತದೆ. ಅದೇ ಡೇ ಟು ಡೇ ಜಾಸ್ತಿ ಮಾಡುವಂತ ಆಹಾರ ವಿಹಾರದಿಂದ ದೋಷಗಳನ್ನು ಶರೀರದಲ್ಲಿ ಜಾಸ್ತಿ ಆಗ್ತದೆ. ಅವಾಗ ನಾವು ಏನ್ ಮಾಡ್ತೇವಿ, ಇದು ಜಸ್ಟ್ ಒಂದ್ ಮೆಡಿಸಿನ್ ಇಂದ ಕಮ್ಮಿ ಆಗಿಲ್ಲ. ಸೊ ಅದಕ್ಕೆ ನಾವು ಮಾಡುವಂತ ಅದೇನು ಪ್ರೊಸೀಜರ್ ಅದಲ್ಲ ಅದಕ್ಕೆ ನಾವು ಪಂಚಕರ್ಮ ಅಂತೇವಿ. ಸೊ ಅದರಲ್ಲೇ ವಮನ ಮತ್ತು ವಿರೇಚನ ಅಂತ ಎರಡು ಪ್ರೊಸೀಜರ್ ಇರ್ತಾವ. ಕಫ ದುಷ್ಟಿ ಮತ್ತು ಪಿತ್ತ ದುಷ್ಟಿ ಅಂತ ಎರಡು ದೋಷಗಳನ್ನು ಯಾವಾಗ ದುಷ್ಟಿ ಆಗ್ತಾವಲ್ಲ ಅದಕ್ಕೆ ತೆಗಿಬೇಕಾದ್ರೆ ನಮ್ಗೆ ವಮನ ಮತ್ತು ವಿರೇಚನ ಅಂತ ಒಂದು ಪ್ರೊಸೀಜರ್ ಮಾಡಿ ಅದರ ಜೊತೆ ಬಸ್ತಿ ಅಂತ ಇನ್ನೊಂದು ಟ್ರೀಟ್ಮೆಂಟ್ ಇರ್ತದೆ, ಬಸ್ತಿ ನಸ್ಯ ಶಿರೋಧಾರ ಅಂತ. ಈ ತರ ನಾವು ಬೇರೆ ಬೇರೆ ಪ್ರೊಸೀಜರ್ಸ್ಗಳನ್ನು ಮಾಡಿ ಪಂಚಕರ್ಮವನ್ನು ಮಾಡುತ್ತೇವೆ ಶರೀರ ಶುದ್ಧಿಗೋಸ್ಕರ.
0: ಸ್ನೇಹಿತರೆ, ನಮ್ಮ ಇಂದಿನ ವಿಶೇಷ ಆರೋಗ್ಯ ದರ್ಶನ ಕಾರ್ಯಕ್ರಮದಲ್ಲಿ ಈಗ ಚಿಕ್ಕದೊಂದು ವಿರಾಮ.
2: ನೆನಪುಗಳ ಮಾತು ಮಧುರ.
3: ಬೆಳಗಾವಿನ ಫಸ್ಟ್ ಕಮ್ಯುನಿಟಿ ಸ್ಟೇಷನ್ ಆದ ವೇಣು ಧ್ವನಿ 90.4 FM ಗೆ ಶುಭವಾಗ್ಲಿ. ನಾನು ರಮೇಶ್ ಅರವಿಂದ್ ಮಾತಾಡ್ತಾ ಇದ್ದೀನಿ. ಪ್ರತಿಯೊಬ್ಬ ಕೇಳುಗರಿಗೂ ನನ್ನ ನಮಸ್ಕಾರಗಳು.
2: ನೆನಪುಗಳ ಮಾತು ಮಧುರ.
4: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ
0: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
4: KLE ಕ್ಯಾನ್ಸರ್ ಹಾಸ್ಪಿಟಲ್, KLE's ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂಭಾಗದಲ್ಲಿ, ನೆಹರು ನಗರ್ ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
0: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
4: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ BMT ಅತಿ ಶೀಘ್ರದಲ್ಲಿ ಪ್ರಾರಂಭವಾಗಲಿದೆ. ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
0: ವಿಳಾಸ KLE ಕ್ಯಾನ್ಸರ್ ಹಾಸ್ಪಿಟಲ್, KLE's ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂಭಾಗದಲ್ಲಿ, ನೆಹರು ನಗರ ಬೆಳಗಾವಿ.
4: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0831255250 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 or just dial 1099.
0: ಇಂದೇ ಭೇಟಿ ನೀಡಿ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.

0: ವಿರಾಮದ ನಂತರ ಮತ್ತೆ ಪ್ರೀತಿಯ ಸ್ವಾಗತ. ನಮ್ಮ ಇಂದಿನ ವಿಶೇಷ ಆರೋಗ್ಯ ದರ್ಶನ ಕಾರ್ಯಕ್ರಮದಲ್ಲಿ ಸಂತಾನೋತ್ಪತ್ತಿ ಸಮಸ್ಯೆ, ಬಂಜತನ ಹಾಗೂ ಅದಕ್ಕಿರುವ ಆಯುರ್ವೇದ ಚಿಕಿತ್ಸೆಯ ಬಗ್ಗೆ ಮಾಹಿತಿಯನ್ನ ಹಂಚಿಕೊಳ್ತಾ ಇದ್ದಾರೆ ಶ್ರೀ ಬಿಎಂ ಕಂಕನವಾಡಿ ಆಯುರ್ವೇದ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆಯ ಸೃಷ್ಟಿ ಫರ್ಟಿಲಿಟಿ ಯೂನಿಟ್ನ ಹೆಡ್, ಜೊತೆಗೆ ಕಾಯ ಚಿಕಿತ್ಸಾ ಏವಂ ರಸಾಯನ ವಾಜೀಕರಣ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದಂತಹ ಡಾಕ್ಟರ್ ನಮ್ರತಾ ಬಾಗಾಜೆಯವರು. ಮೇಡಮ್, ಇವಾಗ ತಾವು ಆಯುರ್ವೇದದಲ್ಲಿ ಇರುವಂತಹ ಈ ಒಂದು ಸಂತಾನೋತ್ಪತ್ತಿ ಸಮಸ್ಯೆಗೆ ಸಂಬಂಧಿಸಿದಂತೆ ಯಾವೆಲ್ಲ ಔಷಧಿಗಳು ಇದೆ, ಹಾಗೇನೆ ಚಿಕಿತ್ಸೆಗಳು ಯಾವ ರೀತಿ ಲಭ್ಯ ಇದೆ, ಹಾಗೇನೆ ಪಂಚಕರ್ಮ ಚಿಕಿತ್ಸೆಯಿಂದ ಯಾವ ರೀತಿ ಒಂದು ಸಂತಾನೋತ್ಪತ್ತಿಯ ಆರೋಗ್ಯಕರವಾದಂತಹ ಸಂತಾನವನ್ನ ಪಡೆಯಬಹುದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ರಿ. ಇನ್ನು ಈ ಒಂದು ಸಂತಾನೋತ್ಪತ್ತಿಯ ಸಾಮರ್ಥ್ಯವನ್ನ ಹೆಚ್ಚು ಮಾಡೋದಕ್ಕೆ ಯೋಗ, ಧ್ಯಾನ ಹಾಗೇನೆ ವ್ಯಾಯಾಮದ ಪಾತ್ರ ಏನು ಅಂತ.
1: ಯೋಗ, ದಿನಚರ್ಯ, ಆಮೇಲೆ ನಮ್ಮ ಋತುಚರ್ಯ, ಆಹಾರಚರ್ಯ, ಇದು ನಾವು ಹೇಗೆ ಡೈಲಿ ನಮ್ ರುಟೀನ್ ಮಾಡ್ಕೋತೇವಲ್ಲ ಅದೇ ತರ ಮಾಡೋ ಫಾಲೋ ಮಾಡೋ ಅಂತದ್ದು ಪ್ರೊಸೀಜರ್ಸ್ ಗಳು. ದಿನಚರ್ಯ ಅಂದ್ರೆ ನಾವು ಎದ್ದು ಮುಂಜಾನೆ ಎದ್ದು ರಾತ್ರಿವರೆಗೆ ಯಾವ ತರ ಒಂದು ನಮ್ದು ಬಿಹೇವಿಯರ್ ಇಡಬೇಕು, ಯಾವ ತರ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಫಾಲೋ ಮಾಡಬೇಕು. ಸೊ ಮುಂಜಾನೆ ಜಲ್ದಿ ಹೇಳ್ಬೇಕು, ಬ್ರಾಹ್ಮಿ ಮುಹೂರ್ತ ಅಂತ ಅಂತೇವಿ. ಸೊ 6:30 to 7:30 ಒಳಗೆ ನಾವು ಹೇಳ್ಬೇಕು. ಆಮೇಲೆ ಕರೆಕ್ಟ್ ಆಗಿ ನಮ್ಮ ಶೌಚಗಳನ್ನು ಸ್ವಚ್ಛಾಗಿ ಆಗಬೇಕು. ಯೋಗ ಅಂದ್ರೆ ಯೋಗದಿಂದ ಏನಾಗ್ತದೆ, ಶರೀರ ಆಮೇಲೆ ಮನಸ್ಸನ್ನು ಕೂಡಿಕೊಳ್ಳುತ್ತವೆ. ನಾವು ಹೇಗೆ ಯೋಗ ಅಂದ್ರೆ ಶರೀರ ಆಕ್ಟಿವೇಟ್ ಮಾಡುವಂತ ಒಂದು ಪದ್ಧತಿ. ಪ್ರಾಣಾಯಾಮ ಅಂದ್ರೆ ಇದರಲ್ಲಿ ನಾವು ಮನಸ್ಸನ್ನು ರೆಗ್ಯುಲರೈಸ್ ಮಾಡ್ಕೋಬೇಕಂತ ಒಂದು ಆಕ್ಟಿವಿಟಿ. ಸೊ ಯೋಗ ಇಂದ ಏನಾಗ್ತದೆ ಅಂದ್ರೆ ನಮ್ಮ ಶರೀರದಲ್ಲಿ ಬೇಕಾಗುವಂತ ರಕ್ತ ಸಂಚಾಲನೆ, ಆಮೇಲೆ ಪ್ರಾಪರ್ ಆಗಿ ಹಾರ್ಮೋನಲ್ ಫಂಕ್ಷನಿಂಗ್, ಹಾರ್ಮೋನ್ ಏನ ನಾರ್ಮಲ್ ಆಗಿ ಸಿಕ್ರೆಟ್ ಆಗುವಂತ ಒಂದು ಕ್ರಿಯೆ ಇರ್ತದೆ, ಅದನ್ನು ನಾರ್ಮಲ್ ಆಗಿ ಇಟ್ಕೋಬೇಕಾದ್ರೆ ನಾವು ರೆಗ್ಯುಲರ್ ಆಗಿ ಯೋಗ ಮಾಡಬೇಕು. ಸೊ ಯೋಗ ಇಂದ ಏನಾಗ್ತದೆ, ನಮ್ಮ ಶರೀರದಲ್ಲಿ ಇರುವಂತ ಷಟ್ ಚಕ್ರಗಳನ್ನು ಆಕ್ಟಿವೇಟ್ ಮಾಡ್ತದ, ನಾರ್ಮಲ್ ಆಗಿ ಇಟ್ಕೋತದ. ನಮ್ಮ ಶರೀರದಲ್ಲಿ ಇರುವಂತ ವಾತ ಪಿತ್ತ ಕಫ ದೋಷಗಳನ್ನು ಸಮಾನವಾಗಿ ಇಳಿಯಿಸ್ತದೆ ಅದು. ಸೊ ಅದರಲ್ಲಿ ಯಾವ ತರ ಇದು ಯೋಗಾಸನಗಳು ಮಾಡಬೇಕಂದ್ರೆ ಪಶ್ಚಿಮೋತ್ತಾಸನ ಅಂತ ಇರ್ತದೆ, ಬದ್ಧಕೋಸ್ ಕೋನಾಸನ ಅಂತ ಇರ್ತದೆ, ಯಾವ ಸೂರ್ಯ ನಮಸ್ಕಾರಗಳನ್ನು ಈ ತರ, ಇವು 3 ಯೋಗಗಳನ್ನು ಕಂಪಲ್ಸರಿ ನೀವು ಹೆಣ್ಮಕ್ಕಳು ಕಂಪಲ್ಸರಿ ಮಾಡಬೇಕು. ಸೂರ್ಯ ನಮಸ್ಕಾರ ಗಂಡು ಮಕ್ಕಳು ಆಗ್ಲಿ ಹೆಣ್ಮಕ್ಕಳಾಗ್ಲಿ ಇಬ್ರು ಮಾಡಬೇಕು. ಸೊ ಪ್ರಾಣಾಯಾಮ ಅಲ್ಲಿ ನಾಡಿ ಶೋಧನ ಅಂತ ಇರ್ತೇವೆ, ನಾಡಿ ಶೋಧನ ಮಾಡಬೇಕು, ಭ್ರಮರಿ ಮಾಡಬೇಕು, ಕಪಾಲ ಭಾತಿ ಮಾಡೋದು. ಇದರಿಂದ ಏನಾಗ್ತದೆ, ಶರೀರದಲ್ಲಿ ಬರೋ ಹಂತದ ವಾಯು ಸ್ವಚ್ಛ ಆಗಿರ್ತದೆ, ಆಕ್ಸಿಜನ್ ಕಂಟೆಂಟ್ ಜಾಸ್ತಿ. ಸೊ ಅದರಿಂದ ಏನಾಗ್ತದೆ, ಶರೀರದಲ್ಲಿ ಯಾವುದೇ ತರ ಇನ್ಫ್ಲಾಮೇಷನ್ ಅಂದ್ರೆ ಬಾವಿ ಇರ್ತದೆ ಅಲ್ಲ, ಅದು ಕಮ್ಮಿಯಾಗಿ ನಮ್ಮ ಬಾಡಿ ಸೆಲ್ಫ್ ಹೀಲ್ ಆಗ್ತದೆ. ಸೊ ನಮ್ ಜಾಸ್ತಿ ಔಷಧ ನೆಸೆಸಿಟಿ ಇಲ್ಲಿ ಬರಂಗಿಲ್ಲ. ಸೊ ಅದಕ್ಕೆ ನಾವು ಪ್ರಾಣಾಯಾಮ ರೆಗ್ಯುಲರ್ ಆಗಿ ಮಾಡಬೇಕು, ಅದರ ಜೊತೆ ಅದು ನಮ್ಮ ಮಾನಸ ಸ್ವಾಸ್ಥ್ಯವನ್ನು ತಾಪನೆ ಮಾಡುತ್ತದೆ, ಕಾರ್ಟಿಸೋಲ್ ಲೆವೆಲ್ಸ್ ನಮ್ಮಲ್ಲಿ ಏನಿರ್ತದೆ ಅಲ್ಲ ಅದು ಕಮ್ಮಿ ಮಾಡುತ್ತದೆ.
0: ಮೇಡಮ್, ಈಗ ಗರ್ಭಧಾರಣೆ ಯೋಜನೆ ಅಂದ್ರೆ ಮಗುವನ್ನ ಪಡೆಯಬೇಕು ಅಂತ ನಿರ್ಧರಿಸಿದಂತಹ ದಂಪತಿಗಳು ಯಾವ ಒಂದು ಮುನ್ನೆಚ್ಚರಿಕಾ ಕ್ರಮಗಳನ್ನ ಅನುಸರಿಸಬೇಕು ಅಂತ ಆಯುರ್ವೇದದ ಪ್ರಕಾರ?
1: ಹೇಗೆ, 3 ತಿಂಗಳ ಮೊದಲು ನೀವು ನಿಮ್ದು ಜರ್ನಿಯನ್ನು ರೆಡಿ ಮಾಡಬೇಕು. ಯಾವ ತರ ನಾಳೆ ಪಿಕ್ನಿಕ್ ಹೋಗ್ಬಾರ್ದು, ನಾವು 1 ತಿಂಗಳ ಮೊದಲನೇ ಎಲ್ಲ ರೆಡಿ ಮಾಡ್ತೇವೆ. ಶಾಪಿಂಗ್ ಹೋಗ್ತೇವೆ, ಬ್ಯಾಗ್ ಪ್ಯಾಕ್ ಮಾಡ್ತೇವೆ, ಯಾವ ತರ ಡ್ರೆಸ್ ತಗೋಬೇಕು, ಎಲ್ಲಿ ಯಾವ ಫೋಟೋ ತಕ್ಕೋಬೇಕು, ಎಲ್ಲಿ ಏನೇನು ಸಿಗ್ತದೆ ಇದೆಲ್ಲ ಯಾವ ತರ ಪ್ಲಾನ್ ಮಾಡ್ತೇವಲ್ಲ, ಅದೇ ರೀತಿ ಇಬ್ರು ಪುರುಷ ಮತ್ತು ಸ್ತ್ರೀ ಇಬ್ರು ಇದರ ಬಗ್ಗೆ ಮೊದಲು ರೆಡಿ ಆಗ್ಬೇಕು. ನಾವು ಗರ್ಭಧಾರಣೆ ಮಾಡಬೇಕಂತೂ ಅವರು ಮೊದಲು ರೆಡಿ ಆಗಬೇಕು, ಆಮೇಲೆ ಇವೆಲ್ಲ ವಿಚಾರ ಮಾಡ್ಬೇಕು. ಅವರು ಆಹಾರ ಪದ್ಧತಿ 3 ತಿಂಗಳು ಅವ್ರು ಪ್ರಾಪರ್ ಆಗಿ ಫುಡ್ ಡೈಟ್ ಅಂತ ಫಾಲೋ ಮಾಡಬೇಕು, ಆಮೇಲೆ ಯೋಗ, ಧ್ಯಾನ, ಪ್ರಾಣಾಯಾಮ ಇವೆಲ್ಲ ಮಾಡಬೇಕು. ಇಂಪಾರ್ಟೆಂಟ್ ಅಂದ್ರೆ ಇಬ್ರು ಗಂಡ ಹೆಂಡತಿ ಹ್ಯಾಪಿ ಆಗಿರಬೇಕು, ಸಂತೋಷವಾಗಿರಬೇಕು, ಅವ್ರ ಜೊತೆಯಲ್ಲಿ ಮನೆಯಲ್ಲಿ ಇರುವಂತ ಏನು ವಾತಾವರಣ ಅದನ್ನು ಹೆಲ್ದಿ ಆಗಿರಬೇಕು. ಅದರಿಂದ ಏನಾಗ್ತದೆ, ಆಗುವಂತ ಶರೀರದಲ್ಲಿ ಒಂದು ಸ್ಟ್ರೆಸ್ ಇರ್ತದೆ, ಆ ಸ್ಟ್ರೆಸ್ ಕಮ್ಮಿ ಮಾಡ್ಕೋಬೇಕಾದ್ರೆ ಒಂದು 3 ತಿಂಗಳು ಬೇಕಾಗುತ್ತದೆ. ಆಮೇಲೆ ಶರೀರದಲ್ಲಿ ಯಾವುದೇ ತರ ಹಾರ್ಮೋನಲ್ ಇಶ್ಯೂಸ್ ಇದ್ರೂ ಅದಕ್ಕೂ ಕಮ್ಮಿ ಮಾಡಬೇಕಾದ್ರೆ ಒಂದು 3 ತಿಂಗಳು ಬೇಕಾಗುತ್ತೆ. ಸೊ ಆ 3 ತಿಂಗಳ ರುಟೀನ್ ಅಂತ ಏನಿರ್ತದಲ್ಲ ಅದು ಮಾಡ್ಕೋಬೇಕಾದ್ರೆ ನಮ್ಮ 3 ತಿಂಗಳ ಇವು ಆಹಾರ ವಿಹಾರಗಳನ್ನು ಪಾಲನೆ ಮಾಡಬೇಕಾಗ್ತವೆ. ಪಾಲನೆ ಅಂದ್ರೆ ಬ್ರಹ್ಮಚರ್ಯ ಪಾಲನೆ ಮಾಡಬೇಕು, ಆಮೇಲೆ ಹೆಣ್ಮಕ್ಕಳಾಗ್ಲಿ ಕರೆಕ್ಟ್ ಆಗಿ ಆಹಾರ ಪದ್ಧತಿಗಳನ್ನು ಫಾಲೋ ಮಾಡಬೇಕಾಗು, ಹೊರಗಿಂದು ಮೈದಾ ಆಗ್ಲಿ, ಆಮೇಲೆ ಚೀಸು ಪನೀರು ಅಂತ ಏನಂತೇವೆ ಬಜ್ಜಿ ಅಂತ ಕರೆದಿದ್ದು ಇವೆಲ್ಲ ಫುಡ್ಸ್ ಇರ್ತಾವಲ್ಲ, ಆಮೇಲೆ ಮುಂಜಾನೆ ಮಾಡಿದ್ದು ಸಂಜೆಗೆ ಈ ತರ ಆಹಾರಗಳನ್ನು ತೆಗೆದುಕೊಳ್ಳಬಾರದು, ಇದನ್ನು ವರ್ಜಿಸಬೇಕು. ಸೊ ಹೆಲ್ದಿ ಫುಡ್ ಫಾಲೋ ಮಾಡಬೇಕು. ಹೆಲ್ದಿ ಫುಡ್ಸ್ ಅಂದ್ರೆ ಅದರಲ್ಲಿ ತುಪ್ಪ ಇರಬೇಕು, ಮನೆಯಲ್ಲೇ ಎಲ್ಲಾ ತರ ತರಕಾರಿ ಇರಬೇಕು, ಎಲ್ಲಾ ರಸಗಳನ್ನು ಷಡ್ರಸಾತ್ಮಕ ಆಹಾರ ಅಂತ ಏನಾದ್ರೆ ಆ ತರ ಫುಡ್ ತಗೋಬೇಕು. ಅವರು ದಿನ ಯೋಗ ಮಾಡಬೇಕು, ಧ್ಯಾನ ಮಾಡಬೇಕು, 10 ಮಕ್ಕೊಳಬೇಕು ಅವರು. ಸೊ ಈ ತರ ಅಂತೂ ಒಂದು ಲೈಫ್ ಸ್ಟೈಲ್ ಅನ್ನು ಫಾಲೋ ಮಾಡಬೇಕು ಇಬ್ರು ಗಂಡು ಮಕ್ಕಳ. ಸೊ ಅದೇ ರೀತಿ ನಮ್ಮ ಫುಡ್ಸ್ ಅಂತ ಹೇಳಿರ್ತಾರೆ ಹೆಣ್ಮಕ್ಕಳು. ಒಂದು ಕರಿಯೆಳ್ಳು ಮತ್ತು ಬೆಲ್ಲ ಅಂತ ಇರ್ತದೆ, ಅದು ರೆಗ್ಯುಲರ್ ಆಗಿ 3 ತಿಂಗಳು ತಗೋಬೇಕು. ಶತಾವರಿ ಅಂತೂ ಒಂದು ಸಪ್ಲಿಮೆಂಟ್ ಇರ್ತದೆ, ಶತಾವರಿ ದಿನ 5 ಗ್ರಾಮ್ ಹಾಲು ಜೊತೆ ದಿನ ತಗೋಂದ್ರೆ ಅದನ್ನು ಹೆಲ್ದಿ ಆಗತ್ತೆ. ಗಂಡು ಮಕ್ಕಳಲ್ಲಿ ಅಶ್ವಗಂಧ ಅಂತ ಇರ್ತದೆ, ಕಪಿ ಕಚ್ಚು ಅಂತ ಇರ್ತದೆ, ಮಕರ ಧ್ವಜ ಅಂತ ಇರ್ತದೆ. ಈ ತರ ಏನು ಔಷಧಿಗಳು ಒಂದು ವೈದ್ಯನ ಸಲಹೆಯಿಂದ ಅವರು ತಗೋಬೇಕು. ಸೊ ಅದಕ್ಕೆ ಏನ್ ಮಾಡ್ತೇವೆ, ಆಯುರ್ವೇದ ಅಲ್ಲಿ 3 ತಿಂಗಳ ಮೊದಲೇನೆ ಪ್ರೀ ಕನ್ಸೆಪ್ಷನಲ್ ಕೇರ್ ಅಂತ ಮಾಡ್ತೇವೆ, ಶರೀರ ಶುದ್ಧಿ ಅಂತ ಮಾಡ್ತೀವಿ, ಅದನ್ನು ಕಪಲ್ಸ್ ಅನ್ನು ತೆಗೆದುಕೊಳ್ಳಬಹುದು.
0: ಸಂತಾನೋತ್ಪತ್ತಿಗಾಗಿ ಒಂದು ಚಿಕಿತ್ಸೆಯನ್ನ ಪಡೆಯುತ್ತಿರುವಂತಹ ದಂಪತಿಗಳಿಗೆ ಅವರ ಒಂದು ಮಾನಸಿಕವಾಗಿ ಅವರು ಧೈರ್ಯವನ್ನ ತುಂಬಬೇಕು ಅನ್ನೋದಾದ್ರೆ ಯಾವ ರೀತಿ ಧೈರ್ಯವನ್ನ ತುಂಬಬೇಕು ಅಂತ?
1: ಯಾವುದೋ ಒಂದು ಟ್ರೀಟ್ಮೆಂಟ್ ಮಾಡ್ಕೋತೀವಲ್ಲ, ಅವರು 1-3 ತಿಂಗಳವರೆಗೆ ಕಾಯಬೇಕು. ಇವತ್ತೇ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿ ಒಂದು ಇದೇ ತಿಂಗಳಲ್ಲೇ ನಿಮಗೂ ಗರ್ಭಧಾರಣ ಆಗ್ತಂತೂ ಅದರದ್ದು ಆಶಾ ಪಡಬಾರ್ದು. ಸೊ 3 ತಿಂಗಳ ವೇಟ್ ಮಾಡಬೇಕು. 3 ತಿಂಗಳು ಅವ್ರು ಯಾವ ಡಾಕ್ಟರ್ ಯಾವ ತರ ಮೆಡಿಸಿನ್ ಕೊಟ್ಟಿರ್ತಾರೆ ಅದನ್ನು ಫಾಲೋ ಮಾಡಬೇಕು. ಮತ್ತೆ ಅದರಲ್ಲಿ ಏನಿರ್ತದೆ ಅಂದ್ರೆ ಇಂಪಾರ್ಟೆಂಟ್ ಆಗಿ ಸ್ಟ್ರೆಸ್ ತಗೋಬಾರದು, ನಂಗಾಗ್ತಾ ಇಲ್ಲ, ಕೂಸ ಆಗ್ತಾ ಇಲ್ಲ ಅಂತ. ಆ ಸ್ಟ್ರೆಸ್ ಅಲ್ಲಿ ಯಾವಾಗೂ ಅವರು ಕಾಂಟ್ಯಾಕ್ಟ್ ಅನ್ನು ಇಡಬಾರದು. ಯಾವಾಗ ಕಾಂಟ್ಯಾಕ್ಟ್ ಇಟ್ಕೋತಾರಲ್ಲ ಅವರಿಗೂ ಸ್ಟ್ರೆಸ್ ಫ್ರೀ ಕಾಂಟ್ಯಾಕ್ಟ್ ಇಟ್ಕೋಬೇಕು. ಯಾವ ತರ ಹೊಸ ದಂಪತಿಗಳನ್ನು ಕಾಂಟ್ಯಾಕ್ಟ್ ಇಟ್ಕೋತಾರಲ್ಲ ಅದೇ ತವರ ಯಾವಾಗೂ ಅವ್ರು ಕಾಂಟ್ಯಾಕ್ಟ್ ಇಟ್ಕೋತಾರಲ್ಲ ಕೂಸು ಮಾಡ್ಕೋಬೇಕಂತಂದ್ರೆ ಆ ತರ ಅವರಲ್ಲಿ ಎನ್ವೈರನ್ಮೆಂಟ್ ಇಡಬೇಕು. ಇಲ್ಲಪ್ಪ ಇವತ್ತ ನನ್ನ ಓವುಲೇಷನ್ ಡೇ ಅದ, ಅದು ಇವತ್ತ ನಾವು ಕಾಂಟ್ಯಾಕ್ಟ್ ಇಟ್ಕೊಳಕಬೇಕು, ಈ ತರ ಅನ್ನೋ ಅವ್ರದ್ದು ಮನಸ್ಥಿತಿ ಇಡಬಾರದು. ಸೊ ರೆಗ್ಯುಲರ್ ಆಗಿ ಅವ್ರೇನ್ ಡಾಕ್ಟರ್ಸ್ ಹೇಳ್ತಾರೆ ಅದ ತರ ಮಾಡ್ಕೋತ ಹೋಗ್ಬೇಕು ಅವ್ರು.
0: ಮೇಡಮ್, ಇನ್ನು ಈ ಒಂದು ಸಂತಾನೋತ್ಪತ್ತಿ ಕುರಿತು, ಈ ಒಂದು ಬಂಜೆತನದ ಕುರಿತು ಸಮಾಜದಲ್ಲಿರುವಂತಹ ತಪ್ಪು ಕಲ್ಪನೆಗಳು ಯಾವ್ಯಾವು ಅಂತ?
1: ಹೆಣ್ಣು ಮಕ್ಕಳನ ಕಾರಣ ಇದೇ ಒಂದು ದೊಡ್ಡ ಸಮಸ್ಯೆ ಆಗಬಿಟ್ಟಿದೆ. ಅದ ಬರೋ ಅಂತ ದಿವಸಗಳು ಏನ್ ಬರೋ ಅಂತ ವರ್ಷಗಳು ಅದಾವ. ಹಿಂದಿನ ಲಾಸ್ಟ್ 20-30 ವರ್ಷ ನಾವು ನೋಡೇವಿ, ಯಾವಾಗೂ ಹೆಣ್ಣು ಮಕ್ಕಳಿಗೆ ಒಂದು ಕಾರಣ ಮೂಲಭೂತ ಅಂತ ಸಮಾಜ ಹೇಳಿಕೊಡ್ತದೆ. ಅದು ಆ ತರ ಅಲ್ಲ. ಹೆಣ್ಣು ಮಕ್ಕಳು ಆಸ್ ವೆಲ್ ಆಸ್ ಗಂಡು ಮಕ್ಕಳು ಇಬ್ಬರು 40-40% ಕಾರಣೀಭೂತ ಆಗುತ್ತಾರೆ. ಒಂದೊಂದ್ಸಲ ಯಾವ ತರ ಆಗ್ತದೆ ಅಂದ್ರೆ ಹೆಣ್ಣು ಮಕ್ಕಳು ಪೂರ್ತಿ ನಾರ್ಮಲ್ ಇರ್ತಾರೆ, ಆದ್ರೆ ಗಂಡ ಮಕ್ಕಳಲ್ಲೇ ಪ್ರಾಬ್ಲಮ್ ಇರ್ತದೆ. ಯಾವ ತರ ಅಂದ್ರೆ ಶುಕ್ರಾಣು ಅವ್ರದ್ದು ಪೂರ್ತಿಯಾಗಿ ಕಮ್ಮಿ ಇರ್ತಾವ. ಒಂದೊಂದ್ಸಲ ಏನಾಗ್ತೈತೆ ಅಂದ್ರೆ ಅವರಲ್ಲಿ ಶುಕ್ರಾಣುನು ಇರಂಗಿಲ್ಲ. 5 ವರ್ಷ ಆಗ್ಲಿ 6 ವರ್ಷ ಆಗ್ಲಿ ಅವ್ರ ಹೆಣ್ಣು ಮಕ್ಕಳನ್ನ ಟ್ರೀಟ್ಮೆಂಟ್ ಮಾಡ್ಕೋತ ಹೋಗ್ತಾ ಇದ್ದಾರೆ, ಆದ್ರೆ ಗಂಡು ಮಕ್ಕಳು ಯಾವಾಗೂ ತೋರಿಸ್ಕೊಳಕ್ ಹೋಗಂಗಿಲ್ಲ. ಇದು ಒಂದು ಪ್ರಾಬ್ಲಮ್ ಇರ್ತದೆ. ಗಂಡು ಮಕ್ಕಳು ತಾನು ಪ್ರಾಬ್ಲಮ್ ಅದ ಅಂತ ಎಕ್ಸೆಪ್ಟ್ ಮಾಡ್ಕೊಳಂಗಿಲ್ಲ, ಅದು ಒಂದು ದೊಡ್ಡ ಇಶ್ಯೂ. ಅದರಲ್ಲಿ ಯಾವ ತರ ಅವ್ರ ಫ್ಯಾಮಿಲಿ ಸಪೋರ್ಟ್ ವೆರಿ ಇಂಪಾರ್ಟೆಂಟ್. ಯಾವ ಫ್ಯಾಮಿಲಿ ಏನು ಫ್ಯಾಮಿಲಿ ಹೆಣ್ಮಕ್ ಸೊಶಿ ಅಂತ ಅಷ್ಟೇ ನೋಡಬಾರ್ದು, ತನ್ನ ಮಗನಲ್ಲಿ ಕೂಡ ಯಾವ ತರ ಪ್ರಾಬ್ಲಮ್ ಅದ ಅದಲ್ಲ ಅದನ್ನು ಕೂಡ ಅವರು ನೋಡ್ಕೋಬೇಕು. ಸೊ ಯಾವಾಗ ಟ್ರೀಟ್ಮೆಂಟ್ ಮಾಡ್ಕೋಬೇಕು, ಗಂಡ್ ಮಕ್ಕಳ ಆಸ್ ವೆಲ್ ಆಸ್ ಹೆಣ್ ಮಕ್ಕಳು ಇಬ್ಬರಿಗೂ ಟ್ರೀಟ್ಮೆಂಟ್ ಮಾಡಬೇಕು.
0: ಮೇಡಮ್, ಇನ್ನು ಕೊನೆಯದಾಗಿ ನಮ್ಮ ಕೇಳಿವೇಣು ಧ್ವನಿಯ ಮೂಲಕ ಕೇಳುಗರಿಗೆ ಸಂದೇಶ ಅನ್ನೋದಾದ್ರೆ ಯಾವ ಒಂದು ಸಂದೇಶವನ್ನ ಹೇಳಲಿಕ್ಕೆ ಇಷ್ಟಪಡ್ತೀರಾ?
1: ಈಗಿನ ದಂಪತಿಗಳಿಗೆ, ಈಗಿನ ಹೆಣ್ಣು ಮಕ್ಕಳಿಗೆ, ಈಗಿನ ಗಂಡು ಮಕ್ಕಳಿಗೆ ತುಂಬಾ ಇಂಪಾರ್ಟೆಂಟ್ ವಿಷಯ ಅಂದ್ರೆ ಕರೆಕ್ಟ್ ಏಜ್ ಅಲ್ಲಿ ಮದುವೆ ಮಾಡಿಕೋಬೇಕು. ಕರೆಕ್ಟ್ ಏಜ್ ಅಂದ್ರೆ ಏನು, 18-25 ವರ್ಷದಲ್ಲಿ ಅವರು ಮದುವೆಯನ್ನು ಮಾಡಿಕೊಳ್ಳಬೇಕು. ಅದಾದ್ಮೇಲೆ 1-1.5 ವರ್ಷದಲ್ಲಿ ಅಂದ್ರೆ ಅಟ್ ದ ಮೋಸ್ಟ್ 22-25 ವರ್ಷ ಒಳಗಡೆ ಅವರು ಒಂದು ಗರ್ಭಧಾರಣೆ ಆಗಬೇಕಂತ ಪ್ರಯತ್ನ ಮಾಡಬೇಕು. ಅದರ ಜೊತೆಯಲ್ಲಿ ಯಾವ ತರ ನಮ್ ಪ್ರಾಬ್ಲಮ್ಸ್ ಅದಾವ ಅದು ಫಸ್ಟ್ ತಿಳ್ಕೋಬೇಕು. ಆ ಪ್ರಾಬ್ಲಮ್ಸ್ ತಿಳ್ಕೊಂಡ್ಕೊಂಡು ಫಸ್ಟ್ ತಮ್ಮ ಜೀವನ ಶೈಲಿಯನ್ನು ಚೇಂಜ್ ಮಾಡಿಕೊಳ್ಳಬೇಕು. ಜೀವನ ಶೈಲಿಯನ್ನು ಚೇಂಜ್ ಮಾಡ್ಕೊಂಡ ಮೇಲೆ ಅದಾದ್ಮೇಲೂ ಅವ್ರಿಗೆ ಗರ್ಭಧಾರಣ ಆಗಂಗಿಲ್ಲ ಅಂದ್ರೆ ಅವರು ಡಾಕ್ಟರ್ ಕಡೆ ವೈದ್ಯ ಹತ್ರ ಹೋಗಬೇಕು. ವೈದ್ಯರ ಹತ್ರ ಹೋಗಿ ಏನದ ಇಶ್ಯೂಸ್, ಅದರಲ್ಲಿ ಈ ತರ ಆಯುರ್ವೇದ ಆಸ್ ವೆಲ್ ಆಸ್ ಮಾಡರ್ನ್ ಎರಡು ಥೆರಪಿಯನ್ನು ಇಂಪಾರ್ಟೆಂಟ್ ಅದ ಅದರ ಬಗ್ಗೆ ವಿಷಯಗಳನ್ನು ಆಯುರ್ವೇದದಲ್ಲಿ ಯಾವ ತರ ಚಿಕಿತ್ಸೆಗಳು ಅದ ಅಂತ ತಿಳ್ಕೋಬೇಕು, ಮಾಡರ್ನ್ ಅಲ್ಲಿ ಯಾವ ತರ ಚಿಕಿತ್ಸೆಗಳನ್ನು ತಿಳ್ಕೋಬೇಕು, ಅವರು ಫೈನಾನ್ಷಿಯಲ್ ಆಗಿ ಯಾವ್ದು ಟ್ರೀಟ್ಮೆಂಟ್ ಮಾಡ್ಕೊಂಡ್ರೆ ಯಾವ್ದು ಅವ್ರಿಗೆ ಒಳ್ಳೇದಾಗ್ತದೆ ಅಂತ ತಿಳ್ಕೊಂಡು ಅವರು ಒಂದು ಟ್ರೀಟ್ಮೆಂಟ್ ಮಾಡ್ಕೊಳಕ್ಕೆ ಸಜ್ಜರಾಗಬೇಕು.
0: ಮೇಡಮ್, ಇಂದಿನ ಕಾರ್ಯಕ್ರಮದಲ್ಲಿ ಈ ಒಂದು ಸಂತಾನೋತ್ಪತ್ತಿಯ ಸಮಸ್ಯೆಗೆ ಅಂದ್ರೆ ಬಂಜೆತನದ ಬಗ್ಗೆ ಇರುವಂತಹ ತಪ್ಪು ಕಲ್ಪನೆಗಳನ್ನ ದೂರ ಮಾಡುತ್ತಾ ಅದರ ಜೊತೆ ಜೊತೆಗೆ ದಂಪತಿಗಳ ಜೀವನ ಶೈಲಿ, ಅವರ ಆಹಾರ ಪದ್ಧತಿ, ಅವರ ಒಂದು ಮಾನಸಿಕ ಆರೋಗ್ಯ, ಜೊತೆಗೆ ಆಯುರ್ವೇದ ಚಿಕಿತ್ಸಾ ಪದ್ಧತಿಯ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಹಂಚಿಕೊಂಡ್ರಿ. ಧನ್ಯವಾದಗಳು. ಸ್ನೇಹಿತರೆ, ಇದಾಗಿತ್ತು ನಮ್ಮ ಇಂದಿನ ವಿಶೇಷ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಂತಹ ಅತಿಥಿಗಳು ಶ್ರೀ ಬಿಎಂ ಕಂಕನವಾಡಿ ಆಯುರ್ವೇದ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆಯ ಸೃಷ್ಟಿ ಫರ್ಟಿಲಿಟಿ ಯೂನಿಟ್ನ ಹೆಡ್, ಜೊತೆಗೆ ಕಾಯ ಚಿಕಿತ್ಸಾ ಏವಂ ರಸಾಯನ ವಾಜೀಕರಣ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದಂತಹ ಡಾಕ್ಟರ್ ನಮ್ರತಾ ಬಾಗಜಿಯವರು. ಕಾರ್ಯಕ್ರಮದ ಕುರಿತು ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನೇ ಇದ್ದರೂ ನಮಗೆ ತಿಳಿಸಬಹುದು. ನಮ್ಮ ದೂರವಾಣಿ ಸಂಖ್ಯೆ 9019904904. ಮತ್ತೊಂದು ಆರೋಗ್ಯ ದರ್ಶನ ಕಾರ್ಯಕ್ರಮದೊಂದಿಗೆ ಮತ್ತೆ ಭೇಟಿ. ಹೀಗೆ ಕೇಳ್ತಾ ಇರಿ, ಇದು ಕೇಳಿ ವೇಣುಧ್ವನಿ 90.4 FM. ನಮಸ್ಕಾರ.

0: KLE Society's Dr. Prabhakar Kore Super Speciality Hospital. Cure for all health-related problems. Experienced doctors and ultra-modern facilities ke saath. KLE Society's Dr. Prabhakar Kore Super Speciality Hospital and Medical Research Center. Nehru Nagar, Belagavi. Call 08312-473777.
1: ಬೆಳಗಾವಿಯಲ್ಲಿ ನೂತನವಾಗಿ ಆರಂಭವಾಗಲಿದೆ ಒನ್ ಲೈಫ್ ಅಂಬಿಕಾ ಇನ್ಫ್ರಾ ಬಿಲ್ಡ್ ಅಂಡ್ ಕೋರೆ ಡೆವಲಪರ್ಸ್ ಪ್ರಸ್ತುತಪಡಿಸುವ ಒನ್ ಲೈಫ್ ಸುಂದರ ಬದುಕಿನ ಹೊಸ ಆರಂಭ. 20 ವರ್ಷಗಳ ಭರವಸೆಯ ಹೆಸರು ಅಂಬಿಕಾ ಗ್ರೂಪ್ ಈಗ ಕೋರೆ ಡೆವಲಪರ್ಸ್ ಜೊತೆಗೂಡಿ ನಿಮಗಾಗಿ ತರುತ್ತಿದ್ದಾರೆ ಬೆಳಗಾವಿಯ ಹೆಮ್ಮೆಯ ಪ್ರಾಜೆಕ್ಟ್. ಸುಸಜ್ಜಿತ ಜೀವನ ಶೈಲಿಗಾಗಿ ಅತ್ಯಾಧುನಿಕ 2BHK ಅಪಾರ್ಟ್ಮೆಂಟ್ಗಳು, ವಿಶ್ವ ದರ್ಜೆಯ ಸೌಲಭ್ಯಗಳು, ಸುಂದರವಾದ ಉದ್ಯಾನವನ, ಲ್ಯಾಂಡ್ಸ್ಕೇಪ್ ಗಾರ್ಡನ್, ಹೈಟೆಕ್ ಜಿಮ್ ಮತ್ತು ಯೋಗ ಕೇಂದ್ರ, ನಗರದ ಪ್ರಮುಖ ಶಾಲೆಗಳು, ಆಸ್ಪತ್ರೆಗಳು ಮತ್ತು ಬಸ್, ರೈಲು, ವಿಮಾನ ನಿಲ್ದಾಣಗಳಿಗೆ ಅತ್ಯಂತ ಹತ್ತಿರ. 24/7 ಭದ್ರತೆ ಮತ್ತು ಸ್ಮಾರ್ಟ್ ಫೀಚರ್ಸ್, 24/7 ನಿರಂತರ ನೀರಿನ ಸೌಲಭ್ಯ, ಸಂಪೂರ್ಣ ವಿದ್ಯುತ್ ಬ್ಯಾಕ್ಅಪ್, ಪರಿಸರ ಸ್ನೇಹಿ ಮಳೆ ನೀರು ಕೊಯ್ಲು ವ್ಯವಸ್ಥೆ, ಮಕ್ಕಳಿಗಾಗಿ ಸುರಕ್ಷಿತ ಮತ್ತು ಸುಸಜ್ಜಿತ ಆಟದ ಮೈದಾನ, ಪ್ರತಿ ಫ್ಲೋರ್ ಮತ್ತು ಪ್ರವೇಶ ದ್ವಾರದಲ್ಲಿ CCTV ಕ್ಯಾಮೆರಾಗಳು, ವಿಶಾಲವಾದ ಕಾರ್ ಮತ್ತು ಟೂ ವೀಲರ್ ಪಾರ್ಕಿಂಗ್ ವ್ಯವಸ್ಥೆ. ಒನ್ ಲೈಫ್ ಅಂಬಿಕಾ ಇನ್ಫ್ರಾ ಬಿಲ್ಡ್ ಅಂಡ್ ಕೋರೆ ಡೆವಲಪರ್ಸ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಅಂಬಿಕಾ ಪ್ಲಾಟಿನಂ, G5 ಗ್ರೌಂಡ್ ಫ್ಲೋರ್, 9th ಕ್ರಾಸ್, ಭಾಗ್ಯನಗರ್, ಬೆಳಗಾವಿ. ದೂರವಾಣಿ ಸಂಖ್ಯೆ 08314069685, ಮೊಬೈಲ್ ಸಂಖ್ಯೆ 7760477279. ನಿಮ್ಮ ಕನಸಿನ ಮನೆಯನ್ನು ಇಂದೇ ನನಸಾಗಿಸಿಕೊಳ್ಳಿ.

0: ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ವಿಜಯ ಪ್ರಕಾಶ್ ಮಾತಾಡ್ತಾ ಇದ್ದೀನಿ. ಬಹಳ ಸಂತೋಷವಾಗಿದೆ ಇವತ್ತು ವೇಣುಧ್ವನಿ 90.4 FM KLE ಕನಸು ಈ ರೇಡಿಯೋ ಸ್ಟೇಷನ್ ಅಲ್ಲಿ ಕೂತಿದ್ದೀನಿ. ಬಹಳ ಒಂದು ರೀತಿ ಯಾಕೆ ಸಂತೋಷ ಆಗುತ್ತೆ ಅಂದ್ರೆ, ಬೆಳಗಾವಿ ಜನರಿಗೋಸ್ಕರ ವಿಶೇಷವಾಗಿ ಇವರು ಒಂದು ಪ್ರಯತ್ನ ಮಾಡಿ ಇಲ್ಲಿನ ಜನರಿಗೆ ನಾವು ಮನರಂಜನೆ ಕೊಡಬೇಕು ಅಂತ ಒಂದು ವಿಶೇಷವಾದ ಒಂದು ಉದ್ದೇಶದಿಂದ ಒಳ್ಳೊಳ್ಳೆ ಕಾರ್ಯಕ್ರಮವನ್ನು ನೀಡ್ತಾ ಇದ್ದಾರೆ. KLE ಅವ್ರಿಗೆ, ಇನ್ಸ್ಟಿಟ್ಯೂಷನ್ ಅವ್ರಿಗೆ, ಮತ್ತೆ ಇಲ್ಲಿ ಕೆಲಸ ಮಾಡ್ತಿರೋ ಎಲ್ಲ ಬಂಧು ಮಿತ್ರರಿಗೆ ನಾನು ಧನ್ಯವಾದಗಳು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಾಗೆ ಅಭಿನಂದನೆಗಳು, ಯಾಕೆಂದರೆ ಈ ರೀತಿ ಒಂದು ಒಳ್ಳೆ ಕೆಲಸ ಮಾಡಲಿಕ್ಕೆ ಮನಸ್ಸು ಬರೋದೇ ದೊಡ್ಡ ವಿಷಯ. ಆ ಮನಸ್ಸು ಬಂದಾಗ ಅದಕ್ಕೆ ಸಹಯೋಗ ನೀಡಲಿಕ್ಕೆ ಯೂನಿವರ್ಸಿಟಿಯವರು ಎಲ್ಲರೂ ನಿಮಗೆ ಒಂದು ಸಹಕಾರವನ್ನು ನೀಡಿದ್ದಾರೆ. ಈ ಮೂಲಕವಾಗಿ ನೀವು ಕಲಾವಿದರನ್ನು, ಕಲೆಯನ್ನು ಮತ್ತು ಸಮಾಜಕ್ಕೆ ಸೇರಿದಂಥ ಎಷ್ಟೋ ಒಳ್ಳೆ ವಿಷಯಗಳನ್ನು ಬೆಳಗಾವಿ ಜನರಿಗೆ ತಲುಪಿಸ್ತಾ ಇದ್ದೀರಾ. ಬೆಳಗಾವಿ ಜನಗಳು ಇದನ್ನು ಅಷ್ಟು ಇಷ್ಟಪಟ್ಟು ಕೇಳ್ತಾ ಇದ್ದಾರೆ. ನನಗೂ ಭಾಳ ಸಂತೋಷ ಆಗ್ತದೆ ಇವತ್ತು ಇಲ್ಲಿ ನಿಮ್ಮ ಒಂದು ಸ್ಟುಡಿಯೋನಲ್ಲಿ ಕೂತ್ಕೊಂಡು ಮಾತಾಡಲಿಕ್ಕೆ. ಮತ್ತೊಮ್ಮೆ ಎಲ್ರಿಗೂ
1: केली कैंसर हॉस्पिटल नेहरू नगर बेळगाव.
2: कैंसर कोणत्याही प्रकारचा असो अत्याधुनिक उपचार एकाच छताखाली भेटते.
1: प्रथमच उत्तर कर्नाटकामध्ये बेळगाव येथे तज्ञ आणि अनुभवी डॉक्टर, अत्याधुनिक टेक्नॉलॉजी सहित सुसज्ज हॉस्पिटल केली कैंसर हॉस्पिटल.
2: केलीज डॉक्टर प्रभाकर कोरे हॉस्पिटल आणि MRC च्या पाठीमागे नेहरू नगर बेळगाव येथे.
1: तुमच्या आरोग्यासाठी नवीन आशासाठी केली कैंसर हॉस्पिटल.
2: मिळणाऱ्या सुविधा हायली स्किल्ड डॉक्टर्स टीम, केमोथेरपी, हेमटो ऑन्कॉलॉजी, बोन मॅरो ट्रान्सप्लांट,
1: रोबोटिक सर्जरी, पीडियाट्रिक ऑन्कोलॉजी, ऍडव्हान्स रेडिओथेरपी आणि यासोबत सर्व प्रकारच्या कॅन्सर वरती उपचार.
2: आमचा पत्ता केलीज डॉक्टर प्रभाकर कोरे हॉस्पिटल आणि MRC च्या पाठीमागे केली कॅन्सर हॉस्पिटल नेहरू नगर बेळगाव येथे.
1: फोन नंबर 08312552500 आणि 2473777.
2: मोबाईल नंबर 6360712326 किंवा टोल फ्री नंबर

0: யாரோயோனோ யாரோயோனோ யாரோயோனோ
1: ಶುಭೋದಯ ಪ್ರೀತಿಯ ಸ್ನೇಹಿತರೆ, ನಮಸ್ಕಾರ ನಮಸ್ಕಾರ ನಮಸ್ಕಾರ. ಕೇಳ್ತಾ ಇದ್ರ ವೇಣು ಧ್ವನಿ 90.4 FM KLE ಕನಸು ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಆತ್ಮೀಯ ಸ್ನೇಹಿತರೆ, ಶುಭ ಸೋಮವಾರದ ಆರಂಭ ಮಾಡೋಣ. ಆದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಚಿತ್ರಮಂದಿರಲ್ಲ, ದಿಸ್ ಇಸ್ ನಿಮ್ಮೊಂದಿಗೆ ನಾವು ನಟ ನಟಿ ಸ್ಪೆಷಲ್ ಕಾರ್ಯಕ್ರಮ. ಹೇ ಯಾಕೋ ಮಂಜುನಾಥ, ಹೋದ ವಾರದ ಕೊನೆ ದಿನಾನೂ ನಾನು ಚಿತ್ರಮಂದಿರ ಮಾಡಿದೆ. ಸೊ ಇವತ್ತಿನ ವಾರದ ಆರಂಭ ನಟ ನಟಿ ಸ್ಪೆಷಲ್ದಿಂದ ಮಾಡೋಣ. ಬನ್ನಿ ಆತ್ಮೀಯರೇ, ನಮ್ಮ ಕಾರ್ಯಕ್ರಮದಲ್ಲಿ ಇವತ್ತಿನ ದಿನ ಮೊಟ್ಟ ಮೊದಲನೇ ಬಾರಿಗೆ ನಟ ನಟಿ ಸ್ಪೆಷಲ್ನಲ್ಲಿ ಭಾಗವಹಿಸಿದ್ದಾರೆ ಅಂದರೆ ನಾನು ತಗೊಂಡು ಬಂದಿದ್ದೇನೆ ಹಳೆ ಹಿರಿಯ ನಟರಾದ ದೇವರಾಜ್ ಅವರು. ಎಸ್, ದೇವರಾಜ್ ಅವರು ಅಭಿನಯಿಸಿರುವ ಚಿತ್ರದ ಗೀತೆಗಳನ್ನು ರಿಕ್ವೆಸ್ಟ್ ಮಾಡಬಹುದು, ಅಥವಾ ನನ್ನ ಪ್ರೀತಿ ಆಶಿಕಾ ರಂಗನಾಥ್ ಅವರು ಅಭಿನಯಿಸಿರುವ ಚಿತ್ರದ ಗೀತೆಯನ್ನು ರಿಕ್ವೆಸ್ಟ್ ಮಾಡಬಹುದು. ದಿಸ್ ಇಸ್ ನಿಮ್ಮೊಂದಿಗೆ ನಾವು ನಟ ನಟಿ ಸ್ಪೆಷಲ್ ಕಾರ್ಯಕ್ರಮ. ಈ ಕಾರ್ಯಕ್ರಮದ ವಿಶೇಷತೆ, ಕನ್ನಡ ಚಿತ್ರರಂಗದ ಒಬ್ಬ ನಟ ಒಬ್ಬ ನಟಿ ನಾನು ಹೆಸರು ತಗೋತೇನೆ, ಅವರು ಅಭಿನಯಿಸಿರುವ ಚಿತ್ರದ ಗೀತೆ ಮೊಟ್ಟ ಮೊದಲನೇ ಬಾರಿಗೆ ದೇವರಾಜ್ ಅವರು. ಎಸ್ ರೀ ಸ್ನೇಹಿತರೆ, ಹಿರಿಯ ಕಲಾವಿದರಾದ ಹಿರಿಯ ನಟರಾದ ದೇವರಾಜ್ ಅವರು, ಡೈನಾಮಿಕ್ ಸ್ಟಾರ್ ಅಂತ ಅವರಿಗೆ ಹೆಸರಿದೆ. ಸೊ ದೇವರಾಜ್ ಅವರ ಅಭಿಮಾನಿಗಳೇ ಯಾರ್ಯಾರಿದ್ದೀರಾ, ದೇವರಾಜ್ ಅವರು ಅಭಿನಯಿಸಿರುವ ಚಿತ್ರದ ಹಾಡು ಅಥವಾ ಆಶಿಕಾ ರಂಗನಾಥ್ ಅವರು ಅಭಿನಯಿಸಿರುವ ಚಿತ್ರದ ಗೀತೆಗಳನ್ನು ರಿಕ್ವೆಸ್ಟ್ ಮಾಡಿ ದಿಸ್ ಇಸ್ ನಿಮ್ಮೊಂದಿಗೆ ನಾವು ನಟ ನಟಿ ಸ್ಪೆಷಲ್ ಕಾರ್ಯಕ್ರಮದ ಶುಭ ಸೋಮವಾರದ ಸ್ಪೆಷಲ್ ಕಾರ್ಯಕ್ರಮ. ವರ್ಷದ 7ನೇ ತಿಂಗಳು, ತಿಂಗಳಿನ 27ನೇ ದಿನ, ಶುಭ ಸೋಮವಾರ, ಜುಲೈ 27, 2026 ನಿಮ್ಮೊಂದಿಗೆ ನಾವು ಸ್ಪೆಷಲ್ ಚಿತ್ರ. ಇವತ್ತಿನ ಕಾರ್ಯಕ್ರಮದಲ್ಲಿ ನಟ ನಟಿ, ಎಸ್ ನಟ ನಟಿ ಸ್ಪೆಷಲ್ ಕಾರ್ಯಕ್ರಮದಲ್ಲಿ ಬನ್ನಿ ಭಾಗವಹಿಸಿ. ದೇವರಾಜ್ ಅವರು ಅಭಿನಯಿಸಿರುವ ಚಿತ್ರದ ಗೀತೆಗಳು ಅಂದರೆ ಹಿರಿಯ ನಟರಾದ ದೇವರಾಜ್ ಅವರು ಅಥವಾ ಆಶಿಕಾ ರಂಗನಾಥ್ ಅವರು ಅಭಿನಯಿಸಿರುವ ಚಿತ್ರದ ಗೀತೆಗಳನ್ನು. ಸೊ ಸ್ನೇಹಿತರೆ, ಕಾರ್ಯಕ್ರಮದಲ್ಲಿ ಬನ್ನಿ ಭಾಗವಹಿಸಿ. ಹಾಟ್ಲೈನ್ ಸಂಖ್ಯೆ 9019904904. ಈ ನಂಬರ್ ಮೇಲೆ ತಾವು ಕರಿ, ಮೆಸೇಜ್ ವಾಟ್ಸಪ್ ಮೆಸೇಜ್ ಮುಖಾಂತರ. ದೇವರಾಜ್ ಅವರು ಹಿರಿಯ ನಟರು, ದೇವರಾಜ್ ಅವರು ಅಭಿನಯಿಸಿರುವ ಚಿತ್ರದ ಹಾಡು ಅಥವಾ ನಮ್ಮ ಆಶಿಕಾ ರಂಗನಾಥ್ ಅವರು ಅಭಿನಯಿಸಿರುವ ಚಿತ್ರದ ಹಾಡು, ತಾಯಿಗೆ ತಕ್ಕ ಮಗ ಅನ್ನೋ ಚಿತ್ರ, ಆಶಿಕಾ ರಂಗನಾಥ್ ಅವರ ಚಿತ್ರ, ಅವರು ಅಭಿನಯಿಸಿರುವ ಚಿತ್ರದ ಈ ಗೀತೆ ಹೃದಯಕ್ಕೆ ಹೆದರಿಕೆ, ಈ ಗೀತೆಯೊಂದಿಗೆ ಆರಂಭ ಮಾಡ್ತಾ ಇದ್ದೇನೆ. ಬನ್ನಿ ಆತ್ಮೀಯರೇ, ನಾನು ಫಸ್ಟ್ ಟೈಮ್ ತಗೊಂಡು ಬಂದಿದ್ದೇನೆ. ಎಸ್, ಹಿರಿಯ ನಟರಾದ ದೇವರಾಜ್ ಅವರ ಫಸ್ಟ್ ಟೈಮ್ ನಾನು ನಟ ನಟಿ ಸ್ಪೆಷಲ್ ಮಾಡ್ತಾ ಇದ್ದೇನೆ. ತಾವೆಲ್ಲರೂ ಭಾಗವಹಿಸಿ ಬನ್ನಿ, ಹಾಡನ್ನ ಕೇಳಿ ಮಜಾ ಮಾಡಿ.

ಈ ಓಪನಿಂಗ್ ಗೀತೆಯನ್ನ ಕೇಳಿ ಎಂಜಾಯ್ ಮಾಡಿದ್ರಲ್ಲ ಬನ್ನಿ ಆತ್ಮೀಯ ಸ್ನೇಹಿತರೆ, ಭಾಗವಹಿಸಿ. ದಿಸ್ ಇಸ್ ನಿಮ್ಮೊಂದಿಗೆ ನಾವು ಶುಭ ಶುಭ ಶುಭ ಸೋಮವಾರದ ಸ್ಪೆಷಲ್ ನಟ ನಟಿ ಸ್ಪೆಷಲ್ ಕಾರ್ಯಕ್ರಮ. ಮೊಟ್ಟ ಮೊದಲನೇ ಬಾರಿಗೆ ನಾನು ತಗೊಂಡು ಬಂದಿದ್ದೇನೆ ಡೈನಾಮಿಕ್ ಸ್ಟಾರ್ ದೇವರಾಜ್ ಸರ್ ಅವರು. ಎಸ್, ಈ ಕಾರ್ಯಕ್ರಮದಲ್ಲಿ ಅವರನ್ನ ತಗೊಂಡು ಬಂದಿದ್ದೇನೆ. ಸೊ ಹಿರಿಯ ನಟರಾದ ಡೈನಾಮಿಕ್ ಸ್ಟಾರ್ ದೇವರಾಜ್ ಅವರು ಅಭಿನಯಿಸಿರುವ ಚಿತ್ರದ ಹಾಡು ರಿಕ್ವೆಸ್ಟ್ ಮಾಡಬಹುದು, ಅಥವಾ ನಮ್ಮ ಆಶಿಕ ರಂಗನಾಥ್ ಅವ್ರದ್ದು ಅಂತ ಹೇಳಿದೆ. ಅದಕ್ಕೆ ತಕ್ಕಂತೆ ನಮ್ಮ ವಿನೋದ್ ಅವರು, ಸರ್ದಿ ಆಗಿತ್ತು? ಸರ್ದಿ ಆಗಿಲ್ಲಪ್ಪ, ಧ್ವನಿ ಸರ್ದಿ ಆಗಿದಂಗೆ ಐತೇನ್ರಿ ಆತ್ಮೀಯರೇ? ನೋ ನೋ ನೋ ನೋ ನೋ, ಸರ್ದಿ ನಿನ್ನೆ ಸಾಯಂಕಾಲ ಫಸ್ಟ್ ಕ್ಲಾಸ್ ಸೈಕಲ್ ತುಳ್ಕೋತ್ ಹೋದ್ನಿರಿ, ಒಂದು 50 ಕಿಲೋಮೀಟರ್ ದೂರ ಶಂಕೇಶ್ವರ ಮಠ ಹೋಗುವಾಗ. ಏನು ಅಂದ್ರೆ ನಮ್ಮ ಊರು ಮಠ ಮಳೆ ಇದ್ದಿರಗಿಲ್ಲ, ಒಮ್ಮೆ ನಾನು ಒಂಟು ಮುರಿ ಕ್ರಾಸ್ ಮಾಡಿದ್ ನೋಡ್ರಿ ಅಪ್ಪ ಸ್ನೇಹಿತರೆ, ಉತ್ತಮ ಮಳೆ ಬರಲಿಕ್ಕೆ ಆರಂಭವಾಯಿತು. ಮಳೆ ಬಂದರೆ ನಿಮಗೂ ಗೊತ್ತಲ್ಲರಿ, ಮೈಯಾಗಿಂದ ಎಲ್ಲ ಹೊರಗೆ ಬರ್ತದೆ ನನ್ನ ಕಿಡ. ಮಸ್ತ್ ಸೈಕಲ್ ತುಳ್ಕೋತ್ ಹೋದ್ವಿ ನಾನು ಮತ್ತು ಇನ್ನೊಂದು ನನ್ನ ಅಣ್ಣ ಇದ್ರು, ಗೆಳೆಯರಿದ್ದರು. ಸೊ ಅವರೊಂದಿಗೆ ಹೋಗ್ತಾ ಇದ್ದೆ. ಒಳ್ಳೆ ಮಳೆ ಆತ್ಮೀಯ ಸ್ನೇಹಿತರೆ, ಆಚೆ ನಿಲ್ಲಿಸಲೇ ಇಲ್ಲ ಸೈಕಲ್ಲು, ಮಸ್ತ್ ಬೈಕಿ ಹೊಡೆದು ವಾಪಸ್ ಬಂದು ನೋಡ್ರಿಪ್ಪ. ಸೊ ಸರ್ದಿ ಗಿರ್ದಿ ಆಗಿಲ್ಲ, ಲೈಟಾಗಿ ತಲೆನೋವೈತಿ, ಬಟ್ ಇಟ್ಸ್ ಓಕೆ. ಹುಲಿಯೋ ಚಿತ್ರದ ಗೀತೆ, ಈ ಗೀತೆಯೊಂದಿಗೆ ಚಂದ್ರಕಾಂತ್ ಬಡಗಾವಿಯವರು ಕೂಡ ಭಾಗವಹಿಸಿದ್ದಾರೆ. ಸೊ ಸ್ನೇಹಿತರೆ, ದೇವರಾಜ್ ಅವರು ಅಥವಾ ನಮ್ಮ ಆಶಿಕಾರ್ ರಂಗನಾಥ್ ಅವರು ಅಂತ ಹೇಳಿದೆ.

ಕಾರ್ಯಕ್ರಮದಲ್ಲಿ ವಿಜಯಲಕ್ಷ್ಮಿಯವರು ಭಾಗವಹಿಸಿದ್ದಾರೆ. ಹಬ್ಬ ಚಿತ್ರದಲ್ಲಿಯೂ ಇದ್ದಾರೆ ದೇವರಾಜ್ ಅಂತ ಹೇಳಿದ್ದಾರೆ. ಸೊ ದೇವರಾಜ್ ಸರ್ ಅಭಿನಯಿಸಿರುವ ಚಿತ್ರದ ಹಾಡನ್ನು ರಿಕ್ವೆಸ್ಟ್ ಮಾಡಿ ಆತ್ಮೀಯ ಸ್ನೇಹಿತರೆ ಬರ್ತಾ ಇದೆ. ಮುಂದಿನ ಗೀತೆ ವಿನೋದ್ ಅವ್ರದ್ದು ಹಾಗೂ ಚಂದ್ರಕಾಂತ್ ಬಡಗಾವಿಯವ್ರದ್ದು. ದಿಸ್ ಇಸ್ ನಿಮ್ಮೊಂದಿಗೆ ನಾವು ಶುಭ ಸೋಮವಾರ ನಟ ನಟಿ ಸ್ಪೆಷಲ್ ಕಾರ್ಯಕ್ರಮ. ಕಾರ್ಯಕ್ರಮದ ವಿಶೇಷತೆ, ಕನ್ನಡ ಚಿತ್ರರಂಗದ ದೇವರಾಜ್ ಸರ್ ಅವರು ಅಥವಾ ಆಶಿಕಾ ರಂಗನಾಥ್ ಅವರು ಈ ಇಬ್ಬರಲ್ಲಿ ಒಬ್ಬರನ್ನು ಆಯ್ಕೆ ಮಾಡಿಕೊಂಡು ಅವರು ಅಭಿನಯಿಸಿರುವ ಚಿತ್ರದ ಗೀತೆ ರಿಕ್ವೆಸ್ಟ್ ಮಾಡಿ ಹಾಡನ್ನು ಕೇಳಿ ಮಜಾ ಮಾಡಿ.

ಉತ್ತಮ ಗೀತೆಯೊಂದಿಗೆ ಭಾಗವಹಿಸಿದ್ರು ನಮ್ಮ ಚಂದ್ರಕಾಂತ್ ಭಟ್ ಗಾವಿಯವರು, ಹಾಗೆ ನಮ್ಮ ವಿನೋದ್ ಅವರು. ಸೊ ಆತ್ಮೀಯ ಸ್ನೇಹಿತರೆ, ಕಾರ್ಯಕ್ರಮ ನಟ ನಟಿ ಸ್ಪೆಷಲ್ ಶುಭ ಸೋಮವಾರದ ಈ ಕಾರ್ಯಕ್ರಮದ ವಿಶೇಷತೆ, ಡೈನಾಮಿಕ್ ಹೀರೋ ಹಿರಿಯ ನಟರಾದ ನಮ್ಮ ದೇವರಾಜ್ ಅವರು ಅಭಿನಯಿಸಿರುವ ಚಿತ್ರದ ಹಾಡು. ಈ ಹಾಡು ಏನಿತ್ತು ನೋಡಿ, ಫಸ್ಟ್ ಟೈಮ್ ಕೇಳಿದೆ ನಾನು. ಅಂಡ್ ಐ ಆಮ್ 100% ಶೋರ್ ನಮ್ಮ ವೇಣು ದುನಿಯ ನಿಮ್ಮೊಂದಿಗೆ ನಾವು ಕಾರ್ಯಕ್ರಮದಲ್ಲಿ ಫಸ್ಟ್ ಟೈಮ್ ಇದು ಹಾಡು ಪ್ರಸಾರವಾಗಿದೆ. ಸೊ ಈ ಗೀತೆಯೊಂದಿಗೆ ಭಾಗವಹಿಸಿದ್ದಕ್ಕೆ ಧನ್ಯವಾದ. ಕಾರ್ಯಕ್ರಮದಲ್ಲಿ ಮುಂದೆ ಹೋಗೋಣ. ವಿಜಯ್ ಕುಮಾರ್ ಬಸ್ಮಿಯವರು ರಿಕ್ವೆಸ್ಟ್ ಮಾಡಿರುವ ರಾಂಬೋ 2 ಆಶಿಕ ರಂಗನಾಥ್ ಅಭಿನಯಿಸಿರುವ ಚಿತ್ರದ ಹಾಡು ವಿಜಯ್ ಕುಮಾರ್ ಬಸ್ಮಿಯವರು ರಿಕ್ವೆಸ್ಟ್ ಮಾಡಿದರೆ ಚುಟು ಚುಟು. ಈ ಗೀತೆ ಆದ ತಕ್ಷಣ ನಮ್ಮ ವಿಜಯಲಕ್ಷ್ಮಿಯವರು ರಿಕ್ವೆಸ್ಟ್ ಮಾಡಿರುವ ಜೇನಿನ ಗೂಡು ನಾವೆಲ್ಲ, ಇದಾದ ತಕ್ಷಣ ಪಟಾಕಿ ಪೋರಿಯೋ ಪೂಜಾ ಅವರು ರಿಕ್ವೆಸ್ಟ್ ಮಾಡಿರುವ ಹಾಡು, ಅದಾದ ತಕ್ಷಣ ನನ್ನ ಫೇವ್ರೇಟ್ ಹಾಡು. ಆತ್ಮೀಯರೇ, ನೀವು ಹೆಂಗೆ ಮಿಸ್ ಮಾಡಿದ್ರು ಗೊತ್ತಿಲ್ಲ, ನನ್ನ ಫೇವ್ರೇಟ್ ಹಾಡು ಸ್ನೇಹಿತರೆ ಸರ್ಕಲ್ ಇನ್ಸ್ಪೆಕ್ಟರ್ ಚಿತ್ರದ್ದು. ಉರುಮಿಳ್ಳ ಉರು ಉರುಮಿಳ್ಳ ಊರು ತುಂಬ ನಿನ್ನ ಪರಿಮಳ ತಳಲಾರೆ ನಾನು ಆಹಾ. ಈ ಗೀತೆಯೊಂದಿಗೆ ಭಾಗವಹಿಸಿದ್ದಾರೆ ಉಮೇಶ್ ಅವರು. ಸೊ ಸ್ನೇಹಿತರೆ, ಯಾರಿಗೆ ನಮ್ಮ ಲೈನಪ್ ಬಹಳ ಚೆನ್ನಾಗಿದೆ, ನಾನು ನಿಮಗೆ ರಿಕ್ವೆಸ್ಟ್ ಮಾಡಿದ್ದೇನೆ, ದಿಸ್ ಇಸ್ ನಿಮ್ಮೊಂದಿಗೆ ನಾವು ನಟ ನಟಿ ಸ್ಪೆಷಲ್, ಬನ್ನಿ ಭಾಗವಹಿಸಿ. ಇವತ್ತಿನ ಕಾರ್ಯಕ್ರಮದಲ್ಲಿ ದೇವರಾಜ್ ಅವರು, ಡೈನಾಮಿಕ್ ಹೀರೋ ದೇವರಾಜ್, ಹಿರಿಯ ನಟರು ದೇವರಾಜ್ ಅವರು ಅಭಿನಯಿಸಿರುವ ಚಿತ್ರದ ಹಾಡು, ಅಥವಾ ಆಶಿಕಾ ರಂಗನಾಥ್ ಅವರು ಅಭಿನಯಿಸಿರುವ ಚಿತ್ರದ ಹಾಡು. ರಾಜಶ್ರೀ ಅವರೇ, ಜೈ ಶ್ರೀರಾಮ್, ಜೈ ಜಿನೇಂದ್ರ. ದೇಶಾನ್ ಕತೆ ಸಾಂಗ್ ಪ್ಲೇನ್, ಈ ದೇಶದ ಕತೆ ಇಸೆ ಕಣಮೋ ಆಗಿದೆ ಬೇಕಾ? ಆಲ್ ರೈಟ್. ಅಡ್ವೊಕೇಟ್ ಪ್ರಮೀಳಾ ಹಂಪನ್ನವರ ಅವರು ಬೆಂಗಳೂರಿನಿಂದ ಗುಡ್ ಮಾರ್ನಿಂಗ್ ಮಂಜುನಾಥ ಅಂತ ಹೇಳಿದ್ದಾರೆ. ಅಲ್ರಿ ಆತ್ಮೀಯ ಸ್ನೇಹಿತರೆ, ನಿನ್ನೆ ನೋಡಿದರೆ ಮಳೆ ರಾಯ ರಜೆನಲ್ಲಿದ್ದ್ರೇನು, ಇವತ್ತು ಮುಂಜಾನೆ ಸೋಮವಾರ ಅಂದ ತಕ್ಷಣ ಎಲ್ಲರಿಗೂ ಕೆಲಸಕ್ಕೆ ಹೋಗಬೇಕು ಅಂದ ತಕ್ಷಣ ಜೋರಾಗಿ ಬಂದಿದ್ದಾರೆ. ಇರಲಿ, ಮಳೆ ರಾಯ ಬಂದರೇನೆ ಖುಷಿನೇ ಬೇರೆ. ಹಾಂ, ಚುಟು ಚುಟು ವಿಜಯ್ ಕುಮಾರ್ ಬಸ್ಮಿಯವರ ಗೀತೆ ಕೇಳಿ ಮಜಾ ಮಾಡಿ.

ವಿಜಯಲಕ್ಷ್ಮಿ ಅವರ ಗೀತೆ ಆಯ್ತು ಪ್ರಸಾರ. ಕಾರ್ಯಕ್ರಮದಲ್ಲಿ ಮುಂದೆ ಹೋಗೋಣ. ಬರ್ತಾ ಇದೆ ಸರ್ಕಲ್ ಇನ್ಸ್ಪೆಕ್ಟರ್ ಚಿತ್ರದ ಗೀತೆ, ರಿಕ್ವೆಸ್ಟೆಡ್ ಬೈ ನಮ್ಮ ಅಡ್ವೊಕೇಟ್ ಪ್ರಮೀಳಾ ಹಂಪನ್ನವರವರು. ಸ್ನೇಹಿತರೆ, ಹೆಣ್ಣಿನ ಸವಿ ಮಾತು ಅನ್ನೋ ಒಂದು ಗೀತೆಯೊಂದಿಗೆ ಭಾಗವಹಿಸಿದ್ದಾರೆ ಇವತ್ತಿನ ಕಾರ್ಯಕ್ರಮದಲ್ಲಿ. ಇದೇ ಗೀತೆಯನ್ನ ನಮ್ಮ ದಾಮ್ನೆಯ ರೈತರಾದ ಸುನೀಲ್ ಅವ್ರಿಗೂಗೋಸ್ಕರ. ಸೊ ಆತ್ಮೀಯರೇ, ದಿಸ್ ಇಸ್ ನಿಮ್ಮೊಂದಿಗೆ ನಾವು ನಟ ನಟಿ ಸ್ಪೆಷಲ್. ಮೊಟ್ಟ ಮೊದಲನೇದಾಗಿ ಡೈನಮಿಕ್ ಸ್ಟಾರ್ ನಮ್ಮ ದೇವರಾಜ್ ಸರ್ ಅವರು. ಅವರು ಚಿತ್ರ, ಅವರು ಅಭಿನಯಿಸಿರುವ ಚಿತ್ರದ ಹಾಡುಗಳನ್ನು ನಾನು ಪ್ರಸಾರ ಮಾಡ್ತಾ ಇದ್ದೇನೆ. ಹಾಗೆ ಆಶಿಕ ರಂಗನಾಥ್ ಅವ್ರದ್ದು. ಬನ್ನಿ ಅಡ್ವೊಕೇಟ್ ಪ್ರಮೀಳಾ ಹಂಪನವರವರ ಗೀತೆ ಕೇಳೋಣ. ಇದಾದ ತಕ್ಷಣ ಬರ್ತಾ ಇದೆ ಸ್ನೇಹಿತರೆ ಏನ್ ಗೌಡ್ರೆ ಅನ್ನೋ ಒಂದು ಹಾಡು, ನಮ್ಮ ಕಂಚನ್ ಗೋಪರಡಿಯವರು ರಿಕ್ವೆಸ್ಟ್ ಮಾಡಿದ್ದು. ತದನಂತರ ಬರ್ತಾ ಇದೆ ಈ ದೇಶದ ಕತೆ ಇಷ್ಟೇ ಕಣಮ್ಮೋ, ತದನಂತರ ಪಟಾಕಿ ಪೋರಿಯೋ, ಅದಾದ ತಕ್ಷಣ ಉರ್ಮಿಳಾ ಉರ್ಮಿಳಾ ಹಾಡನ್ನ ಕೇಳಿ ಮಜಾ ಮಾಡಿ.

0: ಏನ್ ಗೌಡ್ರೆ ಹೇಳ್ರಿ ಗೌಡ್ರೆ ಗೌಡ್ರೆ ಗೌಡ್ರೆ ಆಯ್ತಪ್ಪ ಇವತ್ತು ನಮ್ಮ ಕಂಚನ್ ಕೋಬರ್ಡಿ ಅವ್ರದ್ದು ಯು ಆರ್ ಮೈ ಫೇವ್ರೇಟ್ ಫೇವ್ರೇಟ್ ಅಂತ ಹೇಳಿ ಪ್ರೀತಿಯಿಂದ ಧನ್ಯವಾದ ತಿಳಿಸಿರೋ ನಮ್ಮ ಆಡ್ವೊಕೇಟ್ ಪ್ರಮಿಳಾ ಹಂಪನ್ನವರವರು. ಅವರ ಗೀತೆ ಆಯಿತು ಪ್ರಸಾರ. ರಾಯರ ಮಠಕ್ಕೆ ಹೋಗ್ತಾ ಇದ್ದಾರಂತೆ ಹೋದ ವಾರ ಹೇಳಿದ್ರಲ್ಲ, ಈಗ ಅವರು ಹೋಗ್ತಾ ಇದ್ದಾರೆ, ಬಸ್ನಲ್ಲಿ ಇದ್ದಾರೆ ಅಂತ ಶೋಭಾ ಡವಲಿ ಅವರು ರಿಕ್ವೆಸ್ಟ್ ಮಾಡಿದ್ದಾರೆ ಒಂದು ಹಾಡು. ಶೋಭಾ ಅವರೇ, ಅದೇ ಹಾಡಿಂದ ಓಪನಿಂಗ್ ಮಾಡಿ ನೋಡ್ರಿ. ನೀವು ಸಾಮಾನ್ಯವಾಗಿ ನೀವಿಬ್ರು ಏನು ರಿಕ್ವೆಸ್ಟ್ ಮಾಡ್ತೀರಾ ಹಾಡು, ಲೈಕ್ ನೀವು ರಿಕ್ವೆಸ್ಟ್ ಮಾಡಿದ್ದೆ ರೇಣುಕ ಅವ್ರಿಗೆ ಬೇಕಾಗಿರುತ್ತೆ. ಆದರೆ ಇವತ್ತು ನಾನು ಓಪನಿಂಗ್ನಲ್ಲಿಯೇ ಪ್ರಸಾರ ಮಾಡಿದ ಹಾಡನ್ನು ನೀವು ರಿಕ್ವೆಸ್ಟ್ ಮಾಡಿದ್ದೀರಾ. ಹೃದಯಕ್ಕೆ ಹೆದರಿಕೆ, ಓಪನಿಂಗ್ನಲ್ಲಿಯೇ ನಾನು ಪ್ರಸಾರ ಮಾಡಿದೆ. ಶೋಭಾ ಅವರೇ ಇರಲಿ, ನಿಮಗೋಸ್ಕರ ಆಶಿಕ ರಂಗನಾಥ್ ಅವರ ಒಂದು ಹಾಡನ್ನು ನಾನು ರೆಡಿ ಮಾಡಿದ್ದೇನೆ, ವಿಚ್ ಈಸ್ ಕಮಿಂಗ್ ದ ನೆಕ್ಸ್ಟ್ ಪೂಜಾ ಅವ್ರದೇ ಆ ಹಾಡು ನಮ್ಮ ಶೋಭಾದಲ್ಲಿ ಅವರಿಗೋಸ್ಕರ. ಆದರೆ ಅದರಿಗಿಂತ ಮುಂಚೆ ಬರ್ತಾ ಇದೆ ಕಾರ್ಯಕ್ರಮದಲ್ಲಿ ಒಂದು ಜಾಹೀರಾತು. ಸ್ನೇಹಿತರೆ, ದಿಸ್ ಇಸ್ ನಿಮ್ಮೊಂದಿಗೆ ನಾವು ಶುಭ ಸೋಮವಾರದ ಸ್ಪೆಷಲ್ ನಟ ನಟಿ ಮೊಟ್ಟ ಮೊದಲನೇ ಬಾರಿಗೆ ತಗೊಂಡು ಬಂದಿದ್ದೇನೆ ಹಿರಿಯ ನಟರಾದ ನಮ್ಮ ಡೈನಾಮಿಕ್ ಹೀರೋ ದೇವರಾಜ್ ಅವರು ಅಥವಾ ಆಶಿಕ ರಂಗನಾಥ್ ಅವರದು ಗೀತೆಗಳಂತ ಕಾರ್ಯಕ್ರಮದಲ್ಲಿ ಒಂದು ಜಾಹೀರಾತು.
1: ಕೆಎಲ್ಇ ವಿಶ್ವವಿದ್ಯಾಲಯದ ಕೆಎಲ್ಇ ಸಂಗೀತ ಮಹಾವಿದ್ಯಾಲಯ ಪ್ರಸ್ತುತಪಡಿಸುತ್ತಿದೆ ಸಮೂಹ ಗಾಯನ ಸ್ಪರ್ಧೆ. ಪ್ರೌಢಶಾಲೆ ವಿದ್ಯಾರ್ಥಿಗಳಿಗಾಗಿ ದೇಶಭಕ್ತಿ ಗೀತೆಗಳು ಮತ್ತು ಪದವಿ ಪೂರ್ವ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳಿಗಾಗಿ ಜನಪದ ಗೀತೆಗಳು. ಮಂಗಳವಾರ ದಿನಾಂಕ 11 ಆಗಸ್ಟ್ 2026 ಸಮಯ 9 ಗಂಟೆಗೆ. ಸ್ಥಳ ಕೆಎಲ್ಇ ಕನ್ವೆನ್ಷನ್ ಸೆಂಟರ್, 300-seater ಹಾಲ್, JNMC ಕ್ಯಾಂಪಸ್, ನೆಹರು ನಗರ್, ಬೆಳಗಾವಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9886103520 ಹಾಗೂ 9916467993.
2: ಕೇಲಿ ವಿಶ್ವವಿದ್ಯಾಲಯಾಚ्या केली स्कूल ऑफ म्यूजिक कडून सादर होत आहे समूह गायन स्पर्धा, ज्यामध्ये हायस्कूल आणि प्री युनिव्हर्सिटी पार्टिसिपेट करू शकतात. हायस्कूल साठी पॅट्रियोटिक सॉंग्स आणि प्री युनिव्हर्सिटी साठी फोक सॉंग्स. 11 ऑगस्ट 2026 रोजी सकाळी 9 वाजल्यापासून. स्थळ आहे केली कन्व्हेन्शन सेंटर, 300-seater हॉल, JNMC कॅम्पस, नेहरू नगर, बेळगावी. अधिक माहितीसाठी संपर्क करा 9886103520 आणि 9916467993.
0: ಕಾರ್ಯಕ್ರಮದಲ್ಲಿ ಬರ್ತಾ ಇದೆ ಪಟಾಕಿ ಪೊರಿಯೋ ಪೂಜಾ ಅವರಿಗೆ ಹಾಗೂ ಮಂತ್ರಾಲಯಕ್ಕೆ ಹೋಗ್ತಾ ಇರೋ ನಮ್ಮ ಪ್ರೀತಿಯ ಶೋಭಾ ಡವಲಿ ಹಾಗೂ ಡವಲಿ ಕುಟುಂಬದವರು ಎಲ್ಲರೂ ಹೋಗ್ತಾ ಇದ್ದಾರೆ. ಸೊ ಸ್ನೇಹಿತರೆ, ಬಸ್ನಲ್ಲಿ ಅವರು ಏನೋದು ನಿನ್ನ ಕೇಳ್ತಾ ಇದ್ದಾರೆ ಪಟಾಕಿ ಪೊರಿಯೋ. ಅವರ ಪ್ರಯಾಣ ಸುಖಮಯವಾಗಲಿ, ದರ್ಶನ ಕೂಡ ಮಸ್ತ್ ಆಗಲಿ ಅಂತ ದೇವರ ಕಡೆ ಪ್ರಾರ್ಥಿಸುತ್ತಾ ರಾಯರ ಆಶೀರ್ವಾದ. ನೋಡಿ, ನಾವೆಲ್ಲರೂ ಅವರೊಂದಿಗೆ ಹೋಗೋಣ. ನನ್ನೊಂದಿಗೆ ಹೇಳಿ, ಪೂಜಾಯ ರಾಘವೇಂದ್ರಾಯ ಸತ್ಯ ಧರ್ಮರಜಾಯ ಚ ಬದಜಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ, ರಾಯರ ಕೃಪೆ ಸದಾ ನಿಮ್ಮ ಮೇಲೆ ಇರಲಿ. ಹಾಡನ್ನು ಕೇಳಿ ಮಜಾ ಮಾಡಿ.

ಬಂತು ಬಂತು ನನ್ನ ಫೇವರೇಟ್ ಗೀತೆ ಬಂತು. ಕಾರ್ಯಕ್ರಮದ ಮುಂದಿನ ಹಾಡು ಉಮೇಶ್ ಅವರು ರಿಕ್ವೆಸ್ಟ್ ಮಾಡಿರುವ ಉರುಮಿಳ ಉರು ಉರುಮಿಳ. ಎಸ್, ಈ ಗೀತೆಯೊಂದಿಗೆ ಮುಂದೆ ಹೋಗ್ತಾ ಇದೆ. ಅದಾದ ತಕ್ಷಣ ಸ್ನೇಹಿತರೆ, ಗಜಾನನ್ ಕಾಮ್ಕರ್ ಅವರು ರಿಕ್ವೆಸ್ಟ್ ಮಾಡಿರುವ ಒಂದು ಹಾಡು ಚಿತ್ರ ಲೇಖ ಅನ್ನೋ ಚಿತ್ರದು ಗೀತೆ. ಅದಾದ ತಕ್ಷಣ ಸ್ನೇಹಿತರೆ, ಬಸವರಾಜ್ ಉಗ್ಗಾರ್ ಅವರು, ದೇವರಾಜ್ ಅವರು ಅಭಿನಯಿಸಿರುವ ಧರ್ಮ ದೇವತೆ ಟೈಟಲ್ ಗೀತೆ ಎಸ್ ಪಿ ಬಿ ಅವರ ಧ್ವನಿಯಲ್ಲಿ ಇದೆ. ಸೊ ಸ್ನೇಹಿತರೆ, ಗೀತೆಗಳ ಲೈನ್ಅಪ್ ಹೀಗಿದೆ. ಇವತ್ತಿನ ನಿಮ್ಮೊಂದಿಗೆ ನಾವು ಸ್ಪೆಷಲ್ ದೇವರಾಜ್ ಅವರು ಅಥವಾ ಆಶಿಕಾರ ರಂಗನಾಥ್ ಅವರು ಅಭಿನಯಿಸಿರುವ ಚಿತ್ರದ ಹಾಡು ಅಂತ ಹೇಳಿದೆ. ಅದಕ್ಕೆ ತಕ್ಕಂತೆ ಒಳ್ಳೆ ಒಳ್ಳೆ ಗೀತೆಯನ್ನು ರಿಕ್ವೆಸ್ಟ್ ನೀವು ಮಾಡಿದ್ದೀರಾ. ಹಾಗೆ ಆತ್ಮೀಯರೇ, ರಜೆ ನಿನ್ನೆ ಇತ್ತು ಮುಳಿರಾಯನಿಗೆ. ಅವರು ಭಾನುವಾರ ಸೆಲೆಬ್ರೇಟ್ ಮಾಡ್ತಾರೆ, ಸಂಡೇ ಸೆಲೆಬ್ರೇಟ್ ಮಾಡ್ತಾರೆ, ಸೋಮವಾರ ವಾಪಸ್ ಬಂದುಬಿಡ್ತಾರೆ. ಮುಂಜಾನೆ ನಾವು ಆಫೀಸಿಗೆ ಹೋಗಬೇಕು ಅಂದರೆ ಸ್ಟಾರ್ಟ್ ಆಯಿತು. ನಾನು ಕೂತ್ ಕೂತಿದ್ದೆ, ನಾನಂದೆ ಇದು ಸೋಮವಾರ ಸ್ಪೆಷಲ್ ಆಗಿಬಿಟ್ಟಿದೆ ಅಂತ. ಬನ್ನಿ ಆತ್ಮೀಯರೇ, ಉತ್ತಮ ಗೀತೆಗಳ ಲೈನ್ಅಪ್ ಇದೆ, ಕೇಳಿ ಮಜಾ ಮಾಡಿ. ಇದು ಸರ್ಸ್ ನಿಮ್ಮೊಂದಿಗೆ ನಾವು ಬೆಳಗಾವಿ ಮಟ್ಟಮಲ್ಲ ರೇಡಿಯೋ ಕೇಂದ್ರ ವೇಣುಧ್ವನಿ 90.4 FM KLE ಕನಸು.

0: ಚಿತ್ರಲೇಖಾ ಚಿತ್ರದ್ದು ಗೀತೆ
1: ಈ ಗೀತೆ ಈ ಚಿತ್ರ ಬಹಳ ಹಾರರ್ ಐತಂತ್ರಿ. ಇಂಥ ಮಳೆಯಲ್ಲಿ ಹಾರರ್ ಚಿತ್ರ ಭಯಾನಕ ಚಿತ್ರದ ಒಂದು ಹಾಡನ್ನು ರಿಕ್ವೆಸ್ಟ್ ಮಾಡಿದ್ದಾರೆ ಎಸ್ ಪಿ ಬಿ ಅವರ ಧ್ವನಿಯಲ್ಲಿ. ಈಗ ನನ್ನ ಕಾಮ್ಕರ್ ಅವರು ಬಾ ನೀ ಕೇಳೋಣ. ಇದು ಒಂದು ಡಿಫ್ರೆಂಟ್ ಆದ ಅನುಭವ. ಹೊರಗಡೆ ಜೋರು ಮಳೆ ಬರಾಗತ್ತದ, ಮಳೆಯ ವಾತಾವರಣ ಐತಿ. ಅಂಥ ಸಂದರ್ಭದಲ್ಲಿ ತಾವು ಎಲ್ಲರೂ ಬಹುತಿಂದು ಒಂದು ಹಾಡನ್ನು ಕೇಳೋಣ ಬನ್ನಿ. ಆತ್ಮೀಯ ಸ್ನೇಹಿತರೆ, ಅಂಜಿಕ್ಕ ಅಂಜ ಅಂಜಾಕ್ ಹೋಗ್ಬೇಡ್ರಿ, ನಿಮ್ಗಿಂತ ಜಾಸ್ತಿ ಪುಕ್ಕಳ ನಾನು. ಹಾಡನ್ನು ಕೇಳಿ ಮಜಾ ಮಾಡಿ.

ಕಾರ್ಯಕ್ರಮದ ಮುಂದಿನ ಹಾಡು ಬಸವರಾಜು ಗಾರವ್ರದ್ದು ಆಗಿದೆ. ಕೇಳಿ ಮಜಾ ಮಾಡಿದ್ರಲ್ಲ, ದಿಸ್ ಇಸ್ ನಮ್ಮೊಂದಿಗೆ ನಾವು ನಟ ನಟಿ ಸ್ಪೆಷಲ್ ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇಣುದು ಅನಿ ನಾನಿ ಪಾಂಚರಫಾಮ್ ಕೆ ಎಲ್ ಇ ಕನಸು. ಒಳಗಡೆ ಹೊರಗಡೆ ಮಳೆ, ಒಳ್ಳೊಳ್ಳೆ ಗೀತೆ, ದೇವರಾಜ ರಾಜಿಗಾರಂಗನಾಥ್ ಅವರದು. ಸ್ನೇಹಿತರೆ ಬನ್ನಿ ಕಾರ್ಯಕ್ರಮದಲ್ಲಿ ಮುಂದೆ ಹೋಗೋಣ. ಮುಗುಳು ನಗೆ ಚಿತ್ರದಲ್ಲಿಯೂ ಇದ್ದಾರೆ ನಮ್ಮ ಆಶಿಕಾ ರಂಗನಾಥ್ ಅವರು. ಸೊ ಆತ್ಮೀಯ ಸ್ನೇಹಿತರೆ, ಅಕ್ಷತಾ ಅವರು ನನಗೆ ಕರೆ ಮಾಡಿದರು, ರಿಕ್ವೆಸ್ಟ್ ಮಾಡಿದರೆ ಈ ಒಂದು ಗೀತೆ. ಮಂಜುನಾಥ್ ಅವರೇ, ತಾವು ಸೈಕಲ್ ಮಾಡಿರುವ ಆ ಒಂದು ದೃಶ್ಯ ನಾವು ನೋಡಿದ್ವಿ ಸ್ಟೇಟಸ್ನಲ್ಲಿ, ಎಷ್ಟು ಮಜಾ ಮಾಡ್ತೀರಿಪ್ಪ. ಮಜಾ ಮಾಡಬೇಕು, ಮಜಾ ಮಾಡದೆ ಶೇ, ಮಜಾ ಮಾಡಲಿಕ್ಕೆ ಜೀವನ ರೀಪ. ಸೊ ಅಕ್ಷತಾ ಅವರು ಮುಗುಳು ನಗೆ, ಈ ನನ್ನ ನಗೆಗೋಸ್ಕರ ನಕ್ಕೋತ್ ನಾನು ವ್ಯಾಯಾಮ ಮಾಡ್ತಿದ್ದೆನಲ್ಲ ಅದೇ ಅಂತ. ಸೊ ಆತ್ಮೀಯ ಸ್ನೇಹಿತರೆ, ಉತ್ತಮ ಘಾಟ್ ಸೆಕ್ಷನ್ನಲ್ಲಿ ಸೈಕಲ್ ಹೊಡೆಯುವಾಗ ಜೋರಾದ ಮಳೆ, ಆ ಮಳೆಯಲ್ಲಿ ನನ್ನ ಅಣ್ಣಂದೊಂದಿಗೆ ಅವರೊಂದಿಗೆ ಮಜಾ ಮಾಡ್ಕೋತ ಹೋದ್ವಿ. ನಿಲ್ಸೋ ಆಸೆ ಇತ್ತು, ಖರೆ ಏನು ಸರ್ದಿ ನೆಗಡಿಲ್ಲ, ಇರಲಿ ಅದು ನಡೀತದ, ಇಂಥ ಒಂದು ಅನುಭವ ಇನ್ನೆಲ್ಲಿ ಸಿಗ್ತದ. ಸೊ ಸ್ನೇಹಿತರೆ, ಮಜಾ ಮಾಡಿದ್ವಿ ನಾವು. ಸೊ ಆತ್ಮೀಯರೇ, ಅಕ್ಷತಾ ಅವರು ರಿಕ್ವೆಸ್ಟ್ ಮಾಡಿದ್ದಾರೆ ಮುಗುಳು ನಗೆ ಚಿತ್ರದು. ರವಿಯವರು ಮೆಸೇಜ್ ಅನ್ನು ಮಾಡಿದ್ದಾರೆ, ಸರ್ ನಮಸ್ಕಾರಗಳು, ಸೋಮವಾರದ ಶುಭೋದಯ, ಓಂ ನಮಃ ಶಿವಾಯ. ಸರ್ ದೇವರಾಜ್ ಅವರು, ದೇಶದ ಕತೆ ಇಷ್ಟೇ ಕನ್ನಮ್ಮ, ಇಷ್ಟ ಹಾಡು ಪ್ರಸಾರವಾಗಬಹುದಾ ಚಿತ್ರ? ಈ ಹಾಡು ಜಸ್ಟ್ ಪ್ರಸಾರ ಆಗಿತ್ತು ಒಂದು 4-5 ಹಾಡಕ್ಕಿಂತ ಮುಂಚೆನೇ ಇವರೇ ರವಿಯವರೇ, ಆದರೆ ದೇವರಾಜ್ ಅವರ ಇನ್ನೊಂದು ಯಾವುದಾದ್ರೂ ಒಂದು ಹಾಡನ್ನು ನಿಮಗೋಸ್ಕರ ಪ್ರಸಾರ ಮಾಡುವೆ. ಆಲ್ ರೈಟ್, ಡೋಂಟ್ ವರಿ, ಹಾಡನ್ನು ಕೇಳಿ ಮಜಾ ಮಾಡಿ.

ಕಾರ್ಯಕ್ರಮದ ಮುಂದಿನ ಹಾಡು ಮುಗುಳು ನಗೆ ಚಿತ್ರದು ಆಗಿದೆ. ಆತ್ಮೀಯ ಸ್ನೇಹಿತರೆ, ದಿಸ್ ಇಸ್ ನಿಮ್ಮೊಂದಿಗೆ ನಾವು ನಟ ನಟಿ ಸ್ಪೆಷಲ್ ಕಾರ್ಯಕ್ರಮ. ಅಕ್ಷತಾ ಅವರು ರಿಕ್ವೆಸ್ಟ್ ಮಾಡಿರುವ ಈ ಹಾಡು ಬರ್ತಾ ಇದೆ, ಕೇಳಿ ಮಜಾ ಮಾಡಿ.

ಲಾಕ್ ಅಪ್ ದ ಚಿತ್ರದ ಗೀತೆಯೊಂದಿಗೆ ಪ್ರಕಾಶ್ ಅವರು ಭಾಗವಹಿಸಿದ್ದಾರೆ. ಇದೇ ಗೀತೆ ನಾನು ರವಿ ಅವ್ರಿಗೋಸ್ಕರ ಡೆಡಿಕೇಟ್ ಮಾಡ್ತಾ ಇದ್ದೇನೆ. ಆತ್ಮೀಯ ಸ್ನೇಹಿತರೆ, ದಿಸ್ ಇಸ್ ನಿಮ್ಮೊಂದಿಗೆ ನಾವು ಶುಭ ಸೋಮವಾರದ ಸ್ಪೆಷಲ್ ನಟ ನಟಿ ಸ್ಪೆಷಲ್ ಕಾರ್ಯಕ್ರಮ. ಬನ್ನಿ, ಕಾರ್ಯಕ್ರಮದ ಈ ಹಾಡು ಇದಾದ ತಕ್ಷಣ ರೂಪಸಿ ಬೈ ವಿಶಾಲ್ ಅವರು, ಅದಾದ ತಕ್ಷಣ ಬಂತು ಬಂತು ಬೈ ಸಂತೋಷ್ ಅವರು. ಗೀತೆಗಳು ಕೇಳಿ ಮಜಾ ಮಾಡಿ.

ದಸ್ ಇಸ್ ನಿಮ್ಮೊಂದಿಗೆ ನಾವು ನಟ ನಟಿ ಸ್ಪೆಷಲ್ ಕಾರ್ಯಕ್ರಮದ ಮುಂದಿನ ಹಾಡು ಮುಗುಳು ನಗೆ ಚಿತ್ರದ ವಿಶಾಲ ಅವರದು ಆಗಿದೆ. ರೆಡಿ ಆತ್ಮೀಯರೇ, ನಮ್ಮ ರವಿಯವರು ಕ್ಷಮಿಸಿ ಅಂತ ಹೇಳ್ತಾ ಇದ್ದಾರೆ, ಪ್ರಸಾರ ಆಗಿದ್ದು ಗೊತ್ತಿಲ್ಲ, ತಡವಾಗಿ ನಾನು ಕೇಳ್ತಾ ಇದ್ದೇನೆ ಅಂತ. ಆದ್ರೆ ಯಾಕ್ರಿ ಕ್ಷಮಿಸಿ ಅಂತ ಹೇಳ್ತೀರಾ? ನಿಮ್ಮ ಮನೆ ಒಳ್ಳೇದಾಗ್ಲಿ ಅಂತ ಬೇಡ್ಕೋತಾ ನಿಮಗೋಸ್ಕರ ಜಸ್ಟ್ ಈಗ ತಾನೇ ಕಚ್ಚಿಕೊಂಡ ನೋಡು ಅನ್ನೋ ಒಂದು ಹಾಡನ್ನೇ ಪ್ರಸಾರ ಮಾಡಿದ್ದೆ ರವಿಯವರೇ. ತದನಂತರ ಬರ್ತಾ ಇದೆ ಉತ್ತಮ ಗೀತೆ ರೂಪಸಿ ವಿಶಾಲ ಅವರದು, ಇದಾದ ತಕ್ಷಣ ಸಂತೋಷ್ ಅವರದು, ದೇವರಾಜ್ ಸರ್ ಅಭಿನಯಿಸಿರುವ ಚಿತ್ರದ ಹಾಡು ಬಂತು ಬಂತು ಅನ್ನೋ ಗೀತೆ ಕೇಳಿ ಮಜಾ ಮಾಡಿ.

Veneto Anino, Alibon Chorofan, K. L. E. Conasu, Kanakramadamon in a hard house and Tosha to me as Nehidre. Unjoda, Devraja Vineta, Dura Shakti, Chitra, the Genoma. Yeah, enough full like it, house like it. We know the day Nima gay, you do in and under Musmus Gitagulu lined up away, Nivatu, house like it. Try Martin, new puppy, you know, request Madi Dri Northern, Genoma, the Jote, Sing Madi, play Madi, house full agilander, and it is house full agit, sir. ಹನ್ನೊಂದು ಇಪ್ಪತ್ತಾಗ್ಲಿಕ್ಕೆ ಬಂದಿದೆ. ಆತ್ಮೀಯ ಸ್ನೇಹಿತರೆ, ಬಂತು ಬಂತು ಅನ್ನೋ ಒಂದು ಹಾಡು ಸಂತೋಷ್ ಅವರದು. ಇದಾದ ತಕ್ಷಣ ಋಷಿಕೇಶ್ ಅವರು ರಿಕ್ವೆಸ್ಟ್ ಮಾಡಿರುವ ನಿನ್ನ ಸ್ನೇಹದಿಂದ. ಸೊ ಸ್ನೇಹಿತರೆ, ನನಗೆ ಬಹಳ ಸಂತೋಷ ಏನಂದರೆ, ವೇಣುಧ್ವನಿಯ ಕುಟುಂಬದವರು, ಡಬ್ಲಿ ಕುಟುಂಬದವರು ಹೋಗ್ತಾ ಇದ್ದಾರೆ ರಾಯರ ಮಠಕ್ಕೆ. ಹೋಗ್ತಾ ಹೋಗ್ತಾ ಕೂಡ ಅವರು ನನ್ನನ್ನು ಮೆಸೇಜ್ ಮಾಡಿ ಅಲ್ಲಿಯೂ ಹೋಗಿ ಅವರು ಪ್ರೀತಿಯಿಂದ ನೆನಪಿಸುತ್ತಾರೆ. ಸೊ ಆತ್ಮೀಯ ಸ್ನೇಹಿತರೆ, ನೀವು ಕೂಡ ನಿಮ್ಮ ಕಷ್ಟ, ನಿಮ್ಮ ದುಃಖ, ನಿಮ್ಮ ತಲೆಯಲ್ಲಿ ಇರೋ ಅಶಾಂತಿಯನ್ನು ರಾಯರ ಪಾದಕ್ಕೆ ಬಿಟ್ಬಿಡಿ. ನಾನು ಹೇಳ್ತೇನಲ್ಲ, ಗುರು ಪೂರ್ಣಿಮಾ ಬರ್ತಾ ಇದೆ ಆತ್ಮೀಯ ಸ್ನೇಹಿತರೆ, ಮರಿಲಿಕ್ಕೆ ಹೋಗಬೇಡಿ. ತಮ್ಮ ಜೀವನದಲ್ಲಿ ಫೋಟೋ ಅಲ್ಲಿರೋ ಗುರು, ದೇವರ ಗುಡಿಯಲ್ಲಿರೋ ಗುರು, ಅದಕ್ಕಿಂತ ಜಾಸ್ತಿ ಅಕ್ಷರ ಕಲಿಸಿರೋ ಗುರು, ನಿಮ್ಮ ತಂದೆ ತಾಯಿಯೂ ಕೂಡ ಆ್ಯಂಡ್ ಶಾಲೆ ಗುರುಗಳು ಕೂಡ, ಅವರನ್ನು ಮರಿಲಿಕ್ಕೆ ಹೋಗಬೇಡಿ. ನಿನ್ನೆ ಸೈಕಲ್ ಎಲ್ಲ ಮುಗಿಸಿ ವಾಪಸ್ ಬರುವಾಗ ನನಗೆ ಎಲ್ ಕೆ ಜಿ ಯು ಕೆ ಜಿ ಟೀಚರ್, ಭಾರತಿ ಟೀಚರ್ ಭೇಟಿಯಾದರು. ಭೇಟಿಯಾದ ತಕ್ಷಣ ಅವರಿಷ್ಟು ಪ್ರೀತಿಯಿಂದ ಮಾತಾಡುವಾಗ ಆ ಅಂಜಿಕೆ ಇನ್ನೂ ಐತ್ರಿ ನನ್ನ ಕಡೆ, ಏಕೆಂದರೆ ಅವ್ರ ಕಡೆಯಿಂದ ಭಾಳಷ್ಟು ಬಡಿಸ್ಕೊಂಡೇನಿ ಅವ್ವ. ಅವ್ರು ನಂಗೆ ನೋಡ್ತಾರೆ, ನನ್ನ ಕಡೆಯಿಂದ ಒಂಥರ ಮಾತಾಡ್ತಾರ್ರಿ ಅಂದರೆ, ಬಾಲ್ಯದಲ್ಲಿ ಯಾ ಹಾಕಿನಿಂದ ಬೈಸ್ಕೊಂಡು ಬೈಕೊಂಡು ಅಂದರೆ ಬೈತಿದ್ರಲ್ಲ ಆ ರೀತಿ ಇಲ್ಲ. ಈಗ ದೊಡ್ಡವ್ರಾದ ಕೂಡಲೇ ಟೀಚರ್ಗಳೆಲ್ಲ ಹೆಂಗಿದೆಯಪ್ಪ ಆರಾಮ ಅಂತ ನಾನಂತೆ, ನಾನು ಡೈರೆಕ್ಟ್ ಅಂದೆ, ಮೇಡಮ್ ಬೈದು ಹೇಳ್ರಿ, ಏಕೋಚನ್ನಾಗಿ ಮಾತಾಡ್ರಿ ನನ್ನ ಜೊತೆ, ಐ ಆಮ್ ಯುವರ್ ಸ್ಟಿಲ್ ಯುವರ್ ಸ್ಟೂಡೆಂಟ್, ನಿಮ್ಮ ವಿದ್ಯಾರ್ಥಿ ನಾನು ಇನ್ನೂವರೆಗೂ ಆ್ಯಂಡ್ ಸದಾ ಸಾಯುವರೆಗೂ. ಇಷ್ಟು ಹೇಳಿದಕ್ಕೆ ಅವರಿಗೆ ಇಷ್ಟು ಸಂತೋಷವಾಯಿತು. ನನಗೆ ಅವ್ರ ಮುಖದ ಮೇಲೆ ಆ ಸಂತೋಷ ನೋಡಿ ನನಗೆ ಒಂಥರ ಅಂಜಿಕೆ. ಅವ್ರ ಕೈ ನೋಡ್ರೆ ಇನ್ನೂ ಅಂಜಿಕೆ ಬರ್ತದ್ರಿ, ಭಾಳ ಬಡಿಸ್ಕೊಂಡೇನಿಯವ ನಾನು, ಟ್ಯೂಷನ್ನಲ್ಲಿಯೂ ಬಡಿಸ್ಕೊಂಡೇನೆ, ಅಭ್ಯಾಸ ಮಾಡೋಂಗಿಲ್ಲ ಅಂತಲೂ ಬಡಿಸ್ಕೊಂಡೇನೆ. ಆ್ಯಂಡ್ ಅಂಥ ಟೀಚರ್ ವಾಕಿಂಗ್ ಹೋಗಾಕತ್ತಿದ್ರು, ನಾನು ಸೈಕ್ಲಿಂಗ್ ಹೋಗಾಕತ್ತಿದ್ದೆ. ಆ್ಯಂಡ್ ಒಂದೆರಡು ಮಾತನ್ನು ಮಾತಾಡಿದ್ದಕ್ಕೆ ಅವ್ರಿಗೆ ಇಷ್ಟು ಸಂತೋಷವಾಯಿತು. ಆತ್ಮೀಯ ಸ್ನೇಹಿತರೆ, ಜೀವನದಲ್ಲಿ ನಿಮಗೆ ಮತ್ತೆ ಮತ್ತೆ ಹೇಳ್ತೇನೆ, ಸಹಾಯ ಮಾತಿಂದೂ ಆಗುತ್ತೆ. ಒಳ್ಳೆ ಮಾತನಾಡಿ, ಯಾರು ಗುರು ಹಿರಿಯರು ಸಿಕ್ಕಿದರೆ ಹೋಗಿ ಒಂದು ಲೈನ್ ಮಾತಾಡ್ರಿ, ರೊಕ್ಕನ ಕೊಡಬೇಕಂತ ಇರೋದಿಲ್ಲ. ಆತ್ಮೀಯ ಸ್ನೇಹಿತರೆ, ಸಹಾಯ ಅಂದ ತಕ್ಷಣ ಎಲ್ಲರೂ ಧನದ ಸಹಾಯ ಅಂತ ತಿಕ್ಕೋತಾರೆ, ಹಣದ ಸಹಾಯ ಅಂತ ತಿಕ್ಕೋತಾರೆ, ಆರ್ಥಿಕ ಸಹಾಯ ಅಂತ ನಿದಗನು. ನೋ, ಇಟ್ ಈಸ್ ನಾಟ್ ಲೈಕ್ ದ್ಯಾಟ್. ಒಂದು ಪ್ರೀತಿಯದ ಮಾತು, ನಗುವಿನ ಮಾತು, ನಕ್ಕೋತಿರ್ರಿ, ಪ್ರೀತಿಯಿಂದ ಮಾತಾಡಿ. ನಿನ್ನೆ ನಮ್ಮ ಟೀಚರು ನನ್ನ ಕಡೆ ಏಕದಮ್ಮ ಹಿಂಗ್ದಿ ಮಂಜುನಾಥ ಅಂತ ಹಿಂಗೆ, ನಾನಂದೆ ಅರೇ ಈ ಕ್ವಚನ್ಲೆ ಮಾತಾಡ್ರಿ ನನಗೆ, ಆವಾಗ ನನಗೆ ಸಂತೋಷ. ನಿಮಗೆ ಭೇಟಿ ಆಗೋಗಿತ್ತ ಮುಂಚೆ ಆ ಲೈಟಾಗಿ ಅಂಜಿಕೆ ಇನ್ನೂ ಐತ್ರಿ ಅಂತ ಹೇಳುವಾಗ ಅವ್ರು ಅಂತಾರೆ, ಅಪ್ಪ ನೀವಬ್ಬ ಅವ್ನು ನೋಡಪ್ಪ ಬಂದು ಮಾತಾಡ್ತಿ ಅಂತ. ಯಾಕಂತೇನೆ ಆತ್ಮೀಯ ಸ್ನೇಹಿತರೆ, ಹೆಂಗೆಂಗೆ ಜೀವನ ಮುಂದೆ ಹೋಗ್ತಾ ಇದೆಯೋ ಹಂಗಂಗೆ ಹಳೇ ಜನರೇ ನನ್ನ ನಿಜವಾದ ಪ್ರೀತಿ ಮಾಡಿರೋ ಜನರು ಅಂತ ಗೊತ್ತಾಗುತ್ತೆ. ಅಂಥದ್ರಲ್ಲಿ ನಮ್ಮ ಗುರುಗಳು ಆತ್ಮೀಯ ಸ್ನೇಹಿತರೆ ವಿಚಾರ ಮಾಡಿ, ಒನ್ನೆತ್ತೆಯಿಂದ ಎಲ್ ಕೆ ಜಿ ಯು ಕೆ ಜಿ ಹಿಡಿದು ಒನ್ನೆತ್ತೆಯಿಂದ ಹತ್ತನೆತ್ತೆವರೆಗೆ ನಮ್ಮ ಬಾಲ್ಯದ ನಮ್ಮ ಗುರುಗಳು, ಅವರು ನಮ್ಮ ತಂದೆ ತಾಯಿಗಿಂತ ಕಮ್ಮಿ ಅಲ್ಲ ಆತ್ಮೀಯ ಸ್ನೇಹಿತರೆ. ಅವರು ನಮ್ಮನ್ನು ಒಂದು ದಿನದಲ್ಲಿ 8-8 ತಾಸು ನೋಡ್ತಿದ್ರು ಕ್ಲಾಸ್ನಲ್ಲಿ, ಒಂದೊಂದು ವರ್ಷ ಅವರ ಕ್ಲಾಸ್ನಲ್ಲಿ ಕೂತಿದ್ದೆ. ಅವರಿಗೆ ನಮ್ಮ ಎಲ್ಲ ರೀತಿಯ ಒಂದು ಬಿಹೇವಿಯರ್ ಎಲ್ಲ ಗುರ್ತಾ ಇರುತ್ತೆ. ಸೊ ನನ್ನ ಟೀಚರ್ ನಿನ್ನೆ ನನಗೆ ಭೇಟಿಯಾದಾಗ ಆ ಮಳೆ ಪ್ಲಸ್ ಆ ಒಂದು ಸುಖವಾಗಿ ಕಾಕ್ತಿ ಎಂಟ್ರಿ ಹೊಡೆದನ್ರಿ, ಕಾಕ್ತಿ ಇದು ಸೈಕಲ್ ಹೊಡ್ಕೋತ ಮಸ್ತ್ ಸೈಕಲ್ ಹೊಡೆದನ್, ಇನ್ನು ಹೋಗಿ ಆಲು ಪರೋಟ ಕೊಟ್ಟೋನಂತ ತಲೆಯಾಗಿತ್ತು ಅಷ್ಟರಾಗ ನಮ್ಮ ಟೀಚರ್ ಭೇಟಿಯಾದರು. ನನಗೆ ಅವ್ರ ಮುಖದ ಮೇಲಿನ ಸಂತೋಷ, ನನ್ನ ಒಳಗಿನ ಆ ಭೀತಿ ಎಲ್ಲ ನೆನಪಾಯಿತು. ಏ ಭೀತಿ ಅಂದರೆ ಅದ ಅಲ್ರಿ, ಬಡ್ಸ್ಕೊಂಡೇನ್ರಿ ಸ್ನೇಹಿತರೆ. ಆ್ಯಂಡ್ ಆ ನನ್ನ ಮುಗ್ಧತೆ ಇನ್ನೂ ಇದೆ. ಆ್ಯಂಡ್ ಅವರಿಗೂ ಅಷ್ಟೇ ನಾನು ಪ್ರೀತಿಯಿಂದ ಹೇಳಿದೆ, ನೀವು ಬಿಂದಾಸ್ ಏಕ್ ವಚನಲ್ಲಿ ಬಾರೋ ಮಂಜು ಹೆಂಗಿದಿ ಅಂತ ಹಿಂಗೆ ಹೇಳಬೇಕ್ರಿ ಅಂತ ಅವ್ರು ಅದೇ ನೆನಪಿಸಿದರು. ಅದರೊಂದಿಗೆ ಅವರ ಹಳೆಯ ನೆನಪುಗಳನ್ನು ನನಗೆ ಹಂಚಿಕೊಂಡ್ರು. ಯಾವತ್ತು ನೋಡ್ರ ನೀ ಸ್ಕೂಲ್ ಕ್ಲಾಸ್ ಹೊರಗೆ ನೋಡ್ತಿದ್ದಿ, ಬಸ್ಗಳು ಬರೋದು ಹೋಗೋದು ರೋಡ್ ಮೇಲೆ ಲಗ್ಜರಿ ಬಸ್ಗಳು. ಆತ್ಮೀಯ ಸ್ನೇಹಿತರೆ, ನಿಮ್ಗೆ ನೆನಪಿದೆಯೋ ಗೊತ್ತಿಲ್ಲ, ನನ್ನ ಬಾಲ್ಯದ ದಿನಗಳಲ್ಲಿ ಲಗ್ಜರಿ ಬಸ್ಗಳು ಇವ್ರಿ, ಬಾಂಬೆ ಹೋಗೋ ಬಸ್ಗಳು ಅಥವಾ ಇಲ್ಲಿ ಬೆಂಗಳೂರು ಹೋಗೋ ಬಸ್ಗಳು. ನಮ್ಮಲ್ಲಿ ಕಾಕ್ತಿ ಪಿ ವಿ ರೋಡ್ ಇತ್ತಲ್ರಿ, ಪುನಃ ಬೆಂಗಳೂರು ರೋಡು, ಆ ಒಂದು ರೋಡ್ನಲ್ಲಿ ಲಗ್ಜರಿ ಬಸ್ ಹೋದರೆ ಆ ಥರದ ಆವಾಜ್ ಬರ್ತಿತ್ತು, ಅಂತ ಹಿಂಗೆ ಆವಾಜ್ ಬರ್ತಿತ್ತು. ಸೊ ಆ ಆವಾಜ್ ಬಂದರೆ ಸಾಕು, ನಾನು ಹೊರಗಡೆ ಕಿಟಕಿನಾಗ ನೋಡ ಅವ್ರು ನಮ್ಮ ಮೇಡಮ್ ಪಡ್ ಅಂತ ಬಡೆ ಅವಳ್ರಿ. ಸೊ ಅದನ್ನು ಅವ್ರು ನೆನಪು ಮಾಡಿ ಹೇಳ್ತಾ ಇದ್ರು, ಯಾಕಂದರೆ ನಾವು ರೋಡ್ ಮೇಲಿದ್ವಿ. ಆ್ಯಂಡ್ ಇವತ್ತು ನೀ ಇಷ್ಟು ಚೆನ್ನಾಗಿ ಸೈಕಲ್ ಎಲ್ಲ ಹೊಡೆದು ಮಸ್ತ್ ಇದೆಯಲ್ಲ, ಖುಷಿ ಆಯಿತು ಅಷ್ಟು ಹೇಳಿದ್ರು ಅಷ್ಟೇ. ನನಗೂ ಸಂತೃಪ್ತವಾಯ್ತು ಅಂದರೆ ನನ್ನ ಸೈಕ್ಲಿಂಗಿಗೆ ಒಂದು ಕೊನೆ ಮಸ್ತ್ ಒಂದು ಆಶೀರ್ವಾದ ಸಿಕ್ತು. ಸೊ ಪಾಯಿಂಟ್ ಏನಂದರೆ, ನಿಮ್ಮ ಗುರು ಹಿರಿಯರೊಂದಿಗೆ ಮಾತನಾಡಿ, ಗುರು ಪೂರ್ಣಿಮಾ ಬರ್ತಾ ಇದೆ, ಆ ದೇವರ ಗುಡಿ ಆ ಫೋಟೋನಲ್ಲಿರೋ ಗುರುನೂ ಆ್ಯಂಡ್ ನಿಮ್ಮ ತಂದೆ ತಾಯಿನೂ ಆ್ಯಂಡ್ ನಿಮ್ಮ ಅಕ್ಷರ ಕಲಿಸಿರೋ ಗುರುನು ಮರಿಲಿಕ್ಕೆ ಹೋಗಬೇಡಿ. ಅದರೊಂದಿಗೆ ಇನ್ಯಾರು ಗುರು ಇರ್ತಾರೆ ಹೇಳ, ನಿಮ್ಮ ಜೀವನದಲ್ಲಿ ನಿಮಗೆ ಒಂದು ಕೆಟ್ಟ ಅನುಭವ ಕೊಟ್ಟಿರೋ ಅವರು ಒಂಥರ ಗುರುನೇ. ಆತ್ಮೀಯರೇ,
ನೆನಪಿಟ್ಕೊಳ್ಳಿ, ನಿಮಗೆ ಕೆಟ್ಟ ಅನುಭವ ಕೊಟ್ಟಿರೋರು, ನಿಮಗೆ ನೋವು ಕೊಟ್ಟಿರೋರು, ನಿಮಗೆ ಒಂದು ಕಷ್ಟದ ಸಂದರ್ಭಗಳಲ್ಲಿ ಪರಿಸ್ಥಿತಿಯಲ್ಲಿ ನುಗ್ಸಿರೋರು ಆತ್ಮೀಯರೇ ಅವರು ಗುರು. ಹಂಗಂತ ಹೇಳಿ ಅವ್ರಿಗೆ ಧನ್ಯವಾದ ಹೇಳಕ್ಕೆ ಹೋಗ್ಬಿಡ್ರಿ. ಮನಸ್ಸಲ್ಲಿ ಅವ್ರು ಆ ಕಷ್ಟ ಕೊಟ್ಟರು, ಅವ್ರು ಆ ನೋವು ಕೊಟ್ಟರು, ಅವ್ರು ಆ ಪರಿಸ್ಥಿತಿಯಲ್ಲಿ ನುಗ್ಸಿದ್ರು, ಅದಕ್ಕೆ ನಾನೇನು ಕಲಿತೆ. ಅವರು ಪಾಠ ಕಲಿಸಿದಂಗ, ಅವರು ಗುರು ಹಂಗ. ನೆನಪು ನೆನಪು ನೆನಪು ಮಾಡ್ಕೊಳ್ಳಿ ಶ್ರೀ ಮಂಜುನಾಥ ಚಿತ್ರದ್ದು ಆ ಒಂದು ದೃಶ್ಯ. ಯಾವತ್ತೂ ಹೇಳ್ತಾನೆ ಅರ್ಜುನ್ ಸರ್ಜ ಕಾಯ್ತಿರ್ತಾರೆ ಮಹಾದೇವ ಬರ್ತಾರೆ ಅಂತ. ಬರ್ತಾರೆ ಯಾರು? ಮಹಾದೇವ ಯಾರ ರೂಪದಲ್ಲಿ ಬಂದು ಏನು ಪಾಠ ಕಲಿಸಿ ಹೋಗ್ತಾರೆ ಗೊತ್ತಾಯ್ತಲ್ಲ. ಅದಕ್ಕೆ ನಿಮ್ಮ ಜೀವನದಲ್ಲಿ ಯಾರು ಕಷ್ಟ ಕೊಡ್ತಾ ಇದ್ದಾರೆ, ಯಾರು ನೋವು ಕೊಡ್ತಾ ಇದ್ದಾರೆ, ಯಾರು ನಿಮ್ಮ ಕಾಲು ಎಳೆತಾರ, ಯಾರು ನಿಮ್ಮ ಹಿಂದೆ ಮಾತನಾಡುತ್ತಿದ್ದಾರೆ, ಯಾರು ನಿಮಗೆ ಯಾವತ್ತು ನೋಡಿದ್ರೆ ಬರೀ ತ್ರಾಸು ಕೊಡ್ತಾರೆ ನೋಡ್ರಿ, ಏನೋ ಅವರು ದೇವರ ರೂಪದಲ್ಲಿ ಬಂದು ಗುರುವಾಗಿ ನಿಮಗೆ ಪಾಠ ಕಲಿಸ್ತಾ ಇದ್ದಾರೆ. ಹಾಡನ್ನ ಕೇಳಿ ಮಜಾ ಮಾಡಿ.

ನೆನಪಾಯ್ತಾ ಬಾಲ್ಯದ ದಿನಗಳು? ಬಂತು ಬಂತು ಕರೆಂಟು ಬಂತು. ಕರೆಂಟ್ ಹೋದಾಗ ಮೇಣಬತ್ತಿ 10,000, ಆಮೇಲೆ ಆ ರಾಕ್ ಕೆರೋಸಿನ್ ಯಾವುದೋ ಒಂದಿತ್ತಿರಪ್ಪ ಅದೊಂದು 10,000. ಇನ್ನೊಂದು ಆತ್ಮೀಯ ಸ್ನೇಹಿತರೆ, ಈಟ ಎಲ್ ಪಿ ಜಿ ಗ್ಯಾಸ್ ಆದ್ಮೇಲೆ ಅದನ್ನ ಆನ್ ಮಾಡಿದ್ರೆ ಬುಝ್ ಅಂತ ಆನ್ ಮಾಡೋದು ನೋಡ್ರಿ, ಅದು ಹಿಂಗೆಲ್ಲ ಲಟಕಾಯಿಸ್ತಿದ್ದು ರೀ ಎಲ್ ಪಿ ಜಿದ್ದು ಅಂದ. ಸೊ ಯಾವತ್ತು ಕರೆಂಟ್ ಬಂತಲ್ರಿ, ನಾವೆಲ್ಲರೂ ಕೂಗವ್ರು, ಬಂತು ಬಂತು ಕರೆಂಟು ಬಂತು. ಸಂತೋಷ ಅವರ ಈ ಹಾಡೊಂದಿಗೆ ನನ್ನ ಮನಸ್ಸು ಸಂತೋಷವಾಯಿತು, ಹಳೆ ನೆನಪುಗಳು ತಾಜಾ ಆಯಿತು. ನಿನ್ನ ಸ್ನೇಹದಿಂದ ಋಷಿಕೇಶ್ ಅವರು ರಿಕ್ವೆಸ್ಟ್ ಮಾಡಿರುವ ಈ ಹಾಡು ಇದಾದ ತಕ್ಷಣ ಓ ಪುಟ್ ನಂಜ ಅನ್ನೋ ಒಂದು ಗೀತೆಯನ್ನು ರಿಕ್ವೆಸ್ಟ್ ಮಾಡಿದರೆ ಕಾರ್ಯಕ್ರಮದಲ್ಲಿ ಆತ್ಮೀಯ ಸ್ನೇಹಿತರೆ. ಈ ಗೀತೆಯನ್ನು ಚಿತ್ರ ಅವರು ರಿಕ್ವೆಸ್ಟ್ ಮಾಡಿದರು, ಹಾಗೆ ಅವರ ಗೆಳತಿ ಲಕ್ಷ್ಮಿ ಅವರು ಮೆಸೇಜನ್ನು ಮಾಡಿದ್ದಾರೆ. ಸರ್, ನಾನು ಕೇಳ್ತಾ ಇದ್ದೆ, ನೀವು ಗುರುಗಳ ಬಗ್ಗೆ ಹೇಳಿದ್ರಿ, ಭಾಳ ಭಾವುಕರಾದ್ನೆ ನಾನು ಕೂಡ. ನಮ್ಮ ಒಬ್ಬರು ಗುರುಗಳಿದ್ದರು, ಅವರೊಂದಿಗೆ ನಾನು ಕೊನೆಯದಾಗಿ ಮಾತನಾಡಿದ್ದೆ, ಆ್ಯಂಡ್ ನಾನು ಇವತ್ತಿಗೂ ಮಿಸ್ ಮಾಡ್ತೇನೆ ಅವರಿಗೆ. ಅವ್ರು ಇನ್ನಿಲ್ಲ ನಮ್ಮ ಈ ದುನಿಯಾನಲ್ಲಿ ಇಲ್ಲ, ಆ್ಯಂಡ್ ನಿಧನರಾಯಿತು. ಆ್ಯಂಡ್ ನಾನು ಆ ಕೊನೆ ದಿನ ಅವರೊಂದಿಗೆ ಮಾತನಾಡಿದ್ದೆ ಇವತ್ತು ನೆನಪಿದೆ. ನೀವು ಹೇಳಿದ್ರಲ್ಲ ಇದು ಸತ್ಯ, ಈಗಿನ ಕಾಲದ ಹುಡುಗರು ಮಾತನಾಡೋದೇ ಇಲ್ಲ. ಇಲ್ಲ ಲಕ್ಷ್ಮಿಯವರೇ, ಏನು ಮಾಡೋದು, ಈಗಿನ ಕಾಲದಲ್ಲಿ ಇಂಟರ್ನೆಟ್ ಅನ್ನೋದು ಯಾವಾಗಿಂದ ಬಂತಲ್ಲ, ಮಕ್ಕಳ ಮುಗ್ಧತೆ ಕಳೆದೋಗಿದೆ. ಅವರಿಗೆ ಏನು ಯಮ್ಮೋ ಯಮ್ಮೋ ನೋಡಿದೆ ನೋಡಿದೆ ನೋಡಬಾರ್ದನ್ನ ಅವರು ನೋಡಿದ್ರು. ಬಹಳ ಚಿಕ್ಕ ವಯಸ್ಸಿನಲ್ಲಿ ಏನು ನೋಡಬಾರ್ದು ಅದನ್ನು ನೋಡ್ತಾರೆ, ಏನು ಕೇಳಬಾರ್ದು ಅದನ್ನು ಕೇಳ್ತಾರೆ, ಅದು ನಾರ್ಮಲೈಸ್ ಮಾಡ್ತಾರೆ. ಆತ್ಮೀಯರೇ ನೋಡಿ, ಈಗ ಈ ಇನ್ಸ್ಟಾಗ್ರಾಮ್ ರೀಲ್ ಜಮಾನಿನಲ್ಲಿ ಯಾರು ಅದ್ರ ಮೇಲೆ ಇದ್ದಾರೆ, ಆ್ಯಕ್ಚುಲಿ ಅದು 18 ವಯಸ್ಸಿಗಿಂತ ಜಾಸ್ತಿ ಇದ್ದವ್ರು ಮಾತ್ರ ಇರಬೇಕು ಅಂತ ಇತ್ತು. ಬಟ್ ನೋಡಿದ್ರಲ್ಲ, ಇಟ್ಟಿಟ ಮಕ್ಕಳು ಯಾವ್ದು ಹಾಡಿಗೆ ಡಾನ್ಸ್ ಮಾಡ್ತಾರೆ. ಈಗ ಓ ಅಂತೀಯ ಅಮ್ಮವ ಓ ಅಂತೀಯ ಅಮ್ಮವ, ಇಟ್ಟಿಟ ಡ್ರೆಸ್ ಹಾಕ್ಕೊಂಡು 4ನೇ 3ನೇ ಹುಡುಗರು ಹುಡುಗಿರು ಡಾನ್ಸ್ ಮಾಡ್ತಾರೆ. ಅವ್ರು ಅದನ್ನು ಎಕ್ಸ್ಪ್ರೆಷನ್ ತೋರಿಸ್ತಾರೆ. ಬೇಕಾ ಆತ್ಮೀಯರೇ, ಅವರ ತಂದೆ ತಾಯಿ ಇನ್ಸ್ಟಾಗ್ರಾಮ್ ಫಾಲೋವರ್ ಜಾಸ್ತಿ ಆಗಾಕತ್ತದ, ಪೇಮಸ್ ಹಾಕಾರ ಪೇಮಸ್ ಹಾಕಾರ, ಆ ಪೇಮಸ್ ಆಗೋ ಇದರಲ್ಲಿ ಅವ್ರ ಮುಗ್ಧತೆ ಅವ್ರ ಮಕ್ಕಳದ್ದು ಕಳೀತಾ ಇದ್ದಾರೆ. ಇದರಿಂದ ಅವರಿಗೆ ಸಮಸ್ಯೆ ಆಗುತ್ತೆ, ನನಗಿಲ್ಲ, ಅವರಿಗೆ ವೈಯಕ್ತಿಕವಾಗಿ ಅವರಿಗೆ ಸಮಸ್ಯೆ ಆಗುತ್ತೆ, ಅವ್ರ ಮಕ್ಕಳಿಗೆ ಸಮಸ್ಯೆ ಆಗುತ್ತೆ, ಅದು ಗೊತ್ತಾಗುತ್ತೆ. ಈಗ ಆಲ್ರೆಡಿ ಬಹಳಷ್ಟು ಜನರಿಗೆ ಗೊತ್ತಾಗಿರಬಹುದು, ವರ್ಷದ 7ನೇ ತಿಂಗಳಿಗೆ ಬಂದಿದ್ದೇವೆ, ಇದು 2026. ಈ ಸೋಷಿಯಲ್ ಮೀಡಿಯಾದಲ್ಲಿ ತಮ್ಮ ಮುಗ್ಧತೆಯನ್ನು ಕಳ್ಕೊಂಡು ಆದ ತಕ್ಷಣ ಆಗೋ ನುಕ್ಸಾನೇ ಜಾಸ್ತಿ ಇದೆ ಸ್ನೇಹಿತರೆ. ಲಾಭ ಒಟ್ಟೆ ಇಲ್ಲ, ಲಾಭ ಏನೂ ಇಲ್ಲ. ಎಲ್ಲರಿಗೂ ಅನಿಸುತ್ತೆ ಒಂದು ಸ್ವಲ್ಪ ಫೇಮಸ್ ಆಗಿ ರೊಕ್ಕ, ಅಂಥ ರೊಕ್ಕ ತೊಗೊಂಡು ಏನು ಮಾಡೋರು ರೀ ಆತ್ಮೀಯ ಸ್ನೇಹಿತರೆ, ಮನ ನೆಮ್ಮದಿನೇ ಇಲ್ಲ. ಅದಕ್ಕೆ ನಾನು ಏನು ಹೇಳ್ತೇನೆ, ನಿಜವಾದ ಶ್ರೀಮಂತ ಯಾರು, ಮನಸ್ಸಿನ ನೆಮ್ಮದಿ ಯಾರ ಕಡೆ ಇದೆ, ಅವನೇ ನಿಜವಾದ ಶ್ರೀಮಂತ. ಅಂತಹ ಸಂದರ್ಭದಲ್ಲಿ ನಮ್ಮ ಲಕ್ಷ್ಮಿಯವರು ಹೇಳಿರೋ ಮಾತು ನನಗೆ ಬಹಳ ಟಚ್ ಆಯಿತು. ಅವರು ಗುರುಗಳ ಕಡೆ ಮಾತಾಡಿ ಒಂದೇ ವಾರದಲ್ಲಿ ಅವರು ಗುರುಗಳು ತೀರು ಹೋದರು. ಸೊ ಆತ್ಮೀಯ ಸ್ನೇಹಿತರೆ, ಮಾತು ಮಾತಿನಲ್ಲಿದೆ ಶಕ್ತಿ. ನನ್ನ ಮಾಮ ಒಬ್ಬವರಿದ್ದಾರೆ, ಅವ್ರ ಜನ್ಮದಿನ ಇದೆ ಇವತ್ತು, ಅವರಿಗೆ ನಾನು ವಿಶ್ ಮಾಡಿದೆ. ಆ ವ್ಯಕ್ತಿಯೊಂದಿಗೆ ನಾವು ಆನ್ಲೈನ್ ಪ್ರೀತಿ ಇಲ್ಲ, ಅವರು ಆನ್ಲೈನ್ ಇದ್ದಾರೆ. ಆನ್ಲೈನ್ ಪ್ರೀತಿ ಅಂದರೆ ಹೆಂಗೆ, ಹಾಯ್ ಹಲೋ ಹೌ ಆರ್ ಯು, ಭೇಟಿ ಆದಾಗ ನೋಡ್ಬೇಕ್ರಿ, ಫುಲ್ ಪ್ರೀತಿ ಫುಲ್ ಮಜಾ. ಹಂಗೆ ವೈಯಕ್ತಿಕ ಜೀವನದಲ್ಲಿ ನಾವು ಎಲ್ಲರೂ ತಮ್ಮ ತಮ್ಮ ಆನ್ಲೈನ್ ಮುಖಾಂತರ ಎಲ್ಲರೂ ಕನೆಕ್ಟ್ ಆಗೇವೆ, ಆಫ್ಲೈನ್ ನಿಜ ಜೀವನದಲ್ಲಿ ಯಾರೂ ಕನೆಕ್ಟೇ ಆಗಿಲ್ಲ. ಆತ್ಮೀಯರೇ ಮಾತನಾಡಿ, ಗುರುಗಳು ನಿಮ್ಮ ಪ್ರೀತಿಯ ಗುರುಗಳು, ಅವರನ್ನು ನೆನಪಿಸಿ. ಯಾರಾದರೂ ತಮ್ಮ ಮನೆಯಲ್ಲಿ ಅಂದರೆ ಮನೆ ಅಕ್ಕಪಕ್ಕ ಅಥವಾ ನಿಮ್ಮ ಊರಲ್ಲಿ ಅಥವಾ ನಿಮ್ಮ ಶಾಲೆಗೆ ಹೋಗಿ ಜಸ್ಟ್ ಗಿವ್ ಅ ವಿಸಿಟ್. ನಿಜವಾದ ಗುರುವಿನ ಆಶೀರ್ವಾದ ತಮ್ಮ ಅಕ್ಷರ ಕಲಿಸಿರೋ ಗುರುಗಳ ಪಾದವನ್ನು ಮುಟ್ಟಿ ಬಂದಾಗನೇ ಸಿಗುತ್ತೆ, ಅವರಿಗೆ ಅಷ್ಟೇ ಖುಷಿಯಾಗುತ್ತೆ. ಲಕ್ಷ್ಮಿಯವರೇ, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ನಿಮ್ಮ ದುಃಖ. ಪಾಪ ಮೆಸೇಜ್ ಮತ್ತೆ ಮಾಡಿದ್ದಾರೆ, ಭಾಳ ಬೇಜಾರಾಗುತ್ತೆ. ನೀವು ಹೇಳಿರೋ ಮಾತು 100ಕ್ಕೂ 100 ಸತ್ಯ ಸರ್. ನೀವು ಗ್ರೇಟ್ ಸರ್. ಏ ನಾನು ಗ್ರೇಟ್ ಅಲ್ಲ, ಮಂಜುನಾಥ್ ಪೈ ಗ್ರೇಟ್ ಅಲ್ಲವೇ ಅಲ್ಲ, ಅಲ್ಲಿ ಯಾರೋ ಇದ್ದಾರೆ. ಅದಕ್ಕೆ ನಾನು ಹೇಳುತ್ತೇನೆ, ದೇವರ ಅನುಗ್ರಹ ಇದ್ರೇ ನನ್ನ ಕೈ ಬೆರಳು ಎಬ್ಬಿಸ್ಬೋದು, ಮಾತನಾಡ್ಬೋದು. ಎಲ್ಲ ದೇವರ ಕೃಪೆ, ನಂದೇನಿಲ್ಲ. ಹಾಡನ್ನು ಕೇಳಿ ಮಜಾ ಮಾಡಿ. ದಿಸ್ ಇಸ್ ನಿಮ್ಮೊಂದಿಗೆ ನಾವು ನಡನಡಿ ಸ್ಪೆಷಲ್ ಕಾರ್ಯಕ್ರಮ. ನೀವು ಕೇಳ್ತಾ ಇದ್ದೀರಾ ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇಣುಧ್ವನಿ 90.4 FM KLE ಕನಸು.

ಆಲ್ರೈಟ್ ಆತ್ಮೀಯ ಸ್ನೇಹಿತರೆ, ಗುರುಗಳ ಬಗ್ಗೆ ಎಷ್ಟು ಚೆನ್ನಾಗಿ ಹೇಳ್ತೀರಾ ಅಂತ ನನಗೆ ಪ್ರಕಾಶ್ ಅವರು ಮೆಸೇಜ್ ಮಾಡಿದ್ದಾರೆ. ಆ ಗುರುಗಳು ಕಲಿಸಿರುವ ಅಕ್ಷರದಿಂದನೇ ಪಟ ಪಟ ಮಾತನಾಡಲಿಕ್ಕೆ ಲಾಯಕ ನಾನು. ಆ ಗುರುಗಳೇ ಎಲ್ಲ ನನ್ನ ಒಂದು ಜೀವನದಲ್ಲಿ ಏನಾದರೂ ಅಚೀವ್ಮೆಂಟ್ ಮಾಡಿದ್ದೇನೆ ಅಂದರೆ ಸ್ವಲ್ಪ ಅದಕ್ಕೆ ಕಾರಣ ಗುರುಗಳ ಅನುಗ್ರಹ, ಗುರುಗಳ ಆ ಒಂದು ಶಿಕ್ಷೆ. ಈಗಿನ ಕಾಲದಲ್ಲಿ ಶಿಕ್ಷೆ ಇಲ್ಲದ ಶಿಕ್ಷಣ ಆಗಿದೆ. ಬಡಿಬಾರ್ದಂತಾರ್ರಿಪ್ಪ, ಯಾವಪ್ಪ ಬಡಿದ್ರೆ ಮಕ್ಕಳಿಗೆ ಮಾನಸಿಕ ಕರ್ ನಮಗೆ ಕಾರ್ಯಕ್ರಮ ನಿಮಗೆ ಸುಳ್ಳು ಹೇಳೋದಿಲ್ಲ, ಕೇಳ್ಕೊರಿ. ನಮ್ಮ ತಾಯಿನೇ ನಮ್ಮ ಟೀಚರ್ ಇದ್ರು. ಹಂಗಿದ್ದಾಗ ನಾ ಮಸ್ತ್ ಗಮಣ್ಣಾಗಿರ್ಬೇಕಲ್ರಿ. ಆದ್ರೆ ನಮ್ಮ ಅವ್ ಹೆಂಗಿದ್ಲು ಗೊತ್ತೈತ್ರಿ, ಉಲ್ಟಾನ ಎಲ್ಲ ಹುಡುಗರಿಗೆ ಒಂದು ಮಾದರಿ ಆಗಲಿ, ನನ್ನ ಮಗನ ಒಂದು ಏನದು ಒಂದು ಎಕ್ಸಾಂಪಲ್ ಉದಾಹರಣೆ ತೊಗೊಂಡು ಎಲ್ಲರ ಮುಂದೆ ನನ್ನ ಮಗನ ನಾನು ಪೈಲ ಬಡಿಯಕ್ಕೆ. ಅಲ್ರಿ ನಾ ಏನು ಪಾಪ ಮಾಡೇನ್ರಿ, ಒಳ್ಳೆ ಹುಡುಗ್ರಿ ನಾನು, ನಮ್ಮ ಅವ್ವ ಎಲ್ಲರ ಮುಂದೆ ಪೈಲ ನನಗೆ ಬಡಿಯವಳು ನಾನು. ಇದು ಎಂಥ ಅನ್ಯಾಯ ರೀ, ಟೀಚರ್ ಮಗ ಅಂದ್ಕೂಡ್ಲೆ ಸ್ವಲ್ಪ ಅವರು ರಿಲ್ಯಾಕ್ಸ್ ಇರಬೇಕೇನಿಲ್ರಿ. ಇಲ್ಲ, ಆದರೆ ನಮ್ಮ ತಾಯಿಯ ದೃಷ್ಟಿನೇ ಬೇರೆದಿತ್ತು. ಅವ್ರು ಅಂತಿದ್ರು ಕಿ ನನ್ನ ಮಗನಿಗೂ ನಾನು ಬಿಡುವುದಿಲ್ಲ, ನನ್ನ ಮಗ ಮನೆಯಲ್ಲಿ ಮಾತ್ರ, ವರ್ಗದಲ್ಲಿ ಶಾಲೆಯಲ್ಲಿ ಅವು ಕೂಡ ಇನ್ನೊಬ್ಬ ವಿದ್ಯಾರ್ಥಿ. ಅದರಿಂದ ಇನ್ನೊಬ್ಬರು ಅನಿಸ್ತಿದ್ರೆ ಆ್ಯಂಡ್ ಇನ್ನೊಬ್ಬರು ಹುಡುಗರು ಎಲ್ಲ ಚಿಡಾಯಿಸ್ತಿದ್ರೆ ಏನೋ ನಿಮ್ಮವ ನಿನಗೆ ಬಡಿಯತ್ತಳು, ನಾನಂದು ಇರಲಿಯಪ್ಪ ಬಡಿಸ್ಕೊಂಡು ಈಗ ನೀವು ಬಡಿಸ್ಕೊರಿ ಬರ್ರಿ ಅಂತ ಲೈನಲ್ಲಿ ಹೆಚ್ಚು ನಾವು ಬಡಿಸ್ಕೊತಿದ್ವಿ. ಬಡಿಸ್ಕೊಳಕ್ಕೆ ತಮ್ಮದೇ ಆದಂಥ ಕಾರಣ, ಲೇಟ್ ಬಂದ್ವಿ, ಒದ್ರಾಡಿದ್ವಿ, ಫೇರ್ಬುಕ್ ಮಾಡಿಲ್ಲ, ಹೋಮ್ವರ್ಕ್ ಮಾಡಿಲ್ಲ, ಸ್ಪೆಲ್ಲಿಂಗ್ ಮಿಸ್ಟೇಕಾ, ಅಭ್ಯಾಸ ಮಾಡುವಲ್ಲ, ಕ್ಲಾಸ್ನಾಗ ಇಲ್ಲೇ ಅಲ್ಲೇ ನಾವೆಲ್ಲ ಮಾಡೇವ್ರಿ ಸ್ನೇಹಿತರೆ. ಆದರೆ ನಮ್ಮ ಗುರುಗಳು ಇವತ್ತಿಗೂ ಭೇಟಿಯಾದರೆ ಅದೇ ಒಂದು ಮುಗ್ಧತೆ, ಆ ಭೀತಿ ಇನ್ನೂ ಇದೆ. ಆ ಭೀತಿಗೆ ನಾನು ಧನ್ಯವಾದ ನಮ್ಮ ಗುರುಗಳಿಗೆ. ಅವರು ಕೊಟ್ಟಿರುವ ಶಿಕ್ಷೆ, ಅವರು ಕೊಟ್ಟಿರುವ ಬಡತ, ಅವರು ಬಡದು ಬಡದು ಬಡದು ಬಡದು ಈ ರೇಂಜಿಗೆ ಬಂದು ನಿಂತಿದ್ದೇನೆ ನಾನು. ಅವರೇನಾದರೂ ಬಡ್ದಿಲ್ಲ, ಅವರೇನಾದರೂ ನನ್ನನ್ನು ಆ ಶಿಕ್ಷೆಯನ್ನು ನನಗೆ ಕೊಟ್ಟಿಲ್ಲ ಅಂದರೆ ನಾನು ಭಾಳ ಇನ್ನೂ ಜಾಸ್ತಿ ಉಡಾಲಾಗ್ತಿದ್ದೆ ಅಂತ ನಾನು 100% ಇದರ ಜವಾಬ್ದಾರಿ ತಗೋತೇನೆ. ಅದಕ್ಕೆ ನಮ್ಮ ಗುರುಗಳೇ ಕಾರಣ. ಸೊ ನಮ್ಮ ಪ್ರಕಾಶ್ ಅವರು ಮೆಸೇಜನ್ನು ಮಾಡಿದ್ದಾರೆ, ಗುರುಗಳ ಬಗ್ಗೆ ಇಷ್ಟು ಚೆನ್ನಾಗಿ ಮಾತನಾಡಲಿಕ್ಕೆ ಆ ಗುರುಗಳೇ ಕಾರಣ. ಗುರುಗಳ ಅನುಗ್ರಹ, ಗುರುಗಳ ಆಶೀರ್ವಾದ, ಗುರುಗಳ ಶಿಕ್ಷೆ, ಗುರುಗಳ ಶಿಕ್ಷಣ, ಅದಿಲ್ಲದೆ ಆಗುತ್ತಾ? ಗುರು ಪೂರ್ಣಿಮಾ ಕೀತ ಮುಂಚೆನೆ ಗುರು ಬಗ್ಗೆ ಇಷ್ಟು ಮಾತನಾಡ್ತಿದ್ದೀರಾ? ನಿಮ್ಮ ಈ ಒಂದು ಕಾರ್ಯಕ್ರಮ ಬಹಳ ಚೆನ್ನಾಗಿ ಬರ್ತಾ ಇದೆ, ಭಾಸ್ಕರ್ ಅವರು ತಿಳಿಸ್ತಾ ಇದ್ದಾರೆ. ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಹೆಂಗ್ರಿಪ್ಪ, ಇದೇ ನನ್ನ ಒಂದು ಪ್ರಶ್ನೆ ಅಂತ. ಭಾಸ್ಕರ್ ಅವರೇ, ನಾನು ಹೇಳಿದ್ನಲ್ಲ, ನಮ್ಮ ಪ್ರೀತಿಯ ತಂದೆ ಯಾವತ್ತು ತೀರು ಹೋದರು, ಆ ಸ್ಮಶಾನಕ್ಕೆ ನಾನು ಹೋದಾಗ, ಅವರ ಚಿತ್ತಕ್ಕೆ ಅಗ್ನಿ ಹಾಕಿದಾಗ, ವಾಪಸ್ ಬರುವಾಗ, ಆ ಒಂದು ಕ್ಷಣದಲ್ಲಿ ಏನೋ ಒಂಥರ ಆಗಿಹೋಗಿತ್ತು. ಜೀವನದ ಎಲ್ಲ ಪಾಠ ಸಿಕ್ಕಾಯಿತು. ಇಷ್ಟೇ ಆ ಜೀವನ, ನಡ್ರಿ ಸುಖವಾಗಿರೋಣ, ನಡ್ರಿ ಆರಾಮಾಗಿರೋಣ, ಕೊನೆಯಲ್ಲಿ ಬಾಡಿ ಥಂಡ್ ಆಗೋದೈತೆ ಆತ್ಮೀಯ ಸ್ನೇಹಿತರೆ. ಯಾಕೆ ಇಷ್ಟು ಕಷ್ಟ? ಕಷ್ಟಪಟ್ಟು ಹೆಸರು ಗಳಿಸ್ತೇವೆ, ಆಮೇಲೆ ಆ ಶರೀರದಿಂದ ಜೀವ ಹೋದರೆ ಆ ಹೆಸರು ಕರೆಯೋದು ಬಿಟ್ಟು ನೀವು ಕಷ್ಟಪಟ್ಟು ಸಂಪಾದಿಸಿರೋ ಹೆಸರು ಹೆಸರಲ್ಲೇ ಕರೆಯಂಗಿಲ್ಲ. ಬೌಡಿ ಎಲ್ಲೈತಿ, ಬೌಡಿ ಎಲ್ಲೈತಿ, ಬೌಡಿ ಎಲ್ಲೈತಿ ಅಂತಾರ. ಇಷ್ಟು ಸಣ್ಣ ಜೀವನಕ್ಕೆ ಯಾಕೆ ತಲೆ ಕೆಡಿಸ್ಕೊಳ್ಳೋದು? ದಂಡಿಗಿಡ್ರಿ, ನಿಮ್ಮ ಚಿಂತೆ ನಾಮಸ್ಮರಣೆ ಮಾಡಿ. ಸೊ ಹಿಂಗೈತಿ ಕಾರ್ಯಕ್ರಮದಲ್ಲಿ. ಓ ಪುಟ್ಟ ನಂಜ ಹಾಡು ಬರ್ತಾ ಇದೆ, ಅದಾದ ತಕ್ಷಣ ಹೊಡಿ ಒಂಬತ್ತು ಅನ್ನೋ ಹಾಡು ಬರ್ತಾ ಇದೆ, ಅದಾದ ತಕ್ಷಣ ಜನುಮ ಅನ್ನೋ ಒಂದು ಹಾಡು ಬರ್ತಾ ಇದೆ. ಸೊ ಸ್ನೇಹಿತರೆ ಕೇಳಿ ಮಜಾ ಮಾಡಿ, ಕೇಳ್ತಾ ಇದ್ರ ವೇನು ಧ್ವನಿ, ಇದು 90.4 FM KLE ಕನಸು ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವಿದ್ದು.

ಈ ಹಂತಕ್ಕೆ ನಾವು ಬಂದಿದ್ದೇವೆ. ತಮ್ಮ ಬಹುಮೌಲ್ಯ ಸಮಯ ಇದುವರೆಗೂ ಕೊಟ್ಟು ಕೇಳಿದ್ದಕ್ಕೆ ಧನ್ಯವಾದ ಆತ್ಮೀಯ ಸ್ನೇಹಿತರೆ. ಕಾರ್ಯಕ್ರಮದಲ್ಲಿ ಒಳ್ಳೆ ಮಾತನ್ನು ಮಾತನಾಡಿದಿರಿ. ನಿಜವಾಗ್ಲೂ ನಾವು ಗುರುಗಳನ್ನು ನೆನಪಿಸಬೇಕು, ಸದಾ ನೆನಪಿಸಬೇಕು. ಮಂಜುನಾಥ್ ಅವರೇ ಅಂತ ಮೆಸೇಜನ್ನು ಮಾಡಿದ್ದಾರೆ ಸಾನಿಧ್ಯ ಅವರು. ಎಸ್, ಥ್ಯಾಂಕ್ ಯು ಸೋ ಮಚ್ ಸಾನಿಧ್ಯ ಅವರೇ. ತಮ್ಮ ಗುರುಗಳನ್ನು ಭೇಟಿ ಮಾಡಿ, ಅವರ ಆಶೀರ್ವಾದ ತಗೊಳ್ಳಿ. ಬರೇ ಗುರು ಪೂರ್ಣಿಮಾ ಅಂತ ಇರಲಿರೋದಿಲ್ಲ, ನಮ್ಮ ಶಾಲೆಯ ಗುರುಗಳು ಆತ್ಮೀಯ ಸ್ನೇಹಿತರೆ. ಶಾಲೆ ಆದ ತಕ್ಷಣ ನಾವು ಹಿಂತಿರುಗಿ ನೋಡೋದೇ ಇಲ್ಲ. ನನ್ನ ನಸೀಬೇನಂದ್ರಕ್ಕಾಗ್ತೀನಿ, ಊರಿನಲ್ಲಿ ಒಂದಿಬ್ಬರು ಮೂರು ಟೀಚರ್ಗಳು ಗುರುಗಳಿದ್ದಾರೆ. ಇವತ್ತಾದರೂ ಅಲ್ಲೇ ಇಲ್ಲೇ ಸಿಕ್ಕಿದ್ರೆ ಓಡಿ ಹೋಗಿ ಭೇಟಿ ಮಾಡಿ, ನಮಸ್ಕಾರ, ಹೇಗಿದ್ದೀರಾ, ಗುಡ್ ಆಫ್ಟರ್ನೂನ್, ಗುಡ್ ಈವ್ನಿಂಗ್, ಗುಡ್ ನೈಟ್ ಅಂತೆಲ್ಲ ಅವರಿಗೆ ವಿಶ್ ಮಾಡಿ. ಅವರು ಕೇಳ್ತಾರೆ, ಹೆಂಗಿದೆಯಪ್ಪ, ಹೆಮ್ಮೆಯಿಂದ ಹೇಳ್ತಾರೆ ನಿನ್ನ ಬಗ್ಗೆ. ನಾವು ಕೇಳುವಾಗ ನಮ್ಗೆ ಭಾಳ ಸಂತೋಷವಾಗುತ್ತೆ. ಇಷ್ಟು ಲೂಟಿ ಮಾಡ್ತಿದ್ದೆ ಶಾಲೆಯಲ್ಲಿ, ಈಗ ಎಲ್ಲಿಗೆ ಬಂದಿದೆಯಾ, ಎಷ್ಟು ಒಳ್ಳೆ ಒಳ್ಳೆ ಮಾತನಾಡ್ತೀಯ ಅಂತ ನಗ್ತಿರ್ತಾರ್ರಿಪ್ಪ ನಮ್ಮ ಗುರುಗಳು. ನಾನು ಯಾವತ್ತಾದರೂ ಭೇಟಿ ಮಾಡಿದರೆ ಟೀಚರ್, ಫಾರ್ ಎಕ್ಸಾಂಪಲ್ ಪಂಕಜ್ ಟೀಚರ್ ಆಗಿರಲಿ, ಭಾರತಿ ಟೀಚರ್ ಆಗಿರಲಿ, ಇವರೆಲ್ಲ ಹೇಳ್ತಿರ್ತಾರೆ, ಮಂಜು ಸಣ್ಣಿದ್ದಾಗಿ ಇಷ್ಟು ಹೊರಗಡೆ ಹೋಗ್ತಿದ್ದಿ, ಇಷ್ಟು ಲೂಟಿ ಮಾಡ್ತಿದ್ದಿ, ಇಷ್ಟು ಬಡ್ಸ್ಕೊತಿದ್ದಿ, ಇಷ್ಟು ನಮ್ಮ ಕಡೆ ನಾವು ತಿಕ್ಕೊಂಡು ನೀ ಏನೂ ಆಗೋದಿಲ್ಲಪ್ಪ, ಓದ್ದಾರ ಆಗೋದಿಲ್ಲ ಹುಡುಗ ಅಂತ ತಿಕ್ಕೊಂಡಿದ್ವಿ. ಈಗ ರೇಡಿಯೋ ಮುಖಾಂತರ ನೀವು ಮಾತನಾಡುವಾಗ ನನಗಿಷ್ಟು ಖುಷಿ ಅನಿಸುತ್ತೆ. ನಮ್ಮ ಅಕ್ಕಪಕ್ಕದವರು ಕೇಳ್ತಾರಪ್ಪ ನಿನ್ನ ಮಾತು, ಅವರು ಹೇಳ್ತಿರ್ತಾರೆ ರವಿವಾರ ಎಷ್ಟು ಚೆಂದ ಮಾತಾಡ್ತಾರೆ, ನಮಗೆ ಹೆಮ್ಮೆ ಅನಿಸುತ್ತೆ ಅಂತ. ಇದು ಇಷ್ಟು ಹೇಳುವಾಗ ನನಗೆ ಎಷ್ಟು ಆನಂದ ಅನಿಸುತ್ತೆ. ಅದಕ್ಕೆ ಕಾರಣ, ಹೋಗಿ ಮಾತನಾಡಬೇಕು. ಎಷ್ಟೋ ಹುಡುಗರು ತಮ್ಮ ಗುರುಗಳನ್ನು ಏಕವಚನದಲ್ಲೇ ಕರೀತಾರೆ ಆತ್ಮೀಯ ಸ್ನೇಹಿತರೆ. ನಾನು ಇವತ್ತು ಹೇಳ್ತೇನೆ, ನಮ್ಮ ಟೀಚರ್ಸ್ಗಳನ್ನು ಕನಸಲ್ಲಿಯೂ ಏಕವಚನದಲ್ಲೇ ಕರೆಯುವ, ಅಯ್ಯಯ್ಯೋ ಅದ ಕನಸಲ್ಲಿಯೂ ನಾವು ವಿಚಾರ ಮಾಡೋಕ್ಕಾಗೋದಿಲ್ಲ. ಇತ್ತೀಚಿನ ದಿನಗಳಲ್ಲಿ ಮಕ್ಕಳು ಏಕವಚನದಲ್ಲಿ ತಮ್ಮ ಗುರುಗಳೊಂದಿಗೆ ಮಾತನಾಡ್ತಾರೆ. ಈಗ ನಿಮಗೆ ಗೊತ್ತಾಯ್ತಲ್ಲ ನಾನು ಸೋಷಿಯಲ್ ಮೀಡಿಯಾ ತಮ್ಮ ಮುಗ್ಧತೆಯನ್ನು ಹೆಂಗೆ ಹಾರಿಸಾಕತ್ತದ ಅಂತ. ಎಮ್ಮೋ ಎಮ್ಮೋ ನೋಡ್ದೆ ನೋಡ್ದೆ ನೋಡಬಾರ್ದನ್ನ ಅವರು ನೋಡ್ತಾರೆ. ಇಂಟರ್ನೆಟ್ ಮುಖಾಂತರ ಏನು ನೋಡಬಾರ್ದು ಅದನ್ನು ನೋಡಿ, ಏನು ಕೇಳಬಾರ್ದು ಅದನ್ನು ಕೇಳ್ತಾರೆ. ತಮ್ಮ ಅವರ ಜೀವನದಲ್ಲಿ ಇದು ಸಾಮಾನ್ಯ ಅಂತ ತಿಳ್ಕೊತಾರೆ. ಡಿಸ್ರೆಸ್ಪೆಕ್ಟ್ಫುಲ್ ಬಿಹೇವಿಯರನ್ನು ನಾರ್ಮಲೈಸ್ ಮಾಡಿಬಿಟ್ಟಿದೆ ಈ ಸೋಷಿಯಲ್ ಮೀಡಿಯಾ. ಸೋಷಿಯಲ್ ಮೀಡಿಯಾದ ಮುಖಾಂತರ ಜೀವನದಲ್ಲಿ ಡಿಸ್ರೆಸ್ಪೆಕ್ಟ್ ಅವರು ನೋಡ್ತಾರೆ. ಈಗ ಕಾಮಿಡಿಯ ಹೆಸರಲ್ಲಿ ಡಾರ್ಕ್ ಕಾಮಿಡಿ ಅಂತ ಬಂದಿದೆ ಆತ್ಮೀಯ ಸ್ನೇಹಿತರೆ. ಅದು ಒಂಥರದ ಒಂದು ಸೆಟ್ ಆಫ್ ಕಾಮಿಡಿ, ಭಾಳಷ್ಟು ಥರದ ಹಾಸ್ಯಗಳಿದಾವ ಕಾಮಿಡಿಯಲ್ಲಿ, ಇದೊಂದು ಥರ ಬಂದಿದೆ ಅಂತ ತಿಳ್ಕೊಳ್ಳಿ. ಅದ್ರಾಗ ಏನು ಮಾಡ್ತಾರೆ ಹೇಳ್ರಿ, ಡಾರ್ಕ್ ಕಾಮಿಡಿನಲ್ಲಿ ಯಾರಾದರೂ ಸತ್ರ ಆ ಸಾವಿನ ಮೇಲೆ ಮಶ್ಕಿರಿ, ಯಾರಾದರೂ ಅಂಗವಿಕಲರಿದ್ದಾರೆ ಅಂದರೆ ಅವರ ಮೇಲೆ ಮಶ್ಕಿರಿ. ಆ್ಯಂಡ್ ಆ ವಿಡಿಯೋಗಳನ್ನು ಯಾರು ನೋಡ್ತಾ ಇದ್ದಾರೆ ಗೊತ್ತಾ ಆತ್ಮೀಯರೇ? ನನಗಂತರೂ ವಿಚಿತ್ರ ಅನಿಸ್ತದೆ, ಯಾಕಂದ್ರೆ ನಾವು ಬಡ್ಸ್ಕೊಂಡು ಬಂದೇವ್ರಿ. ನಮ್ಮ ಗುರುಗಳು ಏನಾದರೂ ಏಕವಚನಲ್ಲೇ ಮಾತಾಡಿದ್ರೆ ಸಾಕ್ರಿ, ನಾಲ್ಗೆ ಮೇಲೆ ಗರಂ ಗರಂ ಚಮಚ ಇಟ್ಬಿಡ್ತಿದ್ರು, ಆ ನಮೂನೆ ನಮಗೆ ಶಿಕ್ಷೆ ಇತ್ತು. ಈಗ ಈ ವಿಡಿಯೋ ಯೂಟ್ಯೂಬ್ನಲ್ಲಿ ಎಷ್ಟೋ ಜನ ಡಾರ್ಕ್ ಕಾಮಿಡಿಯನ್ಸ್ ಅಂತ ಇರ್ತಾರೆ, ಅದನ್ನು ಯಾರು ನೋಡ್ತಾ ಇದ್ದಾರೆ? ನನ್ನ ಕಸಿನ್ಸ್ ರೀಪ್ಪ, ಈಗ ಅವರು 6ನೇ 7ನೇ ಇರ್ಬೋದು, ಆ ಮನುಷ್ಯಣ್ಣ ಅವ್ರ ಹೆಸರು ತಗೋತಾರೆ. ನಾ ಹೆಸರು ತೊಗೊಳಂಗಿಲ್ಲ, ಭಾಳ ದೊಡ್ಡ ಕಾಮಿಡಿಯನ್ನು ಒಳ್ಳೆ ಆ ವ್ಯಕ್ತಿ ಕಾಮಿಡಿ ಅಲ್ಲಿ ಮಾಡ್ತಾನೆ ಆತ್ಮೀಯರೇ. ಆದರೆ ನಿಜ ಜೀವನದಲ್ಲಿ ತಂದೆ ತಾಯಿಗೆ ಬಹಳ ಅಪಾರವಾದ ಪ್ರೀತಿ ತೋರಿಸ್ತಾನೆ. ನಾನಂದು ಇದೆಂಥ ಮಂಚಾರು ಅಂತ. ನಿಜ ಜೀವನದಲ್ಲಿ ಅವರ ತಂದೆ ತಾಯಿಗೆ ಭಾಳ ಪ್ರೀತಿ ಮಾಡ್ತಾನೆ, ಆದರೆ ಅವನ ಕಲೆ ಮುಖಾಂತರ ಅವ್ರು ನಗಿಸೋಕ್ಕೆ, ವ್ಯೂಸ್ ತೊಗೊಳ್ಳೋಕ್ಕೆ, ಆಮೇಲೆ ಟಿಕೆಟ್ ಮಾರೋಕ್ಕೆ ಅವ ಡಾರ್ಕ್ ಕಾಮಿಡಿ ಅವನ್ನೆಲ್ಲ ಅಭಿಮಾನಿಗಳು ಈ ಶಾಲೆ 5ನೇ 4ನೇ 6ನೇ ಹುಡುಗರು. ನಾನು ಹೇಳಿದ್ನಲ್ಲ, ಎಷ್ಟು ಒಂದೊಂದು ಸ್ಕೂಲಿಗೆ ಹೋಗಿದೆ ಹಾಸ್ಯ ಮಾಡಲಿಕ್ಕೆ, ಅಲ್ಲಿ ಇಟ್ಟ ಹುಡುಗರು 3ನೇ 4ನೇ ಹುಡುಗರು. ನಾನೊಂದು ಯೂಟ್ಯೂಬ್ನಲ್ಲಿ ಅವ ಕಾಮಿಡಿ ಮಾಡ್ತಾನ್ರಿ, ಕಾಮಿಡಿ ಹೆಸರಿನಲ್ಲಿ ಅವ್ನು ಬೈತಿರ್ತಾನೆ, ಅವನ ಹೆಸರು ತೊಗೊಂಡು ಕೂಡಲಿ ಎಲ್ಲರೂ ಉಯ್ ಅಂದ್ರು. ನಾನಂದು ಇದ್ರ ಬಗ್ಗೆ ನಿಮ್ಮ ಮಮ್ಮಿ ಪಪ್ಪಾಗೆ ಗೊತ್ತೈತಿ, ಟೀಚರಿಗೆ ಗೊತ್ತೈತಿ, ಇಲ್ಲ ಅಣ್ಣ ಇಲ್ಲ ಅಣ್ಣ. 3ನೇ ಹುಡುಗರ್ರಿ. ಸೊ 3ನೇ ಹುಡುಗರು ಇಂಥ ಎಲ್ಲ ವಿಷಯವನ್ನು ನೋಡಿದರೆ ಅವರಲ್ಲಿ ಮುಗ್ಧತೆ ಎಲ್ಲಿರುತ್ತೆ? ಮುಗ್ಧತೆ ಕಳೆದು ಹೋಗುತ್ತೆ. ಮುಗ್ಧತೆ ಹೋದರೆ ಅವ್ರು ಈ ಥರದ ವಿಚಾರ ಎಲ್ಲ ಮಾಡ್ತಾರೆ. ಸೊ ಇದೇ ಕಾರಣ ನಾನು ಹೇಳಿದೆ, ದೂರ ಮಾಡಿ ಅವರನ್ನು. ಈಗ ಅದು ಕೈಯಿಂದ ಹೋಗೈತೆ ಬಿಡ್ರಿ, ಅದು ಜ್ಯಾಚ ಜಲ್ತ ತೆಲ್ಲ ಕಳ್ತ ಅಂತ ಮರಾಠಿನಲ್ಲಿ ಹೇಳ್ತಾರೆ. ಯಾರ್ದು ಉರಿತದ ಅವರಿಗೆ ಗೊತ್ತಾಗ್ತದೆ. ಉರಿಯೋ ಮಠ ಉರಿಯೋಕ್ಕಿಂತ ಮುಂಚೆ ಸಂಭಾಳಿಸ್ಕೊರಿ, ಇಲ್ಲಾಂದ್ರೆ ಉರಿದಾದ್ಮೇಲೆ ಅದು ಸುಟ್ಟಿದ್ ನೋಡ್ರಿ ತಪ್ಪಾತು ಅಂತ ತಿಳ್ಕೊರಿ. ಕಾರ್ಯಕ್ರಮ ಮುಗಿಸ್ತಾ ಇದ್ದಾನೆ, ಲಾಸ್ಟ್ ಗೀತೆ ಹಾಡನ್ನು ಕೇಳಿ ಎಂಜಾಯ್ ಮಾಡಿ. ಇದುವರೆಗೂ ತಮ್ಮ ಬಹುಮೂಲ್ಯ ಸಮಯ ಕೊಟ್ಟು ಕೇಳಿದ್ದಕ್ಕೆ ಧನ್ಯವಾದ. ನಾನು ಯಾರಂತ ಗೊತ್ತಲ್ಲ, ನಿಮ್ಮ ಮನೆ ಪಕ್ಕದ ಗಲ್ಲಿಯ ಪಕ್ಕ ಪ್ರೀತಿಯ ಹುಡುಗ ಮಂಜುನಾಥ್ ಪೈ. ಹೋಗ್ತಾ ಹೋಗ್ತಾ ಹೇಳೋದಿಷ್ಟೇ, ಅಪ್ಪ ಅಮ್ಮ ಕುಡಿ ಮರ್ಯಾದೆ, ಇಲ್ಲದಿದ್ದರೆ ಜೀವನದಲ್ಲಿ ಲೋಲೋಬೋ ಅದೇ ಬೈಲ ಏನಾರ ಈ ಬಾಬಾ ನಂದರು ಗಾಯ ಬಾಜಿದ್ರೆ ನಕ್ಕೀಗ ಆವತ್ತೇರೆ ಬಾಬಾ ಜೋ ಬಿ ದೇಗಾ ಮಾ ಬಾಪ್ ಕೋತ್ರಾ ಜಿಂದಗಿ ಮೇ ವೋ ಕಲ್ಲಾಸ್. ಗುರು ಹಿರಿಯರು ಹೇಳಿರುವ ಮಾತು, 4ನೇ ದಿನದ ಜೀವನ ಈ ಮಂಜುನಾಥ್ ಪೈ ಏನು ಹೇಳ್ತಾನಪ್ಪ, ಈ 4 ದಿನದ ಜೀವನದಲ್ಲಿ 4 ಕಾಸು ಸಂಪಾದಿಸಿ, 4 ಜನರನ್ನು ಸಹಾಯ ಮಾಡಿಯೇ, 4 ಜನರನ್ನು ಪ್ರೀತಿಸಿ ನಗಿಸಿ ಮನರಂಜಿಸಿ, ಕೊನೆಯಲ್ಲಿ 4 ಭುಜದ ಮೇಲೆ ಮಕ್ಕೊಂಡು ಈ ದುನಿಯಾ ಬಿಟ್ಟು ಹೋಯ್ತಾ ಇರೋದೇ ಇಷ್ಟರಿ ಇರುವುದು ಜೀವನ. ಮತ್ತಿನ್ಯಾಕೆ ಮಾಡುವಿರಿ ಕೋಪ ತಾಪ ದ್ವೇಷ, ಖುಷಿಯಿಂದ ಇರ್ರಿ. ಖುಷಿಯಿಂದ ಇರಲಿಕ್ಕೆ ವೇಣು ಧ್ವನಿಯನ್ನ ಸದಾ ಕೇಳಿ. ಸ್ನೇಹಿತರೆ, ಈ ಜೀವನದಲ್ಲಿ ಸಿಗೋ 2 ಅದ್ಭುತ ಬಹುಮಾನ. ಮೊದಲನೇ ಬಹುಮಾನ ಅರ್ಥ ಮಾಡಿಕೊಳ್ಳೋ ಜನ, ಕೊನೆಯಲ್ಲಿ ಸಿಗೋ ಒಳ್ಳೆ ಮರಣ.
ಇದು ಬರೀ ಅದೃಷ್ಟವಂತರಿಗೆ ಮಾತ್ರ ಸಿಗೋ ಬಹುಮಾನ. ನೆನಪಿರಲಿ, ಈಗಿನ ಕ್ಷಣ ನಿಮ್ ಕಡೆ ಏನೇನಿದೆ? ತುತ್ತುವನ್ನ ತಿನ್ನೋಕೆ, ಬೊಗಸ್ ನೀರು ಕುಡಿಯೋಕೆ, ತುಂಡು ಬಟ್ಟೆ ಸಾಕು ಮಾನ ಮುಚ್ಚೋಕೆ, ಅಂಗೈಯಗ್ಲ ಜಾಗ ಸಾಕು ಹಾಯಾಗಿರೋಕೆ, ಇವೆಲ್ಲ ಇದಾವಲ್ರಿ ಈಗಿನ ಕ್ಷಣ ನಿಮ್ ಕಡೆ? ಇವು ಕೆಲವೊಬ್ಬರಿಗೆ ಕನಸು. ಅದಕ್ಕೆ ಹೇಳುದು, ಈಗಿನ ಕ್ಷಣ ನಿಮ್ ಕಡೆ ಏನೇನಿದೆ ಅದಕ್ಕೆ ಪರಮಾತ್ಮನಿಗೆ ಧನ್ಯವಾದ ತಿಳಿಸಿ. ಏಕೆಂದ್ರೆ ನೀವು ಬದುಕೋ ಬದುಕು ಎಷ್ಟೋ ಜನರಿಗೆ ಕನಸು. ಮಾಡ್ರಪ್ಪು ಮಾಡಿ ಕೆಲಸ, ಮಾಡಿರೋ ಕೆಲಸ ಹೆಸರು ಮಾಡಬೇಕು ಅಥವಾ ನಿಮ್ಮ ಹೆಸರು ತಗೊಂಡ್ರೆ ಕೆಲಸ ಆಗಬೇಕು. ಒಳ್ಳೆ ಕೆಲಸ ಈಗ ಮಾಡ್ರಿ, ಕೆಟ್ಟ ಕೆಲಸ ಮಾತ್ರ ನಾಳೆ ನಾಳೆ ನಾಳೆ ನಾಳೆ ನಾಳೆ ಅಂತ ತಳ್ಕೋತ ಹೋಗ್ರಿ. ಒಳ್ಳೆಯ ವ್ಯಕ್ತಿಗಳಾಗಿ ಆತ್ಮೀಯರೇ ಆದರೆ ಎಲ್ಲರ ಕಡೆ ಹೋಗಿ ಪ್ರೀತಿಯಿಂದ ಮಾತಾಡವ, ಸ್ವಂತ ತಂದೆ ತಾಯಿ ಮೇಲೆ ಒದರಾಡವ, ಛೇ ಛೇ ಅಂತ ವ್ಯಕ್ತಿ ಮಾತ್ರ ಆಗಲಿಕ್ಕೆ ಹೋಗಬೇಡಿ. ನೆನಪಿರಲಿ, ಮಾತಾಡೋರು ಮಾತಾಡಿ ಮರ್ತಿರ್ತಾರು, ಕೇಳ ನೆನಪಿಟ್ಕೊಂಡು ಕೊರಕ್ತಿರ್ತಾರು. ನಾನು ಮಂಜುನಾಥ್ ಪೈ, ನಮಸ್ಕಾರ ನಮಸ್ಕಾರ ನಮಸ್ಕಾರ.

ನಮಸ್ಕಾರ. ಇಡೀ ವಿಶ್ವವೇ ತಲೆ ಎತ್ತಿ ನೋಡುವಂತಹ ಶ್ರೀಮಂತ ಸಂಸ್ಕೃತಿ ನಮ್ಮದು. ನಮ್ಮ ಸಿರಿವಂತ ಸಂಸ್ಕೃತಿಯ ಅವಿಭಾಜ್ಯ ಅಂಗ ಅದು ಜನಪದ. ಜನಪದ ಗೀತೆಗಳ ಕಾರ್ಯಕ್ರಮವಿದು ಜನಪದ ಸಿರಿ. ನೀವು ಕೇಳ್ತಾ ಇದ್ದೀರಾ ಇದು ಕೆಯಲ್ಲಿ ಮಾಡೋ ಧ್ವನಿ 90.4 FM. ಕಾರ್ಯಕ್ರಮದ ಆರಂಭದ ಗೀತೆಯನ್ನ ಕೇಳಿ ಆಡಿದವರ ಮನವಾಬಲ್ಲೆ ನೀಡಿದವರ

ಜನಪದ ಗೀತೆಗಳ ಕಾರ್ಯಕ್ರಮವಿದು ಜನಪದ ಸಿರಿ. ಕೇಳ್ತಾ ಇದ್ದೀರಾ, ಇದು ಕೆಎಲ್ಇ ವೇಣುಧ್ವನಿ 90.4 FM. ಕಾರ್ಯಕ್ರಮದಲ್ಲಿ ಈಗ ಕೇಳಿ ಈ ಒಂದು ಗೀತೆಯನ್ನ. ಹುಟ್ಟಿ ಬಂದೆ ಎಲ್ಲಮ್ಮನಾಗಿ, ನಿನ್ನ ಮದುವೆ ಮಾಡಿ ಕೊಟ್ಟಾರವ್ವ ಜಮದಗ್ನಿಗೆ.

ನೀವು ಕೇಳ್ತಾ ಇದ್ದೀರಾ ಇದು ಕೆಯಲ್ಲಿ ವೇಣುಧ್ವನಿ 90.4 FM. ಜನಪದ ಗೀತೆಗಳ ಕಾರ್ಯಕ್ರಮವಿದು ಜನಪದ ಸಿರಿ. ಕಾರ್ಯಕ್ರಮದ ಮುಂದಿನ ಗೀತೆ ನಿಂಬಿಯ ಬನಾದ ಮ್ಯಾಗಳ ಚಂದ್ರಾಮ ಚಂಡಾಡಿದ. ನಿಂಬಿಯ ಬನಾದ

ಜನಪದ ಗೀತೆಗಳ ಕಾರ್ಯಕ್ರಮವಿದು. ಜನಪದ ಸಿರಿ ನೀವು ಕೇಳ್ತಾ ಇದ್ದೀರಾ. ಇದು ಕೆಎಲ್ಇ ವನ್ ಧ್ವನಿ 90.4 FM. ಕಾರ್ಯಕ್ರಮದ ಮುಂದಿನ ಗೀತೆ ಕೋಲು ಕೊಲ್ಲಣ್ಣ.

0: ಇನ್ನಷ್ಟು ಗೀತೆಗಳೊಂದಿಗೆ ಮತ್ತೆ ಭೇಟಿ. ಹೀಗೆ ಕೇಳ್ತಾ ಇರಿ ಪ್ರೀತಿಯಿಂದ. ಇದು ಕೈಯಲ್ಲಿ ಮನೋಧ್ವನಿ 90.4 FM. ನಮಸ್ಕಾರ.
1: ಬೆಳಗಾವಿಯ KLE ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
2: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ, ವರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
1: KLE ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
2: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
1: KLE ಆಯುರ್ವೇದ ಆಸ್ಪತ್ರೆ, ಶಹಾಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 0831 248 6286.

ನಮಸ್ಕಾರ. ಭಾವನಾ ಲೋಕದಲ್ಲೊಂದು ಪಯಣ, ಇದು ಭಾವಸಂಗಮ. ಭಾವಲೋಕದ ಪಯಣದಲ್ಲಿ ಒಂದು ಹೊಸ ವಿಚಾರದೊಂದಿಗೆ ನಿಮ್ಮ ಮುಂದೆ ಎಂದಿನಂತೆ ನಾನು ಅನುಪಮಾ. ನೀವು ಕೇಳ್ತಾ ಇದ್ದೀರಾ ಇದು ಕೆಯಲ್ಲಿ ವೇಣುಧ್ವನಿ 90.4 FM. ನಾವೆಲ್ಲರೂ ಜೀವನದಲ್ಲಿ ಒಂದು ಹಂತದಲ್ಲಿ ಅನೇಕ ಕನಸುಗಳನ್ನ ಕಂಡಿರ್ತೀವಲ್ವ ಸ್ನೇಹಿತರೆ? ಒಬ್ರು ಡಾಕ್ಟರ್ ಆಗ್ಬೇಕು ಅನ್ಕೊಂಡಿರ್ತೀವಿ, ಒಬ್ರು IAS IPS, ಹೀಗೆ ಅನೇಕ ಕನಸುಗಳನ್ನ ಕಂಡಿರ್ತೀವಿ. ಆದ್ರೆ ಕಂಡಂತಹ ಕನಸುಗಳೆಲ್ಲ ಬೆರಳೆಣಿಕೆಯಷ್ಟು ಮಾತ್ರ ನನಸಾಗುತ್ತೆ. ತುಂಬಾ ಜನರ ಕನಸು ಕನಸಾಗಿ ಉಳಿದು ಬಿಡುತ್ತೆ ಅಲ್ವಾ? ಈಗ ನಾವು ಹೇಳ್ತಾ ಇರ್ತೀವಿ, ಯಾವುದರ ಬಗ್ಗೆ ನಾವು ಹೆಚ್ಚಾಗಿ ಯೋಚನೆ ಮಾಡ್ತೀವೋ, ಯಾವುದನ್ನ ನಾವು ಕನಸು ಕಾಣ್ತೀವೋ, ಜೀವನದಲ್ಲಿ ಅದು ಆಗಿ ಆಗುತ್ತೆ ಅಂತ. ನಾವು ಏನ್ ಯೋಚನೆ ಮಾಡ್ತೀವೋ, ಏನ್ ಫೀಲ್ ಮಾಡ್ತೀವೋ, ಅದು ಆಗುತ್ತೆ ಅಂತ. ಅದು ತನ್ನಡೆಗೆ ನಮ್ಮನ್ನ ಸೆಳೆದುಕೊಳ್ಳುತ್ತೆ ಅಂತ. ಹಾಗಾಗಿ ಪಾಸಿಟಿವ್ ಆಗಿ ಯೋಚನೆ ಮಾಡಬೇಕು ಅಂತ ಹೇಳ್ತೀವಿ. ನಾವು ಹೇಗೆ ಯೋಚನೆ ಮಾಡ್ತೀವೋ, ಹೇಗೆ ಫೀಲ್ ಮಾಡ್ತೀವೋ, ಹಾಗೆ ಅದು ರಿಸಲ್ಟ್ ಸಿಗುತ್ತೆ ಅಂತ ಹೇಳ್ತೀವಲ್ವಾ? ಹಾಗಿದ್ರೆ ಯೋಚನೆ ಮಾಡಿದ್ರೆ ಸಾಕ, ಕನಸು ಕಂಡ್ರೆ ಸಾಕ ಅನ್ನೋ ಪ್ರಶ್ನೆ ಬರುತ್ತಲ್ವಾ? ನಾವು ಸಕ್ಸಸ್ ಆಗಬೇಕು ಅಂದ್ರೆ ಅದಕ್ಕೆ ಅದರದೇ ಆದಂತಹ ಕೆಲವೊಂದಷ್ಟು ಪೂರ್ವ ತಯಾರಿಗಳು, ಪೂರ್ವ ಸಿದ್ಧತೆಗಳು, ಪ್ರಿಪರೇಷನ್ ಕೂಡ ಬೇಕಾಗುತ್ತಲ್ವಾ? ಮತ್ತಷ್ಟು ಮಾತುಕತೆಯನ್ನ ಮುಂದುವರಿಸ್ತೀನಿ. ಈಗೊಂದು ಗೀತೆ ನಿಮಗಾಗಿ ನಿಮ್ಮ ವೇಣುಧ್ವನಿಯಲ್ಲಿ.

ಮತ್ತೆ ಪ್ರೀತಿಯ ಸ್ವಾಗತ ಸ್ನೇಹಿತರೆ. ಕಾರ್ಯಕ್ರಮಕ್ಕೆ ನೀವು ಕೇಳ್ತಾ ಇದ್ದೀರಾ, ಇದು ಕೇಳಿ ಮಣಧ್ವನಿ 90.4 FM. ಭಾವಗೀತೆಗಳ ಕಾರ್ಯಕ್ರಮವಿದು ಭಾವಸಂಗಮ. ಈಗ ಸಕ್ಸಸ್ಫುಲ್ ಜನವನ್ನ ನೋಡ್ತೀವಲ್ವಾ, ಅವರು ಹೇಳ್ತಾ ಇರ್ತಾರೆ, ಅವರು ಏನ್ ಮಾಡ್ತಾರೆ ಅಂದ್ರೆ ದೇ ಡೋಂಟ್ ವೇಟ್ ದೇ ಆಕ್ಟ್. ಅಂದ್ರೆ ಸಕ್ಸಸ್ಫುಲ್ ಜನ ಯಾವತ್ತೂ ಅವರು ಕಾಯದಿಲ್ವಂತೆ, ಅಂದ್ರೆ ಅವರು ಕೆಲಸವನ್ನ ಮಾಡ್ತಾರಂತೆ. ದೇ ಡೋಂಟ್ ವೇಟ್ ದೇ ಸ್ಟಾರ್ಟ್ ದೇ ಆಕ್ಟ್. ಅವರು ಕೆಲಸವನ್ನ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರಂತೆ. ಇವಾಗ ನಾನು ನಿಮ್ಗೆ ಕೆಲವೊಂದಷ್ಟು ಹೇಳ್ತೀನಿ, ಇಂತಿಂತಿಂತದನ್ನ ಮಾಡ್ರಿ, ನಿಮ್ಮ ಜೀವನದಲ್ಲಿ ಇದನ್ನ ಅಳವಡಿಸ್ಕೊಳ್ರಿ, ಒಳ್ಳೇದಾಗುತ್ತೆ, ಸಕ್ಸಸ್ ಗ್ಯಾರಂಟಿ ಅಂತ ಹೇಳಿದಾಗ ನೀವೇನ್ ಮಾಡ್ತೀರಾ ಅಂದ್ರೆ, ಜನವರಿ 1 ನಾನು ಅಪ್ಲೈ ಮಾಡ್ಕೊಂಡ್ರೆ ಸರಿ ಇರುತ್ತಲ್ವಾ, ಇಲ್ಲಾಂದ್ರೆ ಇದೊಂದು ವಾರ ರೆಸ್ಟ್ ಮಾಡ್ಬಿಡೋಣ, ಮುಂದಿನ ವಾರದಿಂದ ನಾನು ಇದನ್ನ ನನ್ನ ಜೀವನದಲ್ಲಿ ಅಳವಡಿಸ್ಕೊಳ್ತೀನಿ ಅಂತ ಅಂತೀವಲ್ವಾ, ತುಂಬಾ ಜನ ಇದೇ ನಮ್ಮ ಫೇಲೋರ್ಗೆ ಕಾರಣ ಆಗುತ್ತೆ. ಈಗ ಸಕ್ಸಸ್ಫುಲ್ ಜನ ಏನ್ ಮಾಡ್ತಾರೆ ಅಂದ್ರೆ, ಇವತ್ತೇ ಸ್ಟಾರ್ಟ್ ಮಾಡ್ತಾರೆ, ಈಗ ಅಂದ್ರೆ ಈಗ್ಲೇ ಸ್ಟಾರ್ಟ್ ಮಾಡ್ತಾರೆ. ಹಾಗಾಗಿ ನಾವು ಕೂಡ ವೇಟ್ ಮಾಡದೆ ಈಗ್ಲಿಂದಲೇ ಸ್ಟಾರ್ಟ್ ಮಾಡಿದ್ರೆ ಸಕ್ಸಸ್ ಅನ್ನೋದು ಗ್ಯಾರಂಟಿ. ಮತ್ತೊಂದು ಗೀತೆ ನಿಮಗಾಗಿ, ನಿಮ್ಮ ವೇಣುಧ್ವನಿಯ

ಅದೇ ರೀತಿ ನಾವು ಸಕ್ಸಸ್ ಆಗಬೇಕು ಅಂದ್ರೂ ಕೂಡ ಒಂದು ಪ್ಲಾನ್ ಅನ್ನ ಮಾಡ್ಕೋಬೇಕಾಗುತ್ತೆ. ಬಹಳಷ್ಟು ಸಾರಿ ನಾವು ಏನ್ ಮಾಡ್ತೀವಿ ಅಂದ್ರೆ, ನಾವು ಸಕ್ಸಸ್ ಆಗ್ಬೇಕು ಅಂದ್ರೆ ಒಂದು ಸರಿಯಾಗಿ ಪ್ಲಾನ್ ಅನ್ನೇ ಮಾಡ್ಕೊಳ್ಳೋದಿಲ್ಲ. ನಾವು ಅನ್ಕೊಂಡಾಗೆ ಏನು ನಡೆಯೋದಿಲ್ಲ ಬಿಡಿ, ಸುಮ್ನೆ ಪ್ಲಾನ್ ಎಲ್ಲ ಮಾಡಿ ಸುಮ್ನೆ ವೇಸ್ಟ್ ಅನ್ಕೊಳ್ತೀವಲ್ವಾ. ಈಗ ನಾನು ಚಿಕನ್ನಿಂದ ಒಂದು IAS ಆಗ್ಬೇಕು ಅಂತ ಕನ್ಸನ್ನ ಕಂಡಿದ್ದೆ, ಆದ್ರೆ ತುಂಬಾ ಡಿಸಪಾಯಿಂಟ್ಮೆಂಟ್ ಆಯ್ತು. ನನಗೆ IAS ಆಗ್ಲಿಕ್ಕೆ ಆಗ್ಲೇ ಇಲ್ಲ ಅಂತ ಹೇಳ್ತಿರ್ತೀವಿ. ಆಗ ಅದಕ್ಕೆ ತಕ್ಕಂತೆ ಏನಾದ್ರೂ ಸಿದ್ಧತೆಯನ್ನ ಮಾಡ್ಕೊಂಡಿದ್ರಾ ಅಂತ ಕೇಳಿದ್ರೆ ನಮ್ಮ ಹತ್ರ ಉತ್ತರ ಇರಲ್ಲ. ಯಾಕಂದ್ರೆ ಆಸೆ ಪಡೋದೇ ಬೇರೆ, ಅದಕ್ಕಾಗಿ ಶ್ರಮ ಪಡೋದೇ ಬೇರೆ ಅಲ್ವಾ ಸ್ನೇಹಿತರೆ. ಈ ಸಿದ್ಧತೆ ಅನ್ನೋದು, ಈ ಒಂದು ಪ್ರಿಪರೇಷನ್ ಅನ್ನೋದು ನಮ್ಮಲ್ಲಿ ಒಂದು ಕಾನ್ಫಿಡೆಂಟ್ ಅನ್ನ ತುಂಬುತ್ತೆ. ಈಗ ಒಂದು ಕೆಲಸವನ್ನ ನಾನು ಮಾಡೇ ಮಾಡ್ತೀನಿ ಅನ್ಕೊಂಡು ಹೋದ್ರೆ ಅಲ್ಲಿ ಧೈರ್ಯ ಅನ್ನೋದು ಬರುತ್ತಲ್ವಾ, ಆ ಧೈರ್ಯನ ಈ ಸಿದ್ಧತೆ ಅನ್ನೋದು ನಮ್ಗೆ ಕೊಡುತ್ತೆ. ಈಗ ಅದೃಷ್ಟವಂತರು ಆಗಾಗ ಗೆದ್ದಿರಬಹುದು, ಆದ್ರೆ ಸಿದ್ಧತೆಯನ್ನ ಮಾಡಿಕೊಂಡು ಪ್ರಿಪರೇಷನ್ ಅನ್ನ ಮಾಡ್ಕೊಂಡು ಹೊರಟೋರು ಗೆದ್ದೇ ಗೆಲ್ತಾರೆ. ಕಾರ್ಯಕ್ರಮದಲ್ಲಿ ಮತ್ತಷ್ಟು ಮಾತುಕತೆಯನ್ನ ಮುಂದುವರಿಸ್ತೀನಿ. ಈಗೊಂದು ಗೀತೆ ನಿಮಗಾಗಿ ನಿಮ್ಮ ವೇಣುಧ್ವನಿಯಲ್ಲಿ.

ಮತ್ತೆ ಪ್ರೀತಿಯ ಸ್ವಾಗತ ಕಾರ್ಯಕ್ರಮಕ್ಕೆ ನೀವು ಕೇಳ್ತಾ ಇದ್ದೀರಾ. ಇದು ಕೆಎಲ್ಇ ವೇಣುಧ್ವನಿ 90.4 ಎಫ್ಎಂ. ಭಾವಗೀತೆಗಳ ಕಾರ್ಯಕ್ರಮವಿದು ಭಾವಸಂಗಮ. ಈಗ ಪ್ರಿಪರೇಷನ್ ಆಯಿತು. ಫೋಕಸ್ ಅನ್ನೋದು ಬಹಳಷ್ಟು ಮುಖ್ಯವಾಗುತ್ತೆ. ಈಗ ನಾವು ಏನ್ ಆಗ್ಬೇಕು ಅನ್ಕೊಂಡಿರ್ತೀವೋ ಅದರ ಬಗ್ಗೆ ಫೋಕಸ್ ಮಾಡಬೇಕಾಗುತ್ತೆ. ಈಗ ಯಾವ ರೀತಿ ಒಂದು ಪೇಪರ್ನ ಮೇಲೆ ಭೂತ್ ಕನ್ನಡಿ ಮೂಲಕ ಒಂದು ಸನ್ಲೈಟ್ ಅನ್ನ ನಾವು ಅದರ ಮೇಲೆ ಬಿಟ್ಟರೆ ಹೇಗೆ ಬೆಂಕಿ ಉತ್ಪತ್ತಿಯಾಗುತ್ತೋ ಅದೇ ರೀತಿ ನಾವು ಕೂಡ ಒಂದೇ ಕಡೆ ಫೋಕಸ್ ಮಾಡಬೇಕಾಗುತ್ತೆ. ಎಲ್ಲಿ ನಮ್ಮ ಫೋಕಸ್ ಇರುತ್ತೋ ಅಲ್ಲಿ ನಮ್ಮ ಒಂದು ಸಂಪೂರ್ಣ ಧ್ಯಾನ ಅನ್ನೋದು ಆ ಕಡೆನೆ ಇರುತ್ತೆ. ನಮ್ಮ ಫೋಕಸ್ ಯಾವ ರೀತಿ ಇರಬೇಕು ಅಂದ್ರೆ ಲೇಸರ್ ಶಾರ್ಪ್ ಫೋಕಸ್ ಇರಬೇಕಾಗುತ್ತೆ. ಅಂದ್ರೆ ಹೆಂಗಿರ್ಬೇಕು ಅಂದ್ರೆ ಇವಾಗ ಕುದುರೆಗೆಲ್ಲ ಕಟ್ಟಿರ್ತಾರಲ್ವಾ ಕಣ್ಣಿಗೆ, ಅದು ಆ ಕಡೆ ಈ ಕಡೆ ಎಲ್ಲೂ ನೋಡಬಾರ್ದು, ರೇಸ್ ಅಲ್ಲಿ ಒಂದೇ ದಿಕ್ಕಿನಡೆಗೆ ಅದು ಹೋಗ್ಬೇಕು ಅಂತೇಳಿ ಆ ಕುದುರೆಗೆಲ್ಲ ಅದ್ರ ಕಣ್ಣಿಗೆ ಕಟ್ಟಿರ್ತಾರಲ್ವ, ಅದೇ ರೀತಿ ನಮ್ಮ ಮೈಂಡ್ ಅನ್ನು ಸಹ ಅಲ್ಲೂ ಇಲ್ಲೂ ಎಲ್ಲೂ ಬಿಡದೆ ಒಂದೇ ಕಡೆ ತಂದ್ರೆ ನಾವು ಗೆದ್ದೇ ಗೆಲ್ತೀವಿ. ನಾನೀಗ ವೀಕ್ ಇದ್ದೀನಿ, ನಾನ್ ದಡ್ಡ ಇದ್ದೀನಿ, ನನ್ಗೆ ಸುಮಾರಾಗಿ ಗೊತ್ತಿದೆ ಅನ್ನೋದು ಏನೂ ಇರೋದಿಲ್ಲ. ಒಂದು ಮೈಂಡ್ ಅನ್ನ ನಾವು ಎಲ್ಲೆಲ್ಲೂ ಬಿಡದೆ ಅದನ್ನ ಒಂದು ಕಡೆ ನಾವು ತಂದ್ರೆ ಸಕ್ಸಸ್ ಅನ್ನೋದು ಗ್ಯಾರಂಟಿ. ಸ್ನೇಹಿತರೆ, ಕಾರ್ಯಕ್ರಮದಲ್ಲಿ ಮತ್ತಷ್ಟು ಮಾತುಕತೆಯನ್ನ ಮುಂದುವರಿಸ್ತೀನಿ. ಈಗೊಂದು ಗೀತೆ ನಿಮಗಾಗಿ.

ಅತ್ಯಂತ ಪ್ರೀತಿಯ ಸ್ವಾಗತ ಕಾರ್ಯಕ್ರಮಕ್ಕೆ ನೀವು ಕೇಳ್ತಾ ಇದ್ದೀರಾ. ಇದು ಕೆಎಲ್ಇ ವೇಣುಧ್ವನಿ 90.4 ಎಫ್ಎಂ. ಕಾರ್ಯಕ್ರಮವಿದು ಭಾವಸಂಗಮ. ಮುಖ್ಯವಾಗಿ ನಮ್ಗೆ ಇನ್ನೊಂದು ಏನ್ ಬೇಕು ಅಂದ್ರೆ ತಾಳ್ಮೆ ಬೇಕಾಗುತ್ತೆ. ನಾವ್ ಹೇಳ್ತಾ ಇರ್ತೀವಿ, ಏನ್ರಿ ಮರೈರೆ, ನಾ ಎಷ್ಟು ಓದ್ತೀನಿ, ಏನ್ ಮಾಡಿದ್ರು ಆಗ್ವಲ್ದು. ಒಂದ್ ಸಾರಿ ಮಾಡಿದ್ರ ಆಗ್ಲಿಲ್ವಾ, ಎರಡನೇ ಸತಿ ಮಾಡ್ಬೇಕು. ಎರಡನೇ ಸತಿ ಮಾಡಿದ್ವಾ, ಆಗ್ಲಿಲ್ವಾ, ಮೂರನೇ ಸತಿ ಮಾಡ್ಬೇಕು. ಮೂರನೇ ಸತಿ ಆಗ್ಲಿಲ್ವಾ, ಹತ್ತನೇ ಸತಿ, ಹತ್ತು ಸತಿ ಆಗ್ಲಿಲ್ವಾ, ಇಪ್ಪತ್ತು ಸಾರಿ ಪ್ರಯತ್ನ ಮಾಡ್ಲೇಬೇಕು. ಯಾಕಂದ್ರೆ ದೇರ್ ಈಸ್ ನೋ ಆಪ್ಷನ್, ನಮ್ಗೆ ಪ್ರಯತ್ನವನ್ನ ಬಿಡ್ಲಿಕ್ಕೆ ಹೋಗ್ಬಾರ್ದು. ಅದನ್ನ ಮಾಡ್ಬೇಕು ಅನ್ಕೊಂಡಿದೀವಿ ಅಂದ ತಕ್ಷಣ ಮಾಡ್ಲೇಬೇಕು, ಎಷ್ಟೇ ಸತಿ ಆದ್ರೂ ಮಾಡ್ಲೇಬೇಕಲ್ವಾ. ಈಗ ನಮ್ಗೆ 100% ನಾನು ಒಂದು ಕೆಲಸದಲ್ಲಿ ಫೋಕಸ್ ಹಾಕಿದೀನಿ, ಫುಲ್ ಎಫರ್ಟ್ ಹಾಕಿದೀನಿ ಅಂದ್ರೂ ಕೂಡ ನಮ್ಗೆ ರಿಸಲ್ಟ್ ಸಿಕ್ಕಿಲ್ಲ ಅಂದ್ರೆ ಅಲ್ಲಿ ಏನಾಗುತ್ತೆ ಅಂದ್ರೆ ನಮ್ಗೆ ಸ್ವಲ್ಪ ಏನಾಗುತ್ತೆ, ಮನ್ಸಿಗೆ ಬೇಜಾರಾಗ್ತಾ ಹೋಗುತ್ತೆ. ಹಾಗಾಗಿ ನಾವೇನ್ ಮಾಡ್ಬೇಕು, ಪ್ರಯತ್ನವನ್ನ, ನಮ್ಮ ಪ್ರಯತ್ನವನ್ನ ನಾವು ಹಾಕ್ತಾನೇ ಇರ್ಬೇಕಾಗುತ್ತೆ. ಇವಾಗ ನೋಡಿ, ಒಂದು ಕೊಳೆಯಾದ ನೀರನ್ನ ನೋಡಿ, ಅದನ್ನ ಕಲ್ಕಿರ್ತೀವಿ ನಾವು. ಕಲ್ಕಿದ್ವಿ ಅಂದ್ರೆ ಅದು ಕೊಳೆ ಎಲ್ಲ ಹಾಗೆ ಇರುತ್ತೆ ಆ ನೀರಲ್ಲಿ. ಆ ನೀರನ್ನ ಸ್ವಲ್ಪ ಹೊತ್ತು ಹಾಗೆ ಅದಕ್ಕೆ ಅದನ್ನೇನು ಕದಲ್ದೆ ಹಾಗೆ ಇಟ್ರಿ, ಅದೇನಾಗುತ್ತೆ ಅಂದ್ರೆ ಕೊಳೆ ಎಲ್ಲ ಕೆಳಗೋಗಿ ತಿಳಿ ನೀರು ಮೇಲ್ ಬಂದ್ ನಿಲ್ಲುತ್ತೆ ಅಲ್ವಾ. ಹಾಗೇನೆ ನಮ್ಮ ತಲೆಗೆ, ನಮ್ಮ ಮೆದುಳಿಗೆ ಸ್ವಲ್ಪ ಸಮಯವನ್ನ ಕೊಟ್ವಿ ಅಂತ ಆದ್ರೆ ನಮ್ಮ ತಲೆಯಲ್ಲಿರುವಂತಹ ಕೆಲವೊಂದಷ್ಟು ವಿಚಾರಗಳು ಕಡಿಮೆ ಆಗ್ತಾ ಬರುತ್ತೆ. ವಿಚಾರಗಳು ಕಡಿಮೆ ಆದ್ವು ಅಂದ್ರೆ ನಾವೇನ್ ಮಾಡ್ತೀವಿ, ಒಂದ್ ಕಡೆ ಫೋಕಸ್ ಮಾಡುವಂತ ಕೆಪಾಸಿಟಿ ನಮ್ಗೆ ಬರುತ್ತೆ. ಆ ರೀತಿ ಒಂದ್ ಕಡೆ ನಾವು ಫೋಕಸ್ ಮಾಡಿದ್ವಿ ಅಂತ ಆದ್ರೆ ಅದ್ರ ಬಗ್ಗೆ ಎಫರ್ಟ್ ಅನ್ನು ಕೂಡ ನಾವು ಹಾಕ್ಲಿಕ್ಕೆ ಶುರು ಮಾಡ್ತೀವಿ. ಆ ರೀತಿ ಎಫರ್ಟ್ ಅನ್ನು ಹಾಕ್ಲಿಕ್ಕೆ ಶುರು ಮಾಡಿದ್ವಿ ಅಂದ್ರೆ ನಮ್ಮ ಕೆಲಸದಲ್ಲಿ ನಮ್ಗೆ ಸಕ್ಸಸ್ ಅನ್ನೋದು ಗ್ಯಾರಂಟಿ ಸ್ನೇಹಿತರೆ. ಹಾಗಾಗಿ ಒಂದು ದೊಡ್ಡ ಗುರಿಯನ್ನ ಇಟ್ಕೊಂಡ್ರೆ ಸಾಕಾಗೋದಿಲ್ಲ, ಅದಕ್ಕೆ ತಕ್ಕಂತಹ ಪರಿಶ್ರಮ ಬೇಕಾಗುತ್ತೆ, ಫೋಕಸ್ ಬೇಕಾಗುತ್ತೆ, ತಾಳ್ಮೆ ಬೇಕಾಗುತ್ತೆ. ಈ ಎಲ್ಲ ಅಂಶಗಳು ಇದ್ರೆ ಖಂಡಿತ ನಾವು ಏನನ್ನಾದ್ರೂ ಸಾಧಿಸಲು ಸಾಧ್ಯ ಅಂತ ಹೇಳ್ತಾ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ. ಮತ್ತೊಂದು ಹೊಸ ವಿಚಾರದೊಂದಿಗೆ ಮತ್ತೆ ಭೇಟಿ. ಹೀಗೆ ಕೇಳ್ತಾ ಇರಿ ಪ್ರೀತಿಯಿಂದ. ಇದು ಕೆಎಲ್ಇ ವೇಣುಧ್ವನಿ 90.4 FM. ನಮಸ್ಕಾರ.

0: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
1: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
0: KLE ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ, ನೆಹರು ನಗರ, ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
1: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
0: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರ ಚಿಕಿತ್ಸೆ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
1: ವಿಳಾಸ: KLE ಕ್ಯಾನ್ಸರ್ ಹಾಸ್ಪಿಟಲ್, KLE's ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂದುಗಡೆ, ನೆಹರು ನಗರ, ಬೆಳಗಾವಿ.
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0838552552500 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 ಆರ್ ಜಸ್ಟ್ ಡೈಲ್ 1099.
1: ಇಂದೇ ಭೇಟಿ ನೀಡಿ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
2: ನಮಸ್ಕಾರ, ನಮಸ್ಕಾರ, ನಮಸ್ಕಾರ. ಕೇಳ್ತಾ ಇದ್ರ ವೇಣು ಧ್ವನಿ 90.4 FM, ಇದು KLE ಕನಸು. ಜೀ ಹಾ ಸ್ನೇಹಿತರೆ, ಇದು ನಿಮ್ಮ ಪ್ರೀತಿಯ ಕಾರ್ಯಕ್ರಮ ಹಾಸ್ಯ ಹೊನಲು. ಹಾಸ್ಯ ಹೊನಲು ಕಾರ್ಯಕ್ರಮದಲ್ಲಿ ನಾನ್ ಮಾಡ್ತೇನೆ ಪ್ರಯತ್ನ, ನಿಮ್ಮೆಲ್ಲರಿಗೂ ನಗಸೋ ಪ್ರಯತ್ನ ನಾನ್ ಮಾಡ್ತೇನೆ. ಹೌದ್ರಿಪ್ಪ, ನಡೀರಿ ಸ್ನೇಹಿತರೆ. ನ್ಯೂ ಇಯರ್ ಆಗಿ ಎಷ್ಟು ದಿನ ಆಯ್ತು ನೋಡ್ರಿಪ್ಪ, ಸ್ವಲ್ಪ ನೋಡ್ರಲ್ಲ ಕ್ಯಾಲೆಂಡರ್. ಅಯ್ಯೋ, ಹಳೆ ಕ್ಯಾಲೆಂಡರ್ ಇನ್ನೂ ಇಳಿಸಿಲ್ಲೇನ್ರಿ? ಅಯ್ಯಯ್ಯ, ಜಲ್ದಿ ಹೋಗ್ರಿ, ಜಲ್ದಿ ಹೋಗ್ರಿ, ಇಳಿಸ್ರಿ. ಒಂದ್ ವಾರ ಮೇಲೆ ಆಗಾಗ ಬಂತ್ರಿಪ್ಪ ಸ್ನೇಹಿತರೆ, ಒಂದ್ ವಾರ ಅಲ್ರಿ, 10 ದಿನ ಮೇಲಾಗಿದೆ. ಹೋಗ್ರಿ, ಕ್ಯಾಲೆಂಡರ್ ಚೇಂಜ್ ಮಾಡ್ರಿ, ತಪ್ಪ ತಪ್ಪ ಡೇಟ್ ಬರ್ಯಾಕ್ ಹೋಗ್ಬೇಡ್ರಿ. ಬರ್ರಿ ಬರ್ರಿ, ವೆಲ್ಕಮ್ ಮಾಡೋಣ ನಮ್ಮೆಲ್ಲ ಹಾಸ್ಯ ಕುಟುಂಬ. ಯಾರ್ಯಾರಿದಾರ್ರಿಪ್ಪ ಹಾಸ್ಯ ಕುಟುಂಬದಲ್ಲಿ? ಬರ್ರಿ ಬರ್ರಿ, ನಮ್ಮ ಮಸಲಕ್ಷ್ಮಿ ಮೇಡಮ್. ನಮಸ್ಕಾರ, ನಮಸ್ಕಾರ.
3: ಅಯ್ಯೋ ಮಂಜುನಾಥ್ ಸರ, ನಮಸ್ಕಾರ ರೀ, ನಮಸ್ಕಾರ. ಇನ್ನು ನೀವು ಕ್ಯಾಲೆಂಡರ್ ಚೇಂಜ್ ಮಾಡಿಲ್ಲೇನ್ರಿ?
2: ನಮ್ ಡ್ಯಾಡಿ ಫುಲ್ ಬಿಸಿ ಆಗ್ಬಿಟ್ಟಾರ, ನಾವು ಎಲ್ಲರೂ ಬಿಸಿ ಆಗ್ಬಿಟ್ಟೇವೆ. ಮತ್ತೆ ಇವತ್ತಿನ ಕಾಲದಲ್ಲಿ ಯಾರಪ್ಪ ಕ್ಯಾಲೆಂಡರ್ ಯೂಸ್ ಮಾಡ್ತಾರ? ಕೊಯ್ ಅಂತ ಮೊಬೈಲ್ ಮೇಲಿಂದ ಹಿಂಗ್ ನೋಟಿಫಿಕೇಶನ್ ಅಂತ ಜಗ್ಗಿದ್ರೆ, ಒಂದ್ ಪರ್ದಾ ಜಗ್ಗಿದಂಗ ಅಲ್ಲೆಲ್ಲ ನಮ್ಮ ಡೇಟು ಟೈಮು ಎಲ್ಲಾ ಕೊಟ್ಬಿಡ್ತಾರಲ್ರಿ. ಅದಕ್ಕೆ ಈಗ ಯಾರು ಕ್ಯಾಲೆಂಡರ್ ಅನ್ನೋ ನಿರ್ಜೀವ ವಸ್ತು, ಪಾಪದ ಚೇಂಜ್ ಮಾಡಂಗಿಲ್ಲ. ಮೊದ್ಲು ನೋಡ್ಬೇಕಿತ್ರಿ ಸ್ನೇಹಿತರೆ, ಡಿಸೆಂಬರ್ ಕ್ರಿಸ್ಮಸ್ ಬಂದ್ಕೊಡ್ಲಿ ಹ್ಯಾಪಿ ನ್ಯೂ ಇಯರ್ ಅಂತ ಹೇಳ್ತಾ ಕ್ಯಾಲೆಂಡರು ನಾವು ತಗೊಂಡ್ಬರ್ತಿದ್ವಿ. ಆಮೇಲೆ ಇವಾಗ ಕ್ಯಾಲೆಂಡರು ಡಿಜಿಟಲ್ ಆಗಿದ್ದ ಕರೆ ಕ್ಯಾಲೆಂಡರ್ನಾಗ ಒಂದು ಇಮೋಷನ್ ಇರ್ತದೆ ನಡ್ರಿ. ಅದ್ರ ಬಗ್ಗೆ ಮಾತಾಡೋಣ ಇವತ್ತಿನ ಕಾರ್ಯಕ್ರಮದಲ್ಲಿ. ಆರಾಮರಾಜು ಸರ್ ಎಲ್ಲಿದ್ರು? ಅವ್ರು ಎಲ್ಲಿದ್ರು?
3: ಅವರು ಕ್ಯಾಲೆಂಡರ್ ತರಕ ಹೋಗ್ಯಾರ್ರಿಪ್ಪ.
2: ನಿಮ್ ಮನೆಯಾಗೂ ಕ್ಯಾಲೆಂಡರ್ ಇಲ್ಲೇನ್ರಿ?
3: ಹೌದ್ರಿ ಮಂಜುನಾಥ್ ಸರ, ಈಗ ಏನಾಗಿತ್ತಂದ್ರ, ನಾವ್ ಎಲ್ಲಾರೂ ನಮ್ ತಲೆ ಬಗ್ಗಿಶ್ ಕುಂತಿರ್ತೇವಲ್ರಿ ಮೊಬೈಲ್ ಮುಂದ, ಅದಕ್ಕ ನಾವ್ ತಲೆ ಬಿಷಯ ಈ ದುನಿಯಾನ ನೋಡುವಲ್ರಿ. ಕ್ಯಾಲೆಂಡರ್ ಎಂಥ ವಿಷಯ ರೀ ಮಂಜುನಾಥ್ ಸರ?
2: ಕರೆಕ್ಟ್ ಆಗಿ ಹೇಳಿದ್ರು ನೋಡ್ರಿಪ್ಪ, ಕ್ಯಾಲೆಂಡರ್ ಒಂದ್ ಎಂತ ವಿಷಯ ರೀ ಸ್ನೇಹಿತರೆ. ಇವತ್ತಿನ ಕಾಲದಲ್ಲಿ ನಾವ್ ಎಲ್ಲಾರೂ ನಮ್ಮ ತಲೆಯನ್ನ ಬಗ್ಗಿಶಿ ಎದ್ರು ಬಂದ್ ಕುಂತೇವಿ ಮೊಬೈಲ್ ಮುಂದ, ಹೌದಲ್ರಿ?
4: ಯಾ ಸುಟ್ಟಿ ಮಂಜುನಾಥ್ ಸರ್, ಕಾಯ್ದಲ್ಲ ಮಂಜೆ.
2: ಅರೆ ಭಾಷಾ ಭಾಷಾ ಸರ್, ಕಸಾಯ ತುಮಿ
4: ಅರೆ ನೀ ಏಕ ನಂಬರ್. ಹ್ಯಾಪಿ ನ್ಯೂ ಇಯರ್, ನೂರಾರು ಕಾಲು ಸುಖವಾಗಿ ಬಾಳು.
2: ಅರೆ ಹ್ಯಾಪಿ ನ್ಯೂ ಇಯರ್, ಹ್ಯಾಪಿ ನ್ಯೂ ಇಯರ್ ಮಾ. ಕಾಯ್ ಮಣ್ಣ ತ್ಯಾಸಟ್ಟಿ ಕಾಯ್ ಮಣ್ಣ ತುಂಬಿ
4: ನೀ ನೀ ನೀ ಓ ಕ್ಯಾ ಹೈ ಕ್ಯಾಲೆಂಡರ್ ಕೋ ಹಮ್ ಕೈಸೆ ದೇಖೆಂಗೆ ಜಬ್ ಹಮ್ ಅಪ್ನೆ ಆಪ್ ಕೋ ಸಿರ್ಫ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಮೇ ದೇಖ್ತೆ ಬೈಠೆಂಗೆ ತೊ ಕ್ಯಾಲೆಂಡರ್ ಕೋ ಕೈಸೆ ದೇಖೆಂಗೆ. ಪಹಿಲಾ ತ ಜಮಾನೆ ಮಧ್ಯ ತರ ಅಸಲಿ ಅಸಲಿ ಕ್ಯಾಲೆಂಡರ್ ಏತ್ ಹೋತಿ ತೆ ಬಗಾಯ್ತ ಗಮ್ಮತ್ತ ವೇಗಳ ಹೋತ ಬಗ.
3: ಹೌದ್ರಿ ಮಂಜುನಾಥ್ ಸರ, ಯಾರ್ಯಾರೋ ಕ್ಯಾಲೆಂಡರ್ ತಂದು ಕೊಡ್ತಿದ್ರಲ್ರಿ, ಅದ್ರಾಗೂ ನನಗೆ ಭಾಳ ಅಂದ್ರೆ ಭಾಳ ಇಷ್ಟ ಸೀನರಿ ಕ್ಯಾಲೆಂಡರ್. ಮಂಜುನಾಥ್ ಸರ್ ಸೀನ್ ಇರ್ತಿದ್ದು ನೋಡ್ರಿ, ಎವ್ರಿ ಮಂತ್ ಒಂದೊಂದು ಸೀನ್ ಇರ್ತಿದ್ರಿ ಮಂಜುನಾಥ್ ಸರ. ಈಗ ಎಲ್ಲಿರಿ, ಅವೆಲ್ಲ ಟ್ರೆಂಡ್ ಹೋಗ್ಬಿಟ್ಟೈತೆ, ಹೌದಲ್ರಿ?
2: ಈಗೆಲ್ಲ ಟ್ರೆಂಡ್ ಹೋಗಿದೆ. ಆರಾಮರಾಜು ಎಲ್ಲಿದಾರ್ರಿ? ಮತ್ತೆ ನಮ್ಮ ಸ್ನೇಹಿತರು ಹುಚ್ಚಾಗ್ಯಾರ ಮತ್ತೆ ಅವ್ರು ಇಲ್ಲಂದ್ರ
4: ತೇ ಯಾದೇ ಬಾಬಾ ಪಾಪ್ ನವೀನ್ ಕ್ಯಾಲೆಂಡರ್ ಗಿವ್ನಿ ಆಲೆ ಕೋನ್ ಕ್ಯಾಲೆಂಡರ್ ಘ್ಯಾತ್ರ ಆತ ಆಜಕಲ್ ತೆ ಟ್ರೆಂಡರ್ ಗೆಲೆ ಬ ಮಂಜುನಾಥ್. ವೋ ಕ್ಯಾಲೆಂಡರ್ ಮೇ ಹಮಾರ ಪೂರ ಭವಿಷ್ಯ ಭೀ ದಿಖಾತ ಹೋತಾ. ವೋ ಮತಲಬ ವೋ ಏಕ್ ಕ್ಯಾಲೆಂಡರ್ ಹೋತಾ ತಾ ವೋ ತ್ಯಾಚ್ಯಾ ಮಧ್ಯ ತೆ ದಿವಸ್ ಕುಟ್ಲ ತೆ ಸಗಳ ಸಂಗಟ ಹೋತಿ ಮಂಜುನಾಥ್ ಸರ.
2: ತಸ್ಲಿ ಕ್ಯಾಲೆಂಡರ್ ಆತ ಬಗು ಆತ ಕಾಯ್ ಕುಟ್ಲ ಗಿವ್ ನಿನ್ನಾರ. ಯಸ್ ಸ್ನೇಹಿತರೆ, ನಮ್ಮ ಆರಾಮರಾಜು ಸರ್ ಕ್ಯಾಲೆಂಡರ್ ತರಕ್ ಹೋಗ್ಯಾರ್ರಿ. ಆ ಕ್ಯಾಲೆಂಡರ್ ತರೋ ಗ್ಯಾಪ್ ನಲ್ಲಿ ಒಂದು ಗೀತೆ ನಿಮ್ಗೋಸ್ಕರ. ಯಾವ ಗೀತೆ ಬೇಕು
4: ಸರ್? ಹೇಗಲ್ಲಕಿ ಚುಟು ಚುಟು ಅಂತ ಐತಿ ಕ್ಯಾಲೆಂಡರ್ ನಮ್ ಕಡೆ ಇಲ್ಲ, ಅದಕ್ಕೆ ಚುಟು ಚುಟು ಅಂತ ಐತಿ.
3: ಹೌದ್ರಿ ಮಂಜುನಾಥ್ ಸರ, ಚುಟು ಚುಟು ಅಂತ ಐತಿ ಕ್ಯಾಲೆಂಡರ್, ಇಲ್ಲ ನಮ್ ಕಡೆ ಚುಟು ಚುಟು ಅಂತ ಐತಿ.
2: ಸೂಪರ್ ಹಿಟ್ ಆದ ಗೀತೆಯನ್ನ ಕೇಳಿ ಮಜಾ ಮಾಡಿ ಕೇಳ್ತಾ ಇದ್ದೀರಾ ವೇಣು ಧ್ವನಿ. ರೈಟ್ ರೈಟ್ ರೈಟ್.

0: ती रही रही रही तो म्हणाला हे निम्बंदिगे नावचं एक्सप्रेस नव्हे जी.
1: अरे हा मी पण विसरलो, निम्बंदिगे नाव एक्सप्रेस अल्ल इदु, रैटो अन्नाक नडीरि स्नेहितरे. चुटु चुटु अंत ऐति मन्याग क्यालेंडर इल्ल अंत चुटु चुटु आगतैति. ಏ ಮಂಚುನಾಥ ತೋಡ ಮನಿ ಓಪ ಕ್ಯಾಲೆಂಡರ್ ತೋಡ ಮನಿ ಏನಿಲ್ಲ ಏನಾಗೈತಂದ್ರ ಮಂಚುನಾಥ ಪಾಪ ಈ ನಿರ್ಜೀವ ಕ್ಯಾಲೆಂಡರ್ ಅದು ಒಂದು ಮನ್ಯಾಗ ಇರ್ತದ ವರ್ಷಕ್ಕೊಮ್ಮೆ ನಾವು ಚೇಂಜ್ ಮಾಡ್ಬೇಕ ಅಂತ ನಮ್ಗೆ ಗೊತ್ತಾಯಿಲ್ಲ. ಮತ್ತೆ ಇನ್ನೊಂದು ಮಂಚುನಾಥ ಡಿಸೆಂಬರ್ ಬಂದು ಹೋಗ್ಬಿಟ್ಟೈತಿ, ಈಗ ಜನವರಿ 10 ದಿನ ಕ್ರಾಸ್ ಆಗ್ಯಾವ. ಅವಾಗೂ ನಮ್ಗೆ ಗೊತ್ತಿಲ್ಲ, ನಾವು ನವೆಂಬರ್ದ ತೆಗ್ದಿಲ್ಲಪ್ಪ 2019 ಅದಾದ ಕೂಡಲೇ ನಾವು ಕ್ಯಾಲೆಂಡರ್ ಕಡೆ ನೋಡಿಲ್ಲ ಮಂಚುನಾಥ. ಏನು ಮಾಡೋದು ಬಿಡ, ಇನ್ನೂ ಗಡಿಯಾರ ಅನ್ನೋದು ಅದು ಏನಾರು ಬ್ಯಾಟ್ರಿ ಗಿಟ್ರಿ ಕಡಿಮೆ ಆದ್ರೆ ನಾವು ಹೋಗಿ ಅನ್ನೋ ಬ್ಯಾಟ್ರಿ ಚೇಂಜ್ ಮಾಡ್ತೀವಿ. ಈಗ ಮೊಬೈಲ್ ಒಂದು ಬಂದೈತೆ ನೋಡು, ಅವಾಗಿಂದ ಎಲ್ಲ ಇವ್ರದ್ದು ಡ್ಯೂಟಿ ಕ್ಯಾನ್ಸಲ್ ಆಗಿಬಿಟ್ಟೈತೆ ನೋಡಪ್ಪ ಮಂಜುನಾಥ. ಕೆಲಸನ ಇದ್ದಿ ಇವ್ರಿಗೆ ಪಾಪ.
0: ಪಹಿಲಾ ತರ ಮೊಬೈಲ್ ನವತ ತವಾ ನಾ ಲೈ ಲೋಕಾಂಚ ಜಾಬ್ ಹೊಟ್ಟೆ. ಆತಾ ಬಗ ಮೊಬೈಲ್ ಆಲೋ ಮಣನ ಗಡಿಯಾರ್ಚ ಕಾಮ ಗೆಲ, ಕ್ಯಾಲೆಂಡರ್ಚ ಕಾಮ ಗೆಲ, ಅಲಾರಾಮ್ಚ ಕಾಮ ಗೆಲ. ತುಂಬಾ ಮೈತ ತೇ ಏಕ ಅಲಾರಾಮ್ ಹೊತ್ತ ಬಗ ಎವಡ ಮೊಟ್ಟ ತಾಂಬ್ಯಾಚ ಸ್ಟೀಲ್ ಜಸರಸ್ ಹೊತ್ತ ಭಾಂಡಿಕಿ ತರ ಉಸ್ಕೆ ಪರದೋ ಕಾನ್ ರೀತೈತಿ ಉಸ್ಕಾ ಜೋ ಆವಾಜ್ ಇರ್ತಾತ ಬಾಜುಕಿನವರು ಎದ್ದು ಕೊಡಿರ್ತಿದ್ರು.
2: ಹೌದ್ರಿ ಮಂಜುನಾಥ್ ಸರ, ಅದು ಒಂಥರ ಸ್ಟೀಲ್ ತರ ಇತ್ತು ನೋಡ್ರಿ, ಅದು ಗಡಿಯಾರ ಇಷ್ಟ ಅದ್ನೇನಾರು ತಗೊಂಡ ಈ ಆರಾಮರಾಜು ತಲೆ ಮೇಲೆ ಹೋಗಿದ್ರೆ ಇವ್ರು ಪಕ್ಕ ಹಾಸ್ಪಿಟಲ್.
1: ಯಾಕ ಏ ನಾ ಏನ್ ಮಾಡಿನಿ ನನ್ ತಲೆಯಾಗ ಯಾಕೆ ಹೋಗಿಟ್ಟೆ?
2: ಏ ನಾನು ಹಿಂಗ ಕಾಮಿಡಿ ಮಾಡಿದ್ರಿಪ್ಪ.
1: ಕಾಮಿಡಿ ಮಾಡಕ್ ಹೋಗಿ ಎಲ್ಲಾರು ಚೆನ್ನೇ. ಏ ಮಂಜುನಾಥ ಏ ಹೇಳೋಪ್ಪ ಕಾಮಿಡಿ ಮಾಡತ್ತಾರ ಬಿಡ್ರಿ. ಹೌದು ಅದು ಇತ್ತಲ್ರಿ, ಅದೊಂದು ಏನದು ವಾಚ್ ಇತ್ತು, ಆ ವಾಚ್ ಸ್ಟೀಲ್ ತರ ಇತ್ತು ನೋಡ್ರಿ. ಆ ಸ್ಟೀಲ್ ವಾಚ್ ಇಷ್ಟು ವಜನ್ ಇತ್ತ ತೆಗೆದು ಯಾರು ತೆಗಿ ಮೇಲೆ ಹೋಗಿದ್ರೆ ಕರ್ಣ ಆಯ್ಸು. ನೀನ್ ನನಗೇನೋ ಐಡಿಯಾ ಕೊಡತ್ತೀನಿ ನೋಡಪ್ಪ, ನಾ ನಿಮ್ಗೆ ಏನು ಐಡಿಯಾ ಕೊಡೋ.
0: ಯಾವ ಸುಟ್ಟಿ ಮಂಟ್ಲು ತುಂಬಿ ನೋ ಈ ಕುದ ಲಗ್ನ
1: ಲಗ್ನ ವರಚ್ ಇತ್ತ ತಮ್ಮ ಏಕ್ ಮಿನಿಟ್ ತೇ ತುಂಬಿ ಅಂತ ತೇ ಕಾಯ್ ಮಂಟ್ಲ ತೇ ವಾಚ್ ವಾಚ್ ಲೈ ವಜನ್ ಹೊತ್ತಾನೆ ತೇ.
0: ನೀನ್ ನೀನ್ ವಾಚ್ ತರ ವಜನ್ ಹೊತ್ತ ನಂತರ ತೀವ್ ವಾಚ್ಚಾ ಅಲಾರಾಮ್ ಪಾಸ್ ಹಸ್ತಾ ಲವ್ಲ ತರ ಆಜು ಬಾಜುಕಿನವ್ರು ಏನ್ರಿ ಎಲ್ಲ ಓಣಿದವ್ರು ಹೇಳ್ತಾರ ಹಂಗಿತ್ರಿ ಅವಾಜ್. ಅದ್ರ ಕೆಲ್ಸ ಹೋಯ್ತು, ಕ್ಯಾಲೆಂಡರ್ ಕೆಲ್ಸ ಹೋಯ್ತು ಸರ್, ಬುಕ್ ಪೇಪರ್ ಪೆನ್ ಅದರದ್ದು ಕೆಲ್ಸ ಹೋಯ್ತು ಸರ್, ಪತ್ರದ ಕೆಲ್ಸ ಹೋಯ್ತು. ಏ ಮೊಬೈಲ್ ಅನ್ನೋದು ಎಲ್ಲ ತಿಂದು ಬಿಟ್ಟೈತ್ರಿ, ಅದ್ರಾಗಿ ಕ್ಯಾಲೆಂಡರ್ ಅನ್ನೋ ಪಾಪ. ಕ್ಯಾಲೆಂಡರ್ ಬದಲಾಯಿಸಕ್ ಆಗಂಗಿಲ್ಲ, ಇನ್ನು ನಾವು ಇಲ್ಲಿ ಕಾರ್ಯಕ್ರಮ ಮಾಡಕತ್ತೇವಿ ತಿತ ಕಿತ್ತಿತರ ಲೋಕ ಜಂಜಾ ಗರಿ ಅದನ್ನ ಕ್ಯಾಲೆಂಡರ್ ಚೇಂಜ್ ನೈ ಕೇಳಿ ಅಸ್ನಾರ.
1: ಹೌದು ಸ್ನೇಹಿತರೆ, 10 ದಿನ ಆಗೈತ್ರಿ 2020 ಬಂದಿದೆ. ನೀವು ಹೋಗಿ ಕ್ಯಾಲೆಂಡರ್ ಆದ್ರೂ ಚೇಂಜ್ ಮಾಡಿರೇ ನಿಲ್ರಿ, ಅದ್ರಾಗೂ ಕ್ಯಾಲೆಂಡರ್ನಲ್ಲಿ ಪ್ಯಾಟರ್ನ್ ಯಾವ್ದು ತೊಗೊಂಡು ಬಂದಿರ ತೋರಿಸಿ. ಕ್ಯಾಲೆಂಡರ್ ಪ್ಯಾಟರ್ನ್ ಏನಿಲ್ಲ, ಈ ಥರಗೆಲ್ಲ ಹುಣ್ಣಿಮೆ ಅವು ಏನ ಯಾವಾಗ ಇದು ಬರ್ತದ, ಗ್ರಹಣ ಯಾವಾಗ ಬರ್ತದ, ಅವಾಗ ಏನೇನ ಎಲ್ಲ ನಮ್ಮ ರಾಶಿಫಲ ಎಲ್ಲ ಕೊಟ್ಟಿರ್ತಾರೆ ಇತರ ಹಿಂದೆ ಅದವಂತ ತೊಗೊಂಡು ಬಂದ ನನ್ನ.
2: ನಿಮ್ಗೆ ನಾನು ಏನಂದಿದ್ದೆ, ಫಸ್ಟ್ ಕ್ಲಾಸ್ ಸೀನರಿ ಇದಿಲ್ಲ ಅಂದ್ರೆ ಫಸ್ಟ್ ಕ್ಲಾಸ್ ಜಿಮ್ಗೆ ಹೋಗುವಂಥದ್ದು ಏನಾದ್ರು ತೊಗೊಂಡು ಬರ್ರಿ ಅಂತ ಹೇಳಿದ್ನಲ್ರಿ ಫಿಟ್ನೆಸ್ಗೋಸ್ಕರ.
1: ಮಂಜುನಾಥ ಜನವರಿನಾಗ ಎಪ್ಪಲ್ ತಿನ್ನೋ, ಫೆಬ್ರವರಿನಾಗ ಬಾಳೆಹಣ್ಣು ತಿನ್ನೋ ಅಂತಾವ ಇಂಥವ ನಾವು ಅದ ಕ್ಯಾಲೆಂಡರ್ ತೊಗೊಂಡು ಬಂದ್ರ ಮೈ ಕರಗಂಗಿಲ್ಲ ಮಂಜುನಾಥ. ಜಿಮ್ಮಿಗೆ ಹೋಗ್ಬೇಕು ಮಂಜುನಾಥ, ಜಿಮ್ಮಿಗೆ ಹೋಗ್ಬೇಕಂತ ರೊಕ್ಕ ಕೊಟ್ರೆ ಈಕಿ ಜಿಮ್ ಹೋಗಿದ್ರೆ ಏನು ಮಾಡ್ತಾಳೆ ಗೊತ್ತೈತಿ?
3: ಏನ್ ಮಾಡ್ತಾರಂದ್ರೆ ಗೊತ್ತಾಗಿಲ್ಲ.
1: ಜಿಮ್ನಾಗ ಏನೋ ಸೆಲ್ಫಿ ತಕ್ಕೋದ್ ಕುಂತಾರ ಮಂಜುನಾಥ. ಇರೋದ ಒಂದ್ ತಾಸ್ನಾಗ ಜಿಮ್ ಅದ ಏನ ನಾವು ಜಿಮ್ ಅಂದ್ ರೊಕ್ಕ ತುಂಬೈತ್ ನೋಡ. ಅದ್ರಾಗ ಒಂದ್ ತಾಸ ಮಾಡೋದ್ ಇರ್ತದ, ಒಂದ್ ತಾಸ ಅಲ್ಲೋಡ್ ಅತ್ರ ಒಂದ್ ತಾಸ್ನಾಗ 65 ನಿಮಿಷ ಇಕ್ಕಿ ಬರೇ ಇದ ಮಾಡ್ತಿರ್ತಾಳ.
0: ಏ ಶಾಣ್ಯ, 65 ನಿಮಿಷ ಅಂದ್ರೆ ಒಂದ್ ತಾಸ ಇರೋದ 65 ನಿಮಿಷ, ಇನ್ ಐದ್ ನಿಮಿಷ ಎಲ್ಲಿಂದ ತಗೊಂಡ್ ಬಂದ್ರಿ?
1: ಮಂಜುನಾಥ ಒಂದ್ ತಾಸ್ನಾಗ 60 ನಿಮಿಷ ಇರ್ತದಲ್ಲ, ಈಕೆ 60 ನಿಮಿಷ ಬರೇ ಫೋಟೋ ತಕ್ಕೋತಿರ್ತಾಳ, 5 ನಿಮಿಷ ಅದ ಹಾಕೊಂಡಿದ್ದ ಶೂ ಮತ್ತ ಹಾಕೊಂಡಿದ್ದ ಡ್ರೆಸ್ ಚೇಂಜ್ ಮಾಡಿ ಬಂದ್ ಬಿಡ್ತಾವ ಮಂಜುನಾಥ. ಮತ್ತ ವ್ಯಾಯಾಮ ಹೆಂಗ ಈಗ 10 ದಿನ ಕ್ರಾಸ್ ಆತಪ್ಪ ನಡೀರಿ ಸ್ನೇಹಿತರೆ. ಈ ಒಂದು ಗ್ಯಾಪ್ ನಲ್ಲಿ ಒಂದು ಗೀತೆ ಬೇಕಲ್ಲ, ಏನ ಗೀತೆ ನನ್ನ ಹೊಟ್ಟಿಕೆ. ನೀ ಮಂಜುನಾಥ ಈಕೀಗ ಸೋಮ್ನ ಹೊಲ್ದಾಗ ಬಂದ್ರ ಫಸ್ಟ್ ಕ್ಲಾಸ್ ಮೈಕೊರಗ್ ಹೋಗೈತಿ ಹೊಲ್ದಾಗಿನ ಕೆಲಸ. ಮತ್ತಿನ್ನೇನೋ ಅದು ಐತ್ ಬಿಡ್ರಿ, ನಾನು ಒಂದ್ಸಲ ಮಾಡಿದ್ನಿ ಹೊಲ್ದಾಗಿನ ಕೆಲ್ಸ ಮತ್ತ ಜಿಮ್ ಕೆಲ್ಸ, ಏ ಹೊಲ್ಸಕ್ ಆಗಂಗಿಲ್ಲ. ಏ ಸ್ನೇಹಿತರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನೊಂದು ಗೀತೆ ನಮ್ಮ ಪ್ರೀತಿಯ ಆರಾಮರಾಜುಗೋಸ್ಕರ. ಏನ್ ಪ್ರೀತಿಯ ಆರಾಮರಾಜುಗೋಸ್ಕರ, ನಮ್ಗೋಳ್ ನಮಗ ಗೊತ್ತೋಪ ಮಂಜುನಾಥ.
3: ಇರುವಾದ ತಗೋರಿಪ್ಪ ಮಾಡ್ತಾರ ತಗೋರಿ, ವ್ಯಾಯಾಮ ಮಾಡ್ತೀರಲ್ಲ.
2: ಅಯ್ಯೋ ಮಂಜುನಾಥ್ ಸರ್, ನೀವ್ ಏನ್ ನಾನಾ ತಪ್ಪು ಮಾಡಿದಂಗ ಅನ್ಸತ್ತೀನ್ರಿ? ಅಲ್ಲ ಸೆಲ್ಫಿ ತಕ್ಕೊಳಕ್ ಏನ್ ದಟ್ ಈಸ್ ಕಾಲ್ಡ್ ಟ್ರಾನ್ಸ್ಫಾರ್ಮೇಶನ್. ಅದ ಇವತ್ತು ಮತ್ತ ನಾಳೆದಕ್ ಫರಕ್ ಇರ್ಬೇಕೇನಿಲ್ರಿ ಮಂಜುನಾಥ್ ಸರ್. ಅದಕ್ಕ ಇವತ್ತಿನ ನನ್ ಬಾಡಿ ಹೆಂಗಾಗಿತ್ತಿ ನಾಳೆ ಹೆಂಗ ಹಾಕಬಹುದು ಅಂದ್ರೆ ಒಂದ್ ಸ್ವಲ್ಪ ಫರಕ್ ಇರ್ಬೇಕಲ್ರಿ, ಅದ್ರಗೋಸ್ಕರ ನಾನ್ ತೆಗಿತೀನ್ರಿ ಮಂಜುನಾಥ್ ಸರ್.
1: ಇರೋ ಒಂದ್ ತಾಸ್ನಾಗ ಬರೀ 60 ನಿಮಿಷ, ಅದ್ರಾಗ 60 ನಿಮಿಷನಾಗ 160 ಫೋಟೋ ತಕ್ಕೊಂಡ್ರ ಮೈ ಹೆಂಗ್ ಕರಗ್ತದ? ಅದಕ್ಕೆ ಏನಾರು ವ್ಯಾಯಾಮ ಮಾಡ್ಬೇಕೇನಿಲ್ವ ಮಂಜುನಾಥ?
3: ಅಯ್ಯೋ ದೇವ್ರ, ಸಿಟ್ಟು ಮಾಡ್ಬೇಡ್ರಿ, ಗಪ್ರಿ ಗಪ್ರಿ ಗಪ್ರಿ.
1: ಆಲ್ ರೈಟ್, ಇವ್ರಿಗೋಸ್ಕರ ಒಂದು ಗೀತೆಯನ್ನ ನಾನ್ ಪ್ಲೇ ಮಾಡ್ತಾ ಇದ್ದೇನೆ, ಕೇಳಿ ಮಜಾ ಮಾಡಿ. ಕೇಳ್ತಾ ಇದ್ದೀನಿ ನಾವೇನು ಧ್ವನಿ 90.4 FM, ಇದು KLE ಕನಸು.

0: ಮಂಜುನಾಥ, ಈಗ ನೀ ಹಾಡು ಹಚ್ಚಿದಪ್ಪ. ಹಾಡು ಹಚ್ಚಿದ್ಗೆ ನಾ ಈಕಿಗೋಸ್ಕರ ಜಿಮ್ಗ ಫೀಸು ಕಟ್ಟೇನಿ. ಮಂಜುನಾಥ, ಮನೆಗೆ ಬರುವಾಗ ನೋಡ್ಬೇಕಪ್ಪ ಈ ಆಕ್ಟಿಂಗ. ಈಕಿಗೆ ಏನಾರು ಪಿಕ್ಚರ್ನಾಗ ಏನಾರು ಕೆಲಸ ಸಿಕ್ಕಿದ್ರೆ ಹೀರೋಯಿನ್ ಕೆಲಸ ಹೋಗ್ಬಿಡ್ತದ ನೋಡಪ್ಪ.
1: ಏಕ ನಂಬರ್ ಆಕ್ಟಿಂಗ್ ಕೊಡ್ತಾದಪ್ಪ ಮಂಜು, ಮಂಜುನಾಥ್ ಸರೋಹಿಣಿ ಮಸ್ ಲಕ್ಷ್ಮಿ ಮೇಡಮ್ ಏಕ ನಂಬರ್ ಆಕ್ಟಿಂಗ್ ಕೊಡ್ತಾದ.
2: ನಾನು ಏನು ಆಕ್ಟಿಂಗ್ ಮಾಡಿಲ್ಲ ಮಂಜುನಾಥ್ ಸರ್, ಎಲ್ಲರಿಗೂ ಯಾಕ್ರಿಪ್ಪ ನನ್ನ ಹಿಂದೆ ಬಿದ್ದೀರಿ?
3: ನಿಮ್ಮ ಹಿಂದೆ ಬಿದ್ದಿಲ್ಲ ಖರೆ, ಏನ್ ಮಾಡಿರಿ ಹೇಳ್ರಿ ನೋಡೋಣ.
2: ಏನಿಲ್ರಿ ಮಂಜುನಾಥ್ ಸರ್, ನಾನು ಫುಲ್ ಜಿಮ್ ಹೋಗಿ ಬರೋ ಮಟ ನನ್ನ ಅಂದ್ರ ನನ್ನ ಬಾಡಿ ಎಲ್ಲ ಏಕದಮ್ ಸೇಫ್ ಫುಲ್ ಬೆವರಾಗಿರ್ತದ್ರಿಪ್ಪ ಮಂಜುನಾಥ್ ಸರ.
3: ಬೆವ್ರಾದ್ರೆ ಒಳ್ಳೇದಾ ಅಂದ್ರೆ ನೀವು ಫುಲ್ ಎಕ್ಸಸೈಸ್ ಆಯ್ಯೇ
4: ಖರೆ. 60 ನಿಮಿಷನಾಗ ನೀವು 160 ಸೆಲ್ಫಿ ತೆಗಿತೀರಿ, 5 ನಿಮಿಷ ನೀವು ಬರೇ ಡ್ರೆಸ್ ಚೇಂಜ್ ಮಾಡಕ್, ಮತ್ತೆ ಇನ್ನು ಎಲ್ಲಿ ಬೆವ್ರು ಬಂತು ನಿಮ್ಗೆ?
0: ಹಿಂಗ ಹಿಂಗ ಕೇಳ್ಬೇಕು ನೋಡಿ ಮಂಜುನಾಥ, ಎಲ್ಲಿ ಬೆವರು ಬರ್ತದ ಅಂತ ನೋಡಿದ್ರೆ ಅದು ಏನು ಬಾಟ್ಲಿ ಹೋಯ್ತಾಳ ನೋಡಿ, ನೀರು ಕುಡಿಯೋ ಬಾಟ್ಲಿ, ಅದನ್ನ ತಲೆ ಮೇಲೆ ಸುರ್ಕೊಂಡು ಬಂದಿರ್ತಾಳ ಮಂಜುನಾಥ. ಆಜು ಬಾಜುಕಿನವ್ರು ನೋಡಿ ನನಗೆ ಹೇಳ್ಯಾರ, ಏ ಆರಾಮ ರಾಜು ಮಾಮ ನೀನು ಹೆಂಡತಿ ಮಾಸ ಲಕ್ಷ್ಮಿ ಜಿಮ್ ಹೋಗುವಾಗ ವಾಪಸ್ ಬರುವಾಗ ಅದೇನು ನೀರಿನ ಬಾಟ್ಲಿ ಒಯ್ದಿರ್ತಾಳ ನೋಡಿ ಮಂಜುನಾಥ, ಅದನ್ನ ತಲೆ ಮೇಲೆ ಸುರ್ಕೊಂಡು ಮನೆಗೆ ಬಂದಿರ್ತಾಳ. ಯವ್ವ ಯವ್ವ ನನಗೆ ಭಾಳ ಕಾಟ ಇದಾಗೈತಿ, ವಾಯಂ ಭಾಳ ಮಾಡೇನಿ, ಬೆವರು ಭಾಳ ಬಂದೈತಿ, ಸರಿರಿ ಸರಿರಿ ಸರಿರಿ ಅಂತ. ಈಗ ಮಂಜುನಾಥ ನಾನು ವಿಚಾರ ಮಾಡಿನಿ, ಈ ನಮೂನೆ ಲತ್ ಪತ್ತಾಗಿ ಬರತ್ತಾಳ ಬೆವ್ರನ್ಯಾಗ, ಸ್ವಲ್ಪ ವಾಸ ಬರ್ಬೇಕೇನಿಲ್ಲ? ಇಲ್ಲಪ್ಪ ಏನು ವಾಸ ಬರವಲ್ಲ, ನಾನು ಅನ್ನಿಕ್ಕಿನ ಬೆವ್ರನ್ಯಾಗ ವಾಸ ಬರವಲ್ಲ. ಅಯ್ಯ ನನ್ನ ಹೆಂಡತಿ ಮಸ್ ಲಕ್ಷ್ಮಿ ಮನಸ್ಸಿನಾಗ ವಾಸ ಬರಂಗಿಲ್ಲ, ಇನ್ನಿಕ್ಕಿಗ ಬೆವ್ರನ್ಯಾಗ ಹೆಂಗ್ ವಾಸ ಬರ್ಬೋದು ಅಂತ ನಾ ಏಕದಮ ಭಾವನಾತ್ಮಕ ಆಗಿ ವಿಚಾರ ಮಾಡಿನಪ್ಪ ಮಂಜುನಾಥ.
3: ಅವಾಗ ನಿಮ್ಗೆ ಗುರ್ತಾ ಹಿಡಿದ್ರೇನ್ರಿ, ನೀವು ವಾಸ ಎಲ್ಲ ತಗೋತೀರೇನ್ರಿ?
2: ನೋಡಿದ್ರಿ ಮಂಜುನಾಥ್ ಸರ್ ಅಂದ್ರೆ ಎಷ್ಟು ಡೌಟ್ ಮಾಡ್ತಾರೆ ನನ್ನ ಮೇಲೆ.
0: ಡೌಟ್ ಏನಿಲ್ಲವಾ ಯಪ್ಪ ದೇವ್ರ ಮಂಜುನಾಥ, ಈಗ ಜಿಮ್ಗೆ ಹೋಗ್ಬೇಕಂದ್ರ ಅದು ಬಾಟ್ಲಿ 120 ರೂಪಾಯಿದ ಬಾಟ್ಲಿ ಕೊಡ್ಸೇನಪ್ಪ ಮಂಜುನಾಥ, 1 ಲೀಟರ್ದ ಬಾಟ್ಲಿ ಐತೆ, ಆ ಬಾಟ್ಲಿನಾಗ ಮುಂದೆ ಹಿಂಗೆ ಒಂದು ಏನೋ ಚೂಪ್ ಐತೆ ಮಾಡಿ ಹಿಂಗೆ ಕುಡಿತಾರಪ್ಪ.
3: ಸಿಪ್ಪರ್ ಅಂತಾರೆ ರೀ ಅದು.
0: ಹಾ ಅದೇನೋ ಒಂದು ಜಿಪ್ ಗಿಪ್ ಏನಿರ್ರಿ.
1: ಏ ಜಿಪ್ಪರ್ ರೀ ಬಬ್ಬಾ ಜಿಪ್ಪರ್ ಮಣ್ಣು ಬಗ್ಗುಪ್ಪ,
0: ಏನೋ ಒಂದು ಸುಡ್ಗಾಡ ಅದ ಏನು ಇರುವಾಗ ಬಿಡ ಮಂಜುನಾಥ, ಅದನ್ನ ಜಿಪ್ಪರ್ ಗಿಪ್ಪರ್ ನಾವು ಕೊಡ್ಸೇವಿ, ಇಲ್ಲಿಕೆ ಬೆವ್ರು ಸುರ್ಸೋದು ಬಿಟ್ಟು ಅದನ್ನ ತಲೆಯಾಗಿ ಸುರ್ಕೊಂಡ್ರೆ ಹೆಂಗ ಮಂಜುನಾಥ?
3: ಖರೆ ಏನ್ರಿ
2: ಮಂಜುನಾಥ್ ಸರ್, ನೀವು ನಂಬ್ತೀರಿ ಇವರಿಗೆ?
3: ನಂಬಾಕ ಬೇಕ್ರಿ, 1 ತಾಸು ಜಿಮ್ನಾಗ 60 ನಿಮಿಷನಾಗ 1 ಹೂರಿ 160
2: ಸೆಲ್ಫಿ, ಮತ್ತೆ ನೀವು ಎಲ್ಲಿ ವ್ಯಾಯಾಮ ಮಾಡ್ತೀರಿ ಅಪ್ಪ? ಆಯ್ತುರಿ ತಗೋರಿ, ನಾನು ಹೋಗ್ತೀನಿ ತಗೋರಿ. ಅಯ್ಯೋ ದೇವ್ರೆ ಯಾರು ನಂಬಲ್ರಿ?
1: ಯಾವ ಸಿಟಿ ಮಂಟ್ಲು ಲಗ್ನ ಮಂಜೆ ಅಸತ್ ಹೋಗ ಮಂಜುನಾಥ್ ಸರ್, ಅತ್ತ ಜೇಲೆಲ್ಲ ಪಿಯಾಜ ಬಾಟ್ಲಿ ಮಧುನ್ ತೇ ತಿನಿ ಡೋಕ್ಯಾವ್ರ ಘಾಲೂನ್ ಇವ್ನು ಮನಾಲೇತ್ ಮಲ ಘಾಮ್ ಸುಟ್ಲೆ ಘಾಮ್ ಸುಟ್ಲೆ, ಹೇ ನವರ ಬಗಿಟ್ಲ ತೋರ್ ತಿ ಘಾಮಾಚ ವಾಸ ಗ್ಯಾಲೆ ಜೋಡಿ ರೇ ಜೋಡಿ ಆರಾಮ ರಾಜ ಮಸ್ ಲಕ್ಷ್ಮಿ ಜೋಡಿ.
2: ತರ ಹೆಂಚಾಸಾಟಿ ಏಕ್ ಮಸ್ತ್ ಗಾನ ತರಗಲ್ಲ, ನೀವು ಹಾಡು ಹಚ್ಚಾಕ ಹೋಗ್ಬೇಡ್ರಿ ಮಂಜುನಾಥ್ ಸರ್, ನೀವು ನನ್ಗೆ ಹೇಳ್ರಿ ನೀವು ನಂಗೆ ನಂಬ್ತಿರೋ ಇಲ್ವೋ, ನಾನು ಹೋಗ್ಲ
3: ನಂಬ್ತೇನ್ರಿಪ್ಪ. ಏ ಬೆವ್ರ ಇತ್ತು ಅವ್ರಿ, ಅವ್ರ ಬೆವ್ರನಾಗ

0: ನಮ್ ಫಸ್ಟ್ ಕ್ಲಾಸ್ ನೀರಿನ ಟೈಪ್ ಇರ್ತದೆ
1: ಅಂದ್ರೆ ನಾನು ನೀರು ಸುರ್ಕೊಂಡಾಗೇನ್ರಿ?
0: ಅಲ್ರಿ ಹೇಳ್ತೇನೆ ಕೇಳ್ರಿ, ಬೆವರು ಒಂಥರ ನೀರ್ ತರ ಇರ್ತದ ಅಲ್ರಿ ಆರಾಮ್ ರಾಜು ಸರ, ಅದ ತಿಕ್ಕೋರಿಪ್ಪ ಬೆವ್ರ ಅಂತ ತಿಕ್ಕೋರಿ.
2: ಆಯ್ತು ತಗೋಪ್ಪ, ನೀ ಹೇಳತ್ತೀನಿ ನೀನ್ ಗೊತ್ತಾಯ್ತು ತಗೋ.
0: ಆಯ್ತು ತಗೋರಿ.
1: ಈಗ ಇನ್ನೊಂದು ಗೀತೆ ನಮ್ಮ ಮಸ್ ಲಕ್ಷ್ಮಿ ಬೆವ್ರಿಗೋಸ್ಕರ. ಸ್ನೇಹಿತರೆ, ಘಮ ಘಮ ಬೆವ್ರು ಇಲ್ರಿ ಇವ್ರದ, ಎಕ್ದಮ್ ಚಲೋ ಬೆವ್ರಿದೆ, ಯಾಕಂದ್ರೆ ಇವ್ರು ಅಷ್ಟು ವ್ಯಾಯಾಮ ಮಾಡ್ತಾನಂತ್ರಿ. ನಡೀರಿ ಸ್ನೇಹಿತರೆ, ಇವ್ರಿಗೋಸ್ಕರ ಇನ್ನೊಂದು ಗೀತೆಯನ್ನ ಪ್ಲೇ ಮಾಡ್ತಾ ಇದ್ದೇನೆ. ಕೇಳಿ ಮಜಾ ಮಾಡಿ ಕೇಳ್ತಾ ಇದ್ದೀರಾ ವೇಣು ಧ್ವನಿ?

0: ವಂಚನೆ ನನಗೋಸ್ಕರ ನೀವು ಹಾಡು ಹಚ್ಚಿದ್ರಿ, ಆದ್ರೆ ಇನ್ನೂ ನನ್ನ ಪ್ರಶ್ನೆ ಉತ್ತರ ಕೊಟ್ಟಿಲ್ರಿ ನೀವು. ನಾನು ಖರೇನ ವಾಯಂ ಮಾಡ್ತೀನಿ ಇಲ್ಲಿಲ್ರಿ, ಹೇಳ್ರಿ ನೋಡ್ರಿ ನನ್ನ ಫರಕ್ ಎಷ್ಟು ಬಂದೈತೆ ನೋಡ್ರಿ.
1: ಹೊರಗ್ ತರ್ ಎವಡ ಅಲ್ಲ ನವೀನ್ ಕೊಪ್ಪಳ ಗ್ಯಾಲ ಜಾಯ್ಲ ಪಾಯ್ಜಿತ್ತ
2: ಹೇಗ ಬಸಾವ್ ಏ ಫರಕ್ ಫುಲ್ ಬಂದಿತ್ತು. ಏ ಇನ್ನು ಅರೆ ಈಗ ಒಂದ್ 10-15 ದಿನ ಆಗೈತ್ರಿಪ್ಪ ನ್ಯೂ ಇಯರ್ ಬಂದ, ಇನ್ನೂ ಇಲ್ಲಿಲ್ಲ ಅಂದ್ರೆ ಒಂದ್ 3-4 ತಿಂಗಳ ಫಸ್ಟ್ ಕ್ಲಾಸ್ ಆಗ್ಬೇಕು ನೋಡ್ರಿ, ಅವಾಗ ಆಗ್ತದೆ 3-4 ತಿಂಗಳ. ಗಾಪ ಮನ್ಯಾಗ ಇದ್ದ ಸ್ನಾನ ಮಾಡಿ ಹೋದ್ರ ಚಲೋ, ಮುದ್ದಾಮ ಜಿಮ್ಗೆ ಹೋಗೋದು, ವಾಪಸ್ ಬರುವಾಗ ಕುಡಿಯೋ ನೀರು ಬಾಟ್ಲಿ ತಲೆ ಮೇಲೆ ಸುರ್ಕೊಂಡು ಬೆವ್ರು ಬಂದೈತೆ ಬೆವ್ರು ಹೋಗ್ತೈತೆ ಅಂತ ಹೋಕೊಳ್ಳೋದು, ಇದ್ರಕ್ಕಿಂತ ಚಲೋ ಗಾಪ ಮನ್ಯಾಗ ಇರೋದು ಚಲೋ ಅಲ್ಲ ಮಂಜುನಾಥ.
0: ನೋಡ್ರಿ ಮಂಜುನಾಥ್ ಸರಿ ಹೆಂಗ್ ಹೇಳ್ತಾರೆ ಇವ್ರ.
2: ಏಗ ಪ್ರೀಪ ಮತ್ತ ಜಿಮ್ ಹೊಸ ಜಿಮ್ನಾಗ ಏನೇನ್ ಮಾಡ್ತೀರಿ ನೀವು?
0: ಹೆಲ್ಪಿನ ತಕೋತಾಳ ಮತ್ತಿನ್ನೇನು
2: ನೀವು ಗಪ್ ರೀಪ. ಹಾ ಹೇಳ್ರಿ.
0: ನಾವು ರೀ ಫಸ್ಟ್ ಹೋಗ್ತೀವ್ರಿ ಮಂಜುನಾಥ್ ಸರ್, ಅದಕ್ಕಂತ ನಾವು ಶೂ ತಗೊಂಡಿವ್ರಿ ಮ್ಯಾಚಿಂಗ್ ಪ್ಯಾಂಟು, ಅದು ಯೋಗ ಪ್ಯಾಂಟ್ ಅಂತಾರ್ರಿ, ಮತ್ತೆ ಅದಕ್ಕೆ ಒಂದು ಮ್ಯಾಚಿಂಗ್ ಟೀ ಶರ್ಟ್ ಮತ್ತೆ ಅದಕ್ಕೆ ಒಂದು ಇದ್ರಿ ಬ್ಯಾಂಡು ತಗೊಂಡಿದ್ರಿ ಮಂಜುನಾಥ್ ಸರ್.
2: ಎಲ್ಲ ಮ್ಯಾಚಿಂಗ್ ಆಯ್ತು, ತಗೊಂಡಿದ್ದು ಕೊಟ್ಟಿದ್ದ ರೊಕ್ಕಕ್ಕೆ ಮ್ಯಾಚಿಂಗಾಗಿ ವ್ಯಾಯಾಮ ಮಾಡ್ತೀರಿ?
0: ವ್ಯಾಯಾಮ ಮಾಡ್ತೀವಲ್ರಿ ಮಂಜುನಾಥ್ ಸರ್. ಅಖರೇ ನಿಮ್ಗೊಂದು ಮಾತು ಹೇಳ್ತೇನೆ ರೀ, ಅಲ್ಲಿ ಒಳಗೆ ನೋಡ್ಬೇಕ್ರಿ ಮಂಜುನಾಥ್ ಸರ್ ಒಂಥರ ಕಾಂಕ್ರೀಟ್ ಥರ ನಡೀತಿರ್ತಾರ್ರಿಪ್ಪ, ಬೆನ್ನಿಗೇನೋ ನೋವು ಆಗಿದ್ದಂಗೆ ನಡೀತಿರ್ತಾರ್ರಿಪ್ಪ, ಹಿಂಗೆ ಎಬ್ಬಿಸ್ಕೊಂಡು ನಡೀತಿರ್ತಾರ್ರಿಪ್ಪ ಇವು ಗಂಡು ಮಕ್ಳು. ಯಾಕೆ
3: ಏ ಹಂಗೆಲ್ಲ ಅಲ್ಲೆಲ್ಲ ಹೇಳಕ್ ಹೋಗ್ಬೇಡ, ಅವ್ರದ ಶರೀರ ಹಂಗೆ ಮಾಡ್ಕೊಂಡಿರ್ತಾರದ, ಅದಕ್ಕಂತಾರೆ ಜಿಮ್ ಬಾಡಿ ಯವ್ವ ಯವ್ವ ಈಗ ಏನೋವ.
2: ಇವೇ ಹಂಗೆಲ್ಲ ಹೇಳಕ್ ಹೋಗ್ಬೇಡ್ರಿ, ಅದು ಬಾಡಿ ಬಿಲ್ಡರ್ಸ್ ಇರ್ತಾರೆ ಹಂಗೆ ನಡೀತಾರೆ, ಅವ್ರಿಗೇನು ಬೆನ್ನು ಆಗಿರಂಗಿಲ್ಲ, ಬೆನ್ನು ಆಗಿರಂಗಿಲ್ಲರಿಪ್ಪ ಅವ್ರದ್ದು, ಹಂಗೆ ಪಾಶ್ಚರ್ ಹಂಗೆ ಆಗಿರ್ತದೆ, ಪೊಸಿಷನ್ ಹಂಗೆ ಆಗಿರ್ತದೆ ಅಂದ್ರೆ ವ್ಯಾಯಾಮ ಮಾಡ್ತಾರೆ, ಮಸಲ್ಸ್ ಎಲ್ಲ ಹಂಗೆ ಆಗ್ತಾವೆ ಮತ್ತು ಹಂಗೆ ಆಗ್ತಾವ್ರಿಪ್ಪ, ಅದಕ್ಕೆ ಬೆನ್ನು ಅನ್ನಂಗಿಲ್ಲರಿಪ್ಪ, ಅದೊಂದು ಹೆಲ್ದಿ ಫಿಸಿಕ್ ಅಂತ.
0: ಅಲ್ರಿ ಮಂಜುನಾಥ್ ಸರ್, ಈಗ ನಿಮ್ದು ಇದು ನೋಡ್ರಿ, ನಿಮ್ ಕಾಲೈತ್ ನೋಡ್ರಿ, ಅಷ್ಟು ಅವ್ರ ಕೈ ಐತ್ರಿ, ಅಯ್ಯಯ್ಯೋ ದೇವ್ರ ಏನ್ರಿ ಕಲ್ಲು ಇದ್ದಂಗೆ ಇರ್ತಾರ್ರಿ ಒಬ್ಬೊಬ್ಬರ.
2: ಕಲ್ಲಲ್ರಿ ಅದು ಮಸಲ್ಸ್. ಏ ಅನಾಮರಾಜು ಹೇಳ್ರಿ.
3: ಏನ್ ನಾ ಎಲ್ಲಪ್ಪ ನಾ ಎಲ್ಲಿ ಇಲ್ಲೋ ಮಾರ, ನನಗೆಲ್ಲರೂ ಬಡದ್ಗಿರ್ತಾರ ಮತ್ತೆ ಜಿಮ್ನಾಗ ಇಕ್ಕಿನ ಜೊತೆ ಹೋದ್ರ.
0: ನಾನು ಏನ್ ಜಿಮ್ನಾಗ ಹಂಗ ಎಲ್ಲರಿಗೂ ಹೇಳಂಗಿಲ್ರಿ ಮಂಜುನಾಥ್ ಸರ್, ನನ್ನ ಚೆಸ್ಟ್ ಹಿಂಗ ಹೇಳಕತ್ತೇನ್ರಿಪ್ಪ.
2: ಆಯ್ತು ಗೊತ್ತಾಯ್ತು, ಅದಕ್ಕೆ ಬೆನ್ನು ಅನ್ನಂಗಿಲ್ಲ, ಅದಕ್ಕೆ ಬ್ಯಾಕ್ ಅಂತಾರ್ರಿ, ಪ್ರಾಪರ್ ಬ್ಯಾಕ್ ಹಿಂಗ ಗಂಡು ಮಕ್ಳು ನಡೀತಿರ್ತಾರ ಅದಕ್ಕೆ. ಅಯ್ಯೋ ದೇವ್ರ,
1: ನೈ ನೈ ನೈ ಈತನಿ ವಾಯಂ ಕರುಡ್ ಕೇಳಿಲ್ಲ ಎವಡೋ ದಿವಸ ಪೂರ ವೇಸ್ಟದ್ಗಿಲ್ಲ ಮಗ, ಈತ ಹೆನಿ ಮನಾಲೆ ಫಾಡ್ತು ಅರೇ ಬಾಬಾ ತೆನಿ ನೈ ತಸ ಜಿಮ್ ಕರುನ್ ತಿಂತ ಹಾತ ತಸ ಹೋತೈ. ನೀ ಪಣ ಎಕ್ಕಿದ್ದಾಗ ವಿಚಾರ ಕೆಲ ಮಂಜುನಾಥ್ ಸರ್, ಹೇ ಜಿಮ್ಲಾ ದಾತಲೆ ಲೇ ಲೊಗರ್ ಹತ್ತದ ನೈ ತಿನ್ಸ ಹಾತಾಲ ಕಾಯ್ ಹೋತೈ ಕೈಕಿ ಬಾಬಾ, ಅಸ ದೋನಿ ಹಾತ್ ಅಸ ಸಪರೇಟ್ ಅಸ ತಿ ಕಪಡಾ ಸುಕಾಳಲ್ಲ ಹೊತ್ತು ಕೆ ಮೀ ತಸ ಹುಂಟ್ ಆಗ್ತೈ ಬಾಬಾ, ಮಲಾ ಪಣ ಡೌಟ್ ಏತ್ ರತ್ತ. ಯಾಕೆ ನಂತರ ಮಲ ಕಳ್ಳ ಆಜುಬಾಜುಚ ಈಗ ತೈ ದೋನ್ ದಿನ ಮುಲ ಗೆಲೆ ಜಿಮ್ಲಾ, ದೋನತ್ ದಿವಸ ಝಾಲ ರೇ ಬಾಬಾ ಫಾಟ್ ದುಕ್ಲೈ ಕಾಯ್ ತುಜ ಹಾತಾಮಧ್ಯ ಕಾಯ್ ತರ ಅಡಕ್ಲೈ ಕಾಯ್ ಮನೂನ್ ವಿಚಾರ್ಲು, ನೈ ನೈ ನೈ ತಸಚ್ ಹೊತೈ ತೈ ಮನೂನ್ ಸಾಂಗಿಟ್ಲೆ.
3: ನೋಡಕ್ ಹೋದ್ರೆ ಅದ ಜಿಮ್ ಮಾಡಕ್ ಹೋಗಿದ್ದವ್ರು ಯಾರ್ಯಾರು ಇರ್ತಾರ ನೋಡ, ಅವ್ರು ನಡಿಯೋ ನೋಡ್ರಿ ಅವ್ರ ಕೈ ಮಧ್ಯಕ್ಕೆ ಏನೋ ಬಾವು ಬಂದಂಗ ಆಗಿರ್ತದಪ್ಪ ಮಂಜುನಾಥ.
2: ಥೋ ಮರ ಯಾರು ಹಂಗೆ ಕೇಳೋರು ಇದ್ರೆ ಅವ್ರು ಬೈತಾರ ಮತ್ತೆ.
3: ಏ ಒಂದ್ ಕಾಮಿಡಿನಾಗ ಹೇಳೋಪ್ಪ, ಕಾಮಿಡಿನಾಗ ಹೇಳಿದ್ರಿ ಇವತ್ತು ಕಾಮಿಡಿ ಕಾಮಿಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಲಿಕ್ಕೆ ಬಂತು. ನಮ್ಮ ಮಸ್ಲಕ್ಷ್ಮಿ ಜಿಮ್ಮನಾಗ ಏನೇನಾಗಿದೆ ಅದ್ರ ಬಗ್ಗೆ ಕೇಳ್ಬೇಕು ಹೌದಲ್ರಿ?
0: ಅಯ್ಯೋ ಬಹಳಷ್ಟು ವಿಷಯಗಳಿದಾವ ಮಂಜುನಾಥ್ ಸರ್, ಹೇಳ್ತೀನಿ ತಪ್ಪ್ರಿ ನಾನು.
2: ಏ ಹೇಳ್ ಹೇಳ್ರಿ ಆರಾಮ್ಸೆ, ಆದ್ರೆ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೇನೆ ನಾನು. ನಾರ್ಯಾನರ್ಥ ಗೊತ್ತಲ್ಲ ನಿಮ್ಮ ಮನೆ ಪಕ್ಕದ ಗಲ್ಲಿಯ ಪಕ್ಕ ಪ್ರೀತಿಯ ಹುಡುಗ ಮಂಜುನಾಥ್ ಪೈ ಮಾಡುವ ಬಬಾಯ್.
3: ಹೋಗ್ತಾ ಹೋಗ್ತಾ ಹೇಳ್ತೇನೆ ಒಂದೇ ಒಂದು ಮಾತು, ಹೊಸ ವರ್ಷ ಬಂದಿದೆ, 10-15 ದಿನಾನು ಆಗಿದೆ, ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಹೊಸ ವರ್ಷದಲ್ಲಿ ಮಾಡಿ ವ್ಯಾಯಾಮ ನಿಜವಾಗ್ಲೂ ತಗೊಂಡ್ ಬನ್ನಿ ನಿಮ್ಮ ಶರೀರ ಒಳಗಿಂದ.
2: ಅದೇನಂತಾರ್ರಿ?
3: ಆ ಬೆವ್ರ ತಲೆ ಮ್ಯಾಲಿನ ಬಾಯಿಗೆ ನೀರಿನ ಬಾಟ್ಲಿ ತಲೆ ಮ್ಯಾಲೆ ಹಾಕಿ ಸುಳ್ಳು ಸುಳ್ಳು ಹೇಳ್ಕೋತ ಹೋಗ್ಬೇಡ್ರಿ ನನಗೆ ಬೆವ್ರು ಬಂದೈತೆ ಬೆವ್ರು.
0: ಅಯ್ಯೋ ಮಂಜುನಾಥ್ ಸರ್ ನನ್ಗೆ ಕಡ್ಸಕತ್ತಾರ ನೋಡ್ರಿ.
2: ನಿಮ್ಗೆ ಅನ್ವಲ್ರಿ ಅವ್ರು ಹಂಗ ನನ್ನ ನಡೀರಿ ಬಾಯ್.

0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ
1: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ ನೆಹರು ನಗರ ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
1: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
0: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರ ಚಿಕಿತ್ಸೆ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
1: ವಿಳಾಸ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂದುಗಡೆ ನೆಹರು ನಗರ ಬೆಳಗಾವಿ.
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0831255250 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 ಆರ್ ಜಸ್ಟ್ ಡಯಲ್ 1099.
1: ಇಂದೇ ಭೇಟಿ ನೀಡಿ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
2: Seasons change, but your brilliance is timeless. P&G brings you the exclusive change of season offer.
3: Now get an incredible discount of 10,000 rupees per carat on the purchase of stunning diamond jewelry. Also enjoy up to 20% off on making charges of gold jewelry and a flat 20% off on making of silver.
2: Offer valid till 31st July 2026. Hurry, visit to Mrs. Purushottam Narayan Gadgil, Seraph and Dwellers today. Terms and conditions apply.

0: KLE Society's Dr. Prabhakar Kore Super Speciality Hospital. Cure for all health-related problems. Experienced doctors and ultra-modern facilities ke saath. KLE Society's Dr. Prabhakar Kore Super Speciality Hospital and Medical Research Center. Nehru Nagar, Pelagavi. Call 08312-473777.
1: ಬೆಳಗಾವಿಯಲ್ಲಿ ನೂತನವಾಗಿ ಆರಂಭವಾಗಲಿದೆ ಒನ್ ಲೈಫ್ ಅಂಬಿಕಾ ಇನ್ಫ್ರಾ ಬಿಲ್ಡ್ ಅಂಡ್ ಕೋರಿ ಡೆವಲಪರ್ಸ್ ಪ್ರಸ್ತುತಪಡಿಸುವ ಒನ್ ಲೈಫ್ ಸುಂದರ ಬದುಕಿನ ಹೊಸ ಆರಂಭ. 20 ವರ್ಷಗಳ ಭರವಸೆಯ ಹೆಸರು ಅಂಬಿಕಾ ಗ್ರೂಪ್ ಈಗ ಕೋರಿ ಡೆವಲಪರ್ಸ್ ಜೊತೆಗೂಡಿ ನಿಮಗಾಗಿ ತರುತ್ತಿದ್ದಾರೆ ಬೆಳಗಾವಿಯ ಹೆಮ್ಮೆಯ ಪ್ರಾಜೆಕ್ಟ್. ಸುಸಜ್ಜಿತ ಜೀವನ ಶೈಲಿಗಾಗಿ ಅತ್ಯಾಧುನಿಕ 2 BHK ಅಪಾರ್ಟ್ಮೆಂಟ್ಗಳು, ವಿಶ್ವ ದರ್ಜೆಯ ಸೌಲಭ್ಯಗಳು, ಸುಂದರವಾದ ಉದ್ಯಾನವನ, ಲ್ಯಾಂಡ್ಸ್ಕೇಪ್ ಗಾರ್ಡನ್, ಹೈಟೆಕ್ ಜಿಮ್ ಮತ್ತು ಯೋಗ ಕೇಂದ್ರ, ನಗರದ ಪ್ರಮುಖ ಶಾಲೆಗಳು, ಆಸ್ಪತ್ರೆಗಳು ಮತ್ತು ಬಸ್, ರೈಲು, ವಿಮಾನ ನಿಲ್ದಾಣಗಳಿಗೆ ಅತ್ಯಂತ ಹತ್ತಿರ. 24/7 ಭದ್ರತೆ ಮತ್ತು ಸ್ಮಾರ್ಟ್ ಫೀಚರ್ಸ್, 24/7 ನಿರಂತರ ನೀರಿನ ಸೌಲಭ್ಯ, ಸಂಪೂರ್ಣ ವಿದ್ಯುತ್ ಬ್ಯಾಕ್ಅಪ್, ಪರಿಸರ ಸ್ನೇಹಿ ಮಳೆ ನೀರು ಕೊಯ್ಲು ವ್ಯವಸ್ಥೆ, ಮಕ್ಕಳಿಗಾಗಿ ಸುರಕ್ಷಿತ ಮತ್ತು ಸುಸಜ್ಜಿತ ಆಟದ ಮೈದಾನ, ಪ್ರತಿ ಫ್ಲೋರ್ ಮತ್ತು ಪ್ರವೇಶ ದ್ವಾರದಲ್ಲಿ CCTV ಕ್ಯಾಮೆರಾಗಳು, ವಿಶಾಲವಾದ ಕಾರ್ ಮತ್ತು ಟೂ ವೀಲರ್ ಪಾರ್ಕಿಂಗ್ ವ್ಯವಸ್ಥೆ. ಒನ್ ಲೈಫ್ ಅಂಬಿಕಾ ಇನ್ಫ್ರಾ ಬಿಲ್ಡ್ ಅಂಡ್ ಕೋರಿ ಡೆವಲಪರ್ಸ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಅಂಬಿಕಾ ಪ್ಲಾಟಿನಂ G5 ಗ್ರೌಂಡ್ ಫ್ಲೋರ್ 9th ಕ್ರಾಸ್ ಭಾಗ್ಯನಗರ್ ಬೆಳಗಾವಿ. ದೂರವಾಣಿ ಸಂಖ್ಯೆ 08314069685, ಮೊಬೈಲ್ ಸಂಖ್ಯೆ 7760477279. ನಿಮ್ಮ ಕನಸಿನ ಮನೆಯನ್ನು ಹಿಂದೆ ನನಸಾಗಿಸಿಕೊಳ್ಳಿ.
2: Seasons change, but your brilliance is timeless. P&G brings you the exclusive change of season offer.
3: Now get an incredible discount of 10,000 rupees per carat on the purchase of stunning diamond jewelry. Also enjoy up to 20% off on making charges of gold jewelry and a flat 20% off on making of silver.
2: Offer valid till 31st July 2026. Hurry, visit to Mr. Purushottam Narayan Gadgil, Seraph and Jewelers today. Terms and conditions apply.

0: ಆರೋಗ್ಯವೇ ನಿಜವಾದ ಸಂಪತ್ತು. ನಿಮ್ಮ ಮತ್ತು ನಿಮ್ಮ ಕುಟುಂಬದ ಆರೋಗ್ಯದ ಕಾಳಜಿಗಾಗಿ ವಿಶ್ವಾಸಾರ್ಹ ಹೆಸರು KLE ಹೋಮಿಯೋಪತಿ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಬಸವನ್ ಕುರ್ಚಿ, ಬೆಳಗಾವಿ. ಅನುಭವ ಹೊಂದಿದ ವೈದ್ಯರ ತಂಡ, ಸುಸಜ್ಜಿತ ಒಪಿಡಿ ಸೇವೆಗಳು, ಆಧುನಿಕ ಸೌಲಭ್ಯಗಳು, ಔಷಧಿ ವಿತರಣೆ ಹಾಗೂ ರೋಗಿ ಕೇಂದ್ರಿತ ಚಿಕಿತ್ಸಾ ಸೇವೆಗಳು ಇಲ್ಲಿ ಲಭ್ಯವಿವೆ. KLE ಸಂಸ್ಥೆ ಶಿಕ್ಷಣ, ಆರೋಗ್ಯ ಸೇವೆ ಮತ್ತು ವೈದ್ಯಕೀಯ ತರಬೇತಿಗೆ ಒತ್ತು ನೀಡುತ್ತದೆ. ಅಲರ್ಜಿ, ಚರ್ಮ ರೋಗಗಳು, ಸಂಧಿವಾತ ಮತ್ತು ಕೀಲು ನೋವು, ಮೈಗ್ರೇನ್, ಉಸಿರಾಟದ ಸಮಸ್ಯೆಗಳು, ಜೀರ್ಣಕ್ರಿಯೆ ತೊಂದರೆಗಳು, ಮಹಿಳಾ ಹಾಗೂ ಮಕ್ಕಳ ಆರೋಗ್ಯ ಸಮಸ್ಯೆಗಳು ಮತ್ತು ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳಿಗೆ ಹೋಮಿಯೋಪತಿ ಚಿಕಿತ್ಸೆ ಲಭ್ಯ. ಆರೋಗ್ಯಕರ ಜೀವನಕ್ಕಾಗಿ ಹಿಂದೆ ಭೇಟಿ ನೀಡಿ KLE ಹೋಮಿಯೋಪತಿಕ್ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಏರ್ಪೋರ್ಟ್ ರೋಡ್, ಬಸವನ್ ಕುರ್ಚಿ, ಬೆಳಗಾವಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9448145030 ಹಾಗೂ 8123871607.
1: Looking for a rewarding career in healthcare? Your journey starts here. Admissions are now open at KLE College of Physiotherapy, Hubballi, one of the leading institutions under KLE Academy of Higher Education and Research. Enroll in the Bachelor of Physiotherapy, BPT, a 5-year comprehensive program including 1 year of internships. Learn in modern labs and smart classrooms. Access digital libraries, hostel facilities and vibrant extracurricular activities. Don't miss this opportunity to step into a respected and fast-growing profession. Call now at 866-033-5218 or at 944-982-1222. Visit kcpt.kaher.edu.in. KLE College of Physiotherapy, empowering your future in healthcare.
2: आरोग्य हीच खरी संपत्ती. आपल्या आरोग्याची काळजी घेण्यासाठी आता विश्वासाचं नाव. KLE अकॅडमी ऑफ हायर एज्युकेशन अँड रिसर्च अंतर्गत KLE होमिओपॅथिक मेडिकल कॉलेज अँड हॉस्पिटल, बेळगावी. आमच्याकडे अनुभवी डॉक्टर्सची टीम, सुसज्ज ओपीडी सेवा, आधुनिक निदान सुविधा, औषध वितरण सेवा आणि रुग्ण केंद्रित उपचार उपलब्ध आहेत. अलर्जी, त्वचारोग, सांधेदुखी, मायग्रेन, श्वसनाचे आजार, पोटाचे विकार, महिला व बालरोग, जीवनशैलीशी संबंधित समस्या आणि दीर्घकालीन आजारांवर होमिओपॅथिक उपचार उपलब्ध. अधिक माहितीसाठी संपर्क करा KLE होमिओपॅथिक मेडिकल कॉलेज अँड हॉस्पिटल, एअरपोर्ट रोड, बसवन कुर्ची. फोन नंबर 9448141503 आणि 8123871607. निरोगी आयुष्यासाठी आजच भेट द्या.

0: ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಬೆಳಗಾವಿ. ಚಿಕ್ಕ ಮಕ್ಕಳಿಂದ ಹಿರಿಯರವರೆಗೂ ಪ್ರತಿಯೊಬ್ಬರಿಗೆ ದಂತ ಚಿಕಿತ್ಸೆ ಲಭ್ಯ. ಹಲ್ಲುಗಳ ಸ್ವಚ್ಛತೆ, ಹಲ್ಲು ಕೀಳುವುದು, ಹುಳುಕ ಹಲ್ಲಿನ ಚಿಕಿತ್ಸೆ, ವಕ್ರದಂತ ಸರಿಪಡಿಸುವಿಕೆ, ಮುಖ ಬಾಯಿ ಹಲ್ಲು ಕುತ್ತಿಗೆಗಳ ಶಸ್ತ್ರಕ್ರಿಯೆ, ಸೀಳು ತುಟಿಗಳ ಚಿಕಿತ್ಸೆ, ಹಳದಿಯಾದ ಹಲ್ಲಿನ ಸ್ವಚ್ಛತೆ, ಕೃತಕ ಹಲ್ಲುಗಳ ಅಳವಡಿಕೆ ಮತ್ತು ಬಾಯಿ ವಸಡು ಕ್ಯಾನ್ಸರ್ ಪರಿಣಾಮಕಾರಿ ಚಿಕಿತ್ಸೆ ಕೂಡ ಲಭ್ಯ. ನಿಮ್ಮ ಬಾಯಿಯ ಸ್ವಚ್ಛತೆ ಆರೋಗ್ಯಕ್ಕೆ ರಹದಾರಿ. ನಮ್ಮ ವಿಳಾಸ ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ, ಕೆಎಲ್ಇ ಯೂನಿವರ್ಸಿಟಿ ಕ್ಯಾಂಪಸ್, ನೆಹರು ನಗರ್, ಬೆಳಗಾವಿ. ದೂರವಾಣಿ ಸಂಖ್ಯೆ 0831-24-70-362, ಮೊಬೈಲ್ ಸಂಖ್ಯೆ 9448-99-8331.
1: ಹುಬ್ಬಳ್ಳಿಯ ಕೆಎಲ್ಇ ಫಿಸಿಯೋಥೆರಪಿ ಕಾಲೇಜ್ ನಿಮ್ಮ ಕನಸಿಗೆ ನೀಡುವೆವು ಹೊಸ ಸ್ಟೇಜ್. ಅತ್ಯಾಧುನಿಕ ಲ್ಯಾಬ್, ಸ್ಮಾರ್ಟ್ ಕ್ಲಾಸ್ ರೂಮ್ಗಳ ಸೌಲಭ್ಯ, ನುರಿತ ತಜ್ಞರಿಂದ ಕ್ಲಿನಿಕಲ್ ತರಬೇತಿ ಲಭ್ಯ. ಬಿಪಿಟಿ ಪ್ರವೇಶಗಳು ಆರಂಭವಾಗಿದೆ. ಬನ್ನಿ, ಉಜ್ವಲ ಭವಿಷ್ಯ ನಿಮ್ಮದಾಗಿದೆ. ಕೆಎಲ್ಇ ಫಿಸಿಯೋಥೆರಪಿ ಕಾಲೇಜ್, ಹುಬ್ಬಳ್ಳಿ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 8660335218. ವೆಬ್ಸೈಟ್ kcpt.kahir.edu.in. ಕೆಎಲ್ಇ ಸಂಸ್ಥೆ, ನಿಮ್ಮ ಯಶಸ್ಸಿನ ಭರವಸೆ.
2: ಆರೋಗ್ಯವೇ ನಿಜವಾದ ಸಂಪತ್ತು. ನಿಮ್ಮ ಮತ್ತು ನಿಮ್ಮ ಕುಟುಂಬದ ಆರೋಗ್ಯದ ಕಾಳಜಿಗಾಗಿ ವಿಶ್ವಾಸಾರ್ಹ ಹೆಸರು ಕೆಎಲ್ಇ ಹೋಮಿಯೋಪತಿ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಬಸವನಕುರ್ಚಿ, ಬೆಳಗಾವಿ. ಅನುಭವ ಹೊಂದಿದ ವೈದ್ಯರ ತಂಡ, ಸುಸಜ್ಜಿತ ಒಪಿಡಿ ಸೇವೆಗಳು, ಆಧುನಿಕ ಸೌಲಭ್ಯಗಳು, ಔಷಧಿ ವಿತರಣೆ ಹಾಗೂ ರೋಗಿ ಕೇಂದ್ರಿತ ಚಿಕಿತ್ಸಾ ಸೇವೆಗಳು ಇಲ್ಲಿ ಲಭ್ಯವಿವೆ. ಕೆಎಲ್ಇ ಸಂಸ್ಥೆ ಶಿಕ್ಷಣ, ಆರೋಗ್ಯ ಸೇವೆ ಮತ್ತು ವೈದ್ಯಕೀಯ ತರಬೇತಿಗೆ ಒತ್ತು ನೀಡುತ್ತದೆ. ಅಲರ್ಜಿ, ಚರ್ಮ ರೋಗಗಳು, ಸಂಧಿವಾತ ಮತ್ತು ಕೀಲು ನೋವು, ಮೈಗ್ರೇನ್, ಉಸಿರಾಟದ ಸಮಸ್ಯೆಗಳು, ಜೀರ್ಣಕ್ರಿಯೆ ತೊಂದರೆಗಳು, ಮಹಿಳಾ ಹಾಗೂ ಮಕ್ಕಳ ಆರೋಗ್ಯ ಸಮಸ್ಯೆಗಳು ಮತ್ತು ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳಿಗೆ ಹೋಮಿಯೋಪತಿ ಚಿಕಿತ್ಸೆ ಲಭ್ಯ. ಆರೋಗ್ಯಕರ ಜೀವನಕ್ಕಾಗಿ ಹಿಂದೆ ಭೇಟಿ ನೀಡಿ ಕೆಎಲ್ಇ ಹೋಮಿಯೋಪತಿಕ್ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಏರ್ಪೋರ್ಟ್ ರೋಡ್, ಬಸವನಕುರ್ಚಿ, ಬೆಳಗಾವಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9448-14503 ಹಾಗೂ 8123-87-1607.

ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ವೇಣುಧ್ವನಿ 90.4 FM. ಇದೀಗ ಪ್ರಸಾರವಾಗಲಿದೆ ವಿಜ್ಞಾನ ವಿಚಾರ ಹಾಗೂ ವಿಸ್ಮಯಗಳ ಧ್ವನಿ ಜಾಣ ಸುದ್ದಿ ವಿಶೇಷ ಕಾರ್ಯಕ್ರಮ.

0: ಜಾಣ ಜಾಣ ಸುದ್ದಿ ಸಂಪುಟ 8 ಸಂಚಿಕೆ 17 ಇಂದಿನ ಜಾಣ ಸುದ್ದಿಯಲ್ಲಿ ನೀವು ಕೇಳಲಿದ್ದೀರಿ, ಆಕಳ ತೇಗಿಗೆ ಕಾರಣ ಕೋಶಾಂಗ, ಉರಿಗಣ್ಣು ಪಚ್ಚೆಗಣ್ಣು ಹಾಗೂ ಕಾಯಿಲೆಗೂ ಸೀಮೆ ಇದೆ. ಕಾಯಿಲೆಗೂ ಸೀಮೆ ಇದೆ. ಕೋವಿಡ್ ಕಾಲವನ್ನ ಅನುಭವಿಸಿದ್ದೀರಲ್ಲ, ಕಣ್ಣಿಗೆ ಕಾಣದ ಒಂದು ಸೂಕ್ಷ್ಮ ಜೀವಿ ಆ ದೇಶ ಈ ದೇಶ ಅನ್ನದೆ ಎಲ್ಲಾ ಎಲ್ಲೆಗಳನ್ನು ಮೀರಿ ನಮ್ಮನ್ನ ಕಾಡಿತ್ತು. ಯಾವ ವೀಸಾ, ಪಾಸ್ಪೋರ್ಟ್, ಆಧಾರ್ ಕಾರ್ಡ್ಗಳು ಕೋವಿಡ್ ವೈರಸ್ ಅನ್ನ ತಡೆಗಟ್ಟಲು ಆಗಿರಲಿಲ್ಲ. ಚೀನಾದಲ್ಲಿ ಹುಟ್ಟಿದ ಈ ವೈರಸ್ಸು ತಿಂಗಳೊಳಗೆ ಎಲ್ಲ ದೇಶಗಳಲ್ಲಿಯೂ ಹರಡಿಕೊಂಡಿತ್ತು. ಕಾಯಿಲೆಗೆ, ಸೋಂಕಿಗೆ, ದ್ವೇಷಕ್ಕೆ ಸೀಮೆ ಇಲ್ಲ ಎನ್ನುವುದನ್ನ ಇದು ನಿರೂಪಿಸಿತ್ತು. ಆದರೆ ಕಾಯಿಲೆಗೂ ಸೀಮೆ ಇರುತ್ತದೆ ಎಂದು ಈಗ ಹೊಸದೊಂದು ಶೋಧ ತಿಳಿಸಿದೆ. ಪ್ರಪಂಚದಲ್ಲಿ ಇದೀಗ ಆತಂಕ ಮೂಡಿಸಿರುವ ಒಂದು ಕಾಲರಾ ಸೋಂಕಿಗೆ ಎರಡು ತವರುಗಳಿವೆಯಂತೆ. ಭಾರತದಲ್ಲಿರುವ ಸುಂದರ್ಬನ್ಸ್ ಒಂದು ತವರು, ಇನ್ನೊಂದು ಆ ಸೀಮೆಯಿಂದ ತುಸುವೇ ದೂರವಿರುವ ಬಾಂಗ್ಲಾದೇಶ. ಇವೆರಡೂ ಪ್ರದೇಶಗಳಲ್ಲಿ ಇರುವ ಕಾಲರಾ ಜೀವಿಗಳು ಪ್ರತ್ಯೇಕವಾಗಿ ಹುಟ್ಟಿವೆ. ಬಾಂಗ್ಲಾದೇಶದಲ್ಲಿ ಹುಟ್ಟಿದ್ದು ಭಾರತಕ್ಕೆ ಬಂದಿಲ್ಲ, ಭಾರತದಲ್ಲಿ ಹುಟ್ಟಿದ್ದು ಬಾಂಗ್ಲಾದೇಶಿಗಳನ್ನು ಕಾಡಿಲ್ಲ ಎಂದು ಚಂಡೀಗಢದಲ್ಲಿರುವ ವೈದ್ಯಕೀಯ ಸ್ನಾತಕೋತ್ತರ ಅಧ್ಯಯನ ಹಾಗೂ ಸಂಶೋಧನಾ ಸಂಸ್ಥೆಯ ಸೂಕ್ಷ್ಮ ಜೀವಿ ವಿಜ್ಞಾನಿ ಫಿರ್ದೌಸಿ ಖಾದ್ರಿ ಮತ್ತು ಅವರ ಸಹ ಸಂಶೋಧಕರು ವರದಿ ಮಾಡಿದ್ದಾರೆ. ಪ್ರಪಂಚದಲ್ಲಿ ಇದೀಗ ಹರಡುತ್ತಿರುವ ಕಾಲರಾ ಸೋಂಕಿನ ಜೀವಿಯನ್ನ ವಿವಿಧ ಪ್ರದೇಶಗಳಲ್ಲಿ ಸಂಗ್ರಹಿಸಿ ಅಧ್ಯಯನ ಮಾಡಿ ಈ ತೀರ್ಮಾನಕ್ಕೆ ಖಾದ್ರಿ ತಂಟ ಬಂದಿದೆ. ಕಾಲರಾಗೂ ಭಾರತಕ್ಕೂ ಅವಿನಾಭಾವ ಸಂಬಂಧ ಎನ್ನಬಹುದು. 100-150 ವರ್ಷಗಳ ಹಿಂದೆ ಕಾಲರಾ ಭಾರತಕ್ಕೆ ಸೀಮಿತ ಎನಿಸುವಷ್ಟು ವ್ಯಾಪಕವಾಗಿತ್ತು. ಅದರಲ್ಲಿಯೂ ಗಂಗಾ ನದಿ ಹರಿಯುವ ಹಾದಿಯಲ್ಲಿದ್ದ ಪಟ್ಟಣಗಳಲ್ಲಿ ಇದರ ಕಾಟ ನಿರಂತರವಾಗಿತ್ತು. ಭಾರತದಲ್ಲಿ ಮಾತ್ರವಲ್ಲ, ಬಾಂಗ್ಲಾದೇಶ ಹಾಗೂ ಇತರೆ ಪ್ರದೇಶಗಳಲ್ಲಿ ಕಾಣಿಸಿದ ಸೋಂಕಿಗೂ ಭಾರತದಲ್ಲಿ ಹುಟ್ಟಿದ ಕಾಲರಾ ಜೀವಿಯೇ ಕಾರಣ ಎಂದು ಗುರುತಿಸಲಾಗಿತ್ತು. 20ನೇ ಶತಮಾನದಲ್ಲಿ ಈ ಸೋಂಕು ಹಲವಾರು ಬಾರಿ ಉಲ್ಬಣಿಸಿ ಸಾವಿರಾರು ಮಂದಿಯ ಸಾವಿಗೆ ಕಾರಣವೂ ಆಗಿದೆ. ಭಾರತದ ಪಶ್ಚಿಮ ಬಂಗಾಳ ಹಾಗೂ ಇಂದಿನ ಬಾಂಗ್ಲಾದೇಶದಲ್ಲಿ ಕಾಲರಾ ಸೋಂಕಿಲ್ಲದ ವರ್ಷಗಳೇ ಇಲ್ಲ ಎನ್ನಬಹುದು. ಕಾಲರಾ ಸೋಂಕಿದವರನ್ನು ಸಾವಿನಿಂದ ತಪ್ಪಿಸುವ ಜೀವದಾಯಿ ಜಲ ORS ಪತ್ತೆಯಾಗಿದ್ದು ಈ ಪ್ರದೇಶದಲ್ಲಿಯೇ. ದಿಲೀಪ್ ಮಹಲನೋಬಿಸ್ ಎನ್ನುವ ವೈದ್ಯ ಈ ಅದ್ಭುತ ಚಿಕಿತ್ಸೆಯನ್ನು ಗುರುತಿಸಿ ವ್ಯಾಪಕವಾಗಿ ಬಳಸಿ ಲಕ್ಷಾಂತರ ಮಂದಿಯನ್ನು ಸಾವಿನಿಂದ ಉಳಿಸಿದ್ದು ಭಾರತೀಯ ವೈದ್ಯಕೀಯ ಚರಿತ್ರೆಯಲ್ಲಿ ದಾಖಲಾಗಿರುವ ಅಂಶ. ಹೀಗಾಗಿ ವೈದ್ಯಕೀಯ ಜಗತ್ತಿನಲ್ಲಿ ಪಶ್ಚಿಮ ಬಂಗಾಳದಿಂದ ಆರಂಭಿಸಿ ಬಾಂಗ್ಲಾದೇಶದಲ್ಲಿಯೂ ಹರಡಿರುವ ಸುಂದರ್ಬನ್ ಪ್ರದೇಶವನ್ನು ಕಾಲರಾದ ತವರು ಎಂದು ಪರಿಗಣಿಸುತ್ತಾರೆ. ಗಂಗಾ ನದಿ ಇಲ್ಲಿ ಹಲವು ಕವಲೊಡೆದ ಬಂಗಾಲ ಕೊಲ್ಲಿಯನ್ನು ಪ್ರವೇಶಿಸುತ್ತದೆ. ಈ ಅಳಿವೆ ಭಾಗದಲ್ಲಿರುವ ಕಾಂಡ್ಲಾ ಕಾಡು ಅಪರೂಪದ ಹುಲಿಗಳ ಆವಾಸವೂ ಹೌದು. ಹಾಗೆಯೇ ಕಾಲರಾ ಎಡೆಬಿಡದೆ ಕಾಡುವ ಪ್ರದೇಶ ಕೂಡ. ಆದ್ದರಿಂದ ಇದನ್ನು ಇದುವರೆಗೂ ಜಗತ್ತಿನಲ್ಲಿ ಕಂಡಿರುವ ಎಲ್ಲಾ ಕಾಲರಾ ಸೋಂಕಿನ ಮೂಲ ಎಂದೇ ಗುರುತಿಸಲಾಗಿತ್ತು. ಔಷಧಿಗಳ ದುರ್ಬಳಕೆಯಿಂದಲೋ ಸಹಜವಾಗಿಯೋ ಕೆಲವೊಮ್ಮೆ ಕಾಲರಾ ಜೀವಿಗಳಲ್ಲಿ ವ್ಯತ್ಯಾಸ ಕಾಣಿಸಿಕೊಳ್ಳಬಹುದು, ಹೊಸ ತಳಿಗಳು ಹುಟ್ಟುವುದುಂಟು. ಅದುವರೆಗೂ ನಿಯಂತ್ರಣದಲ್ಲಿದ್ದ ಕಾಲರಾ ಆಗ ಮತ್ತೊಮ್ಮೆ ಮರುಕಳಿಸುತ್ತದೆ. ಒಮ್ಮೆ ಜೋರಾಗಿ ಹರಡಿದ ಕಾಲರಾ ಸ್ವಲ್ಪ ಸಮಯದ ನಂತರ ನಿಯಂತ್ರಣಕ್ಕೆ ಬಂದಂತೆ ತೋರಿದರೂ ಮರಳಿ ಹರಡಲು ಆರಂಭಿಸುವುದಕ್ಕೆ ಇದುವೇ ಕಾರಣ. ಕಾಲರಾ ಸೋಂಕಿನ ಈ ಏಳು ಬೀಳುಗಳ ಹಾದಿಯಲ್ಲಿ ಇದೀಗ ಮತ್ತೊಂದು ಏರುಗತಿ ಆಗುತ್ತಿದೆ ಎನ್ನುವುದು ವೈದ್ಯರುಗಳ ಅನುಭವ. ಕಳೆದ ಕೆಲವು ದಶಕಗಳಿಂದ ಕಾಲರಾದ 7ನೆಯ ಸಾಂಕ್ರಾಮಿಕ ಎನ್ನುವ ಸೋಂಕು ಜಗತ್ತಿನ ಎಲ್ಲೆಡೆ ಹರಡುತ್ತಿದೆ. 1960ನೇ ಇಸವಿಯಿಂದ ಇಂದಿನವರೆಗೆ ಇದು ಹಲವು ಬಾರಿ ಅಲೆಯಲೆಯಾಗಿ ಜನತೆಯನ್ನ ಕಾಡಿದೆ. ಕಾಲರಾ ರೋಗವನ್ನು ವಿಬ್ರಿಯೋ ಕಾಲರೆ ಎನ್ನುವ ಬ್ಯಾಕ್ಟೀರಿಯಾ ಉಂಟು ಮಾಡುತ್ತದೆ ಎನ್ನುವುದು ನಮಗೆಲ್ಲರಿಗೂ ಗೊತ್ತು. ಈ 7ನೆಯ ಸಾಂಕ್ರಾಮಿಕ ಎನ್ನುವುದು ವಿಬ್ರಿಯೋ ಕಾಲರೆ ಸೂಕ್ಷ್ಮ ಜೀವಿಯ 7PET ತಳಿ ಎಂದು ವೈದ್ಯ ವಿಜ್ಞಾನಿಗಳು ಗುರುತಿಸುತ್ತಾರೆ. ಇದನ್ನು ಮೊತ್ತ ಮೊದಲಿಗೆ ಇಂಡೋನೇಷ್ಯಾದಲ್ಲಿ ಗುರುತಿಸಲಾಗಿತ್ತು. ಕಳೆದ ಶತಮಾನದಲ್ಲಿ ಲಕ್ಷಾಂತರ ಜನರನ್ನು ಕೊಂದ ಕಾಲರಾದಿಂದ ಇದು ಸ್ವಲ್ಪ ಭಿನ್ನವಂತೆ. ಅಷ್ಟು ಜನರನ್ನು ಕೊಲ್ಲದಿದ್ದರೂ ನೀರಿನಲ್ಲಿ ಬಲು ದೀರ್ಘಕಾಲ ಉಳಿಯಬಹುದು. ಮನುಷ್ಯರನ್ನ ಸೋಂಕಿದರೂ ಕೂಡ ರೋಗ ಲಕ್ಷಣಗಳಾದ ವಾಂತಿ, ಭೇದಿ ಮೊದಲಾದವು ನಿಧಾನವಾಗಿ ತೋರುತ್ತದಂತೆ. ಕೆಲವರಲ್ಲಿ ಈ ಲಕ್ಷಣಗಳು ತೋರದೆಯೂ ಇರಬಹುದು, ಆದರೂ ಅವರಿಂದ ಈ ಬ್ಯಾಕ್ಟೀರಿಯಾ ಹರಡುವ ಸಾಧ್ಯತೆ ಹೆಚ್ಚು. ಹೀಗಾಗಿ ಇದರ ಮೇಲೆ ಸಂಶೋಧಕರು ಸದಾ ಕಣ್ಗಾವಲು ಇಟ್ಟಿರುತ್ತಾರೆ. ಈ ತಳಿ ವ್ಯತ್ಯಾಸಕ್ಕೆ ಕಾರಣ ಇದರಲ್ಲಿ ಕ್ಯಾಲರಾ ಬ್ಯಾಕ್ಟೀರಿಯಾವನ್ನು ಸೋಂಕುವ ವೈರಸ್ನ ಎರಡರ ಅಂಶಗಳು ಕೂಡ ಸೇರಿಕೊಂಡಿವೆಯಂತೆ. CTX5 ಎನ್ನುವ ಬ್ಯಾಕ್ಟೀರಿಯೋಫೇಜಿನ ಒಂದು ಅಂಶ ಇದರ DNAಯಲ್ಲಿ ಸೇರಿಕೊಂಡು ಬಿಟ್ಟಿದೆ. ಈ ಫೇಜಿನ ಉಳಿಕೆಯನ್ನು ಗುರುತಿಸಿಯೇ 7PET ಪತ್ತೆ ಮಾಡುತ್ತಾರೆ. ಇಂಗ್ಲೆಂಡು ಹಾಗೂ ಬಾಂಗ್ಲಾದೇಶದ ವೈದ್ಯ ವಿಜ್ಞಾನಿಗಳ ಜೊತೆಗೂಡಿ ಖಾದ್ರಿಯವರು ಈ ಸಾಂಕ್ರಾಮಿಕದ ಇತ್ತೀಚಿನ ಬೆಳವಣಿಗೆಗಳನ್ನು ಗುರುತಿಸಲು ಹೊರಟಿದ್ದರು. ಬಾಂಗ್ಲಾದೇಶ ಹಾಗೂ ಭಾರತದಲ್ಲಿರುವ ಸುಂದರ್ಬನದ ಸಮೀಪದಲ್ಲಿ ಕಾಲೆರಾ ಸೋಂಕು ಚಿಕಿತ್ಸೆಗೆಂದು ಬಂದ ಪ್ರತಿ 50ನೇ ವ್ಯಕ್ತಿಯಿಂದ ಬ್ಯಾಕ್ಟೀರಿಯಾಗಳನ್ನು ಸಂಗ್ರಹಿಸಿ DNA ಪರೀಕ್ಷೆ ಮಾಡಿದರು. ಹೀಗೆ ಸುಮಾರು 1780ರಷ್ಟು ಕಾಲೆರಾ ಬ್ಯಾಕ್ಟೀರಿಯಾಗಳನ್ನು ಸಂಗ್ರಹಿಸಿ ಪರೀಕ್ಷೆ ಮಾಡಿದ್ದಾರೆ. ಅವುಗಳಲ್ಲಿ ಇರುವ ಫೇಜಿನ ಅಂಶ ಹಾಗೂ ಇತರೆ ಭಾಗಗಳಲ್ಲಿ ಏನಾದರೂ ವ್ಯತ್ಯಾಸಗಳು ಇವೆಯೇ ಎಂದು ಗುರುತಿಸಿದ್ದಾರೆ. ಈ ಎಲ್ಲಾ ಮಾಹಿತಿಯನ್ನು ಕೂಡಿಸಿ ಆಫ್ರಿಕಾ, ಇಂಡೋನೇಷಿಯಾ, ಬಾಂಗ್ಲಾದೇಶ, ಭಾರತದಲ್ಲಿಯೇ ಪಶ್ಚಿಮ ಬಂಗಾಳದಿಂದ ಹೊರಗೆ ಗಂಗಾ ನದಿಯ ಆಚೀಚಿನ ಪಟ್ಟಣಗಳು ಮೊದಲಾದ ಪ್ರದೇಶಗಳಿಂದ ಸಂಗ್ರಹಿಸಿದ್ದ ಬ್ಯಾಕ್ಟೀರಿಯಾ ಜೀನೋಮಿನೊಂದಿಗೆ ಹೋಲಿಸಿದರು. ವ್ಯತ್ಯಾಸಗಳು ಎಷ್ಟು ಹೆಚ್ಚಿವೆ ಎಂಬುದರ ಆಧಾರದ ಮೇಲೆ ಒಂದಿನ್ನೊಂದರ ನಿಕಟತೆ ಅರ್ಥಾತ್ ವಂಶಾವಳಿಯನ್ನು ಬರೆದಿದ್ದಾರೆ. ಭಾರತ ಹಾಗೂ ಬಾಂಗ್ಲಾದೇಶದಲ್ಲಿನ ತಳಿಗಳು ಎಲ್ಲವೂ ಕೂಡ ವಂಶಾವಳಿಯ BD1 ಮತ್ತು BD2 ಎನ್ನುವ ಎರಡು ಕವಲುಗಳಿಗೆ ಸೀಮಿತವಾಗಿದ್ದುವು. ಅಂದರೆ ಇವು ಎಲ್ಲದರ ಮೂಲ ಎಂದಂತಾಯಿತು. 2014-17ರವರೆಗೆ ಬಾಂಗ್ಲಾದೇಶದಲ್ಲಿ ಕಾಣಿಸಿದ್ದ BD1 ತಳಿಗಳು ಅನಂತರ ಅಲ್ಲಿ ಕಾಣಿಸಲೇ ಇಲ್ಲ. ಈಗ ಅಲ್ಲಿರುವುದು ಅದರ ಬದಲಿಗೆ BD2 ಕವಲಿಗೆ ಸೇರಿದ ಬಗೆಗಳು. ಅಂದರೆ ಬಾಂಗ್ಲಾದೇಶದಲ್ಲಿನ ಸೋಂಕಿನ ಸ್ವರೂಪ 10 ವರ್ಷದ ಹಿಂದೆ ಇದ್ದುದಕ್ಕಿಂತ ಈಗ ಬದಲಾಗಿದೆ ಎಂದಷ್ಟೇ. ಇನ್ನೊಂದೆಡೆ ಭಾರತದ ಗಡಿ ಈಚೆಗೆ ಕಂಡುಬಂದ ಸೋಂಕಿನಲ್ಲಿ ಬಹುತೇಕವು PD1 ಬಗೆಯದಾಗಿದ್ದುವಂತೆ. ಬಾಂಗ್ಲಾದೇಶದ ಗಡಿಗೆ ಸಮೀಪದಲ್ಲಿರುವ ಭಾರತದ ಪ್ರದೇಶಗಳಲ್ಲಿಯೂ, ಗಂಗಾ ನದಿ ಹರಿಯುವ ಇತರೆ 8 ರಾಜ್ಯಗಳಲ್ಲಿಯೂ ಕೂಡ ಈ BD1 ಉಪವರ್ಗದ ಜೀವಿಯೇ ಸೋಂಕನ್ನು ಉಂಟು ಮಾಡಿತ್ತು. BD2 ಬಹಳ ಕಡಿಮೆ ಕಂಡಿತ್ತು. ಇವು ಒಂದು ವೇಳೆ ನದಿ ನೀರಿನ ಮೂಲಕ ಹರಿದು ಸೋಂಕನ್ನುಂಟು ಮಾಡುತ್ತಿದ್ದರೆ ನದಿ ಹರಿಯುವ ಕಡೆಯಲ್ಲೆಲ್ಲ ಒಂದೇ ಪ್ರಮಾಣದ ಸೋಂಕು ಕಾಣಬೇಕಿತ್ತಷ್ಟೇ. ಆದರೆ ಸೀಮೆಯ ಆಚೆಗೆ ಬೇರೆ, ಈಚೆಗೆ ಬೇರೆ ಎಂದು ಸ್ಪಷ್ಟವಾಗಿ ಬೇರೆಯಾಗಿರುವುದು ಅಚ್ಚರಿಯನ್ನು ತಂದಿದೆ. ಅಷ್ಟೇ ಅಲ್ಲ, ಈ ಎರಡು ಬಗೆಗಳಲ್ಲಿ ಯಾವುದು ಪ್ರಪಂಚದ ಇತರೆಡೆಗೆ ಹರಡಿಕೊಂಡಿದೆ ಎಂಬುದನ್ನು ಖಾದ್ರಿ ತಂಡ ವಿಶ್ಲೇಷಿಸಿದೆ. ಪ್ರಪಂಚದ ಬೇರೆಡೆಗಳಲ್ಲಿ ಹೆಕ್ಕಿದ ಬ್ಯಾಕ್ಟೀರಿಯಾಗಳ ಜೀನೋಮನ್ನು ಭಾರತ ಹಾಗೂ ಬಾಂಗ್ಲಾದೇಶದಲ್ಲಿ ವ್ಯಾಪಕವಾಗಿರುವ ಬಗೆಯದರೊಂದಿಗೆ ಹೋಲಿಸಿ ನೋಡಿದೆ. ಆ ಮೂಲಕ ಮತ್ತೊಂದು ವಂಶಾವಳಿಯನ್ನು ಸೃಷ್ಟಿಸಿದೆ. ಇದರ ಪ್ರಕಾರ ಆಫ್ರಿಕಾ, ಯುರೋಪು ಮೊದಲಾದೆಡೆ ಈಗ ಹಾವಳಿ ಮಾಡುತ್ತಿರುವ ಕಾಲರ ಬಗ್ಗೆ ಭಾರತದಿಂದ ಹರಿದು ಹೋದಂಥದ್ದು. ಮತ್ತೊಂದು ಸ್ವಾರಸ್ಯಕರ ವಿಷಯ ಎಂದರೆ ಈ 7PET BD1 ಉಪ ತಳಿಯ ಹಾವಳಿ ಭಾರತಕ್ಕೆ ಮಾತ್ರ ಸೀಮಿತ. ಏಕೆಂದರೆ ಅಸ್ಸಾಂ ಮತ್ತು ಇತರೆ ರಾಜ್ಯಗಳಲ್ಲಿ ಇರುವ ಬ್ಯಾಕ್ಟೀರಿಯಾಗಳಲ್ಲಿ ಬಾಂಗ್ಲಾದೇಶದಲ್ಲಿರುವುದರ ಅಂಶಗಳು ಇಲ್ಲವೇ ಇಲ್ಲ. ಹಾಗೆಯೇ ಬಾಂಗ್ಲಾದೇಶದಲ್ಲಿ ಈಗ ಇರುವ ಬಗೆಯಲ್ಲಿ ಅಪ್ಪಿತಪ್ಪಿಯೂ ಭಾರತದ ಬಗೆಯಲ್ಲಿನ ಅಂಶಗಳು ಕಾಣುವುದೇ ಇಲ್ಲ. ಇವೆರಡೂ ಅಂದರೆ BD1 ಮತ್ತು BD2 ಎನ್ನುವ ಬಗೆಗಳು ಹೀಗೆ ದೇಶಗಳೊಳಗಣ ಗಡಿಯಿಂದ ಪ್ರಭಾವಿತವಾಗಿವೆ ಎನ್ನುತ್ತಾರೆ ಖಾದ್ರಿ. ಅರ್ಥಾತ್ ಇವು ನದಿ ನೀರಿನಿಂದ ಹರಡುವುದಿಲ್ಲ, ಬಹುಶಃ ರೋಗಿಯಿಂದಲೇ ಮತ್ತೊಬ್ಬರಿಗೆ ದಾಟಿ ಹೋಗುವುದು ಹೆಚ್ಚು ಎಂದು ಖಾದ್ರಿ ತಂಡ ತೀರ್ಮಾನಿಸಿದೆ. ಹೀಗೆ ಬ್ಯಾಕ್ಟೀರಿಯಾಗಳು ಕೂಡ ನಾವು ಎಳೆದಿರುವ ಗಡಿರೇಖೆಯನ್ನು ಮನ್ನಿಸುವಂತೆ ವಿಕಾಸವಾಗಿರುವುದನ್ನು ನೋಡುವುದು ಅಚ್ಚರಿಯ ವಿಷಯ. ಖಾದ್ರಿ ಅವರ ತಂಡದ ಸಂಶೋಧನೆಗಳ ಈ ವಿವರಗಳನ್ನು ನೇಚರ್ ಪತ್ರಿಕೆ ಕಳೆದ ವಾರ ಪ್ರಕಟಿಸಿದೆ.
1: ಆಕಳ ತೇಗಿಗೆ ಕಾರಣ ಹೊಸ ಕೋಶಾಂಗ. ಆಕಳು ಅಂದರೆ ಹಸು, ಕುರಿ, ಆಡು, ಎಮ್ಮೆ ಮೊದಲಾದವುಗಳದ್ದು ಒಂದು ವಿಶೇಷ. ಇವು ಮೆಲುಕು ಹಾಕುವ ಪ್ರಾಣಿಗಳು. ಹೋಟೆಲಿನಲ್ಲಿ ನಾವು ಗಂಟೆಗಟ್ಟಲೆ ಹರಟೆ ಹೊಡೆಯುತ್ತಾ ತಿನಿಸು ಮೆಲ್ಲುತ್ತೇವೆ. ಇವು ಹಾಗಲ್ಲ, ಮೇವು ಕಂಡ ಕೂಡಲೇ ಗಬಗಬನೆ ಅವನ್ನು ನುಂಗಿಬಿಡುತ್ತವೆ, ಅಗಿಯುವುದೂ ಇಲ್ಲ. ಅನಂತರ ನಿಧಾನವಾಗಿ ಸಮಯ ಸಿಕ್ಕಾಗ ಎಲ್ಲೋ ಮಲಗಿ ಅಗಿಯುತ್ತಿರುತ್ತವೆ. ಇದನ್ನೇ ನಾವು ಮೆಲುಕು ಹಾಕುವುದು ಎನ್ನುತ್ತೇವೆ. ಇದು ಒಂದು ವಿಶೇಷ. ಇನ್ನೊಂದು ವಿಶೇಷ ಎಂದರೆ ಹುಲ್ಲನ್ನು ಮೇದರೂ ಅರಗಿಸಿಕೊಳ್ಳಬಲ್ಲವು. ಇವೆರಡಕ್ಕೂ ಮೂಲ ಎನ್ನಿಸುವ ಒಂದು ವಿಶೇಷ ಪತ್ತೆಯಾಗಿದೆ. ಆಕಳ ಹೊಟ್ಟೆಯಲ್ಲಿ ಇರುವ ಸೂಕ್ಷ್ಮಜೀವಿಗಳಲ್ಲಿ ಬೇರಾವ ಸೂಕ್ಷ್ಮಜೀವಿಗಳಲ್ಲಿಯೂ ಕಾಣದಂತಹ ಹೊಸದೊಂದು ಕೋಶಾಂಗ ಇದೆ. ಇದು ಆಕಳಿಗೆ ಹುಲ್ಲನ್ನು ಮೇಯ್ದು ಅರಗಿಸಿಕೊಳ್ಳಲು ನೆರವಾಗುತ್ತದೆ ಎಂದು ಚೀನಾದ ವುಹಾನ್ನಲ್ಲಿ ಇರುವ ಇನ್ಸ್ಟಿಟ್ಯೂಟ್ ಆಫ್ ಹೈಡ್ರೋಬಯಾಲಜಿ ಸಂಸ್ಥೆಯ ವಿಜ್ಞಾನಿ ವೇ ಮಿಯಾವೋ ಮತ್ತು ಸಂಗಡಿಗರು ವರದಿ ಮಾಡಿದ್ದಾರೆ. ಆಕಳಲ್ಲಿರುವ ಈ ಅಧಿಕ ಕೋಣೆಯನ್ನು ರೂಮೆನ್ ಎಂದು ವಿಜ್ಞಾನಿಗಳು ಗುರುತಿಸುತ್ತಾರೆ. ಈ ಕಾರಣದಿಂದಲೇ ಹಸು, ಕುರಿ, ಜಿಂಕೆ, ಎಮ್ಮೆ ಮೊದಲಾದ ಪ್ರಾಣಿಗಳಿಗೆ ರುಮಿನೆಂಟುಗಳು ಎಂದು ಹೆಸರು. ಆಕಳ ಬದುಕಿನಲ್ಲಿ ಈ ರೂಮೆನ್ನಿನ ಪಾತ್ರ ವಿಶಿಷ್ಟ. ಅವು ಯಾರೂ ಮೇಯದ ಪದಾರ್ಥಗಳನ್ನು ಇವು ಮೇಯಲು ನೆರವಾಗುತ್ತವೆ. ಅಷ್ಟೇ ಅಲ್ಲ, ಇಡೀ ಮಾಂಸಾಹಾರಿ ಪ್ರಾಣಿಗಳ ಬದುಕಿಗೂ ಇವು ಮೂಲ. ಆಕಳಿನಂತಹ ಪ್ರಾಣಿಗಳೇ ಮಾಂಸಾಹಾರಿಗಳಿಗೆ ಆಹಾರವಷ್ಟೇ.
2: ರೂಮೆನನ್ನು ಸೂಕ್ಷ್ಮಜೀವಿಗಳ ಭಂಡಾರ ಎನ್ನಬಹುದು, ಅಥವಾ ಸೂಕ್ಷ್ಮಜೀವಿಗಳ ಶಹರು ಎಂದರೂ ತಪ್ಪಿಲ್ಲ. ಒಂದಲ್ಲ ಎರಡಲ್ಲ ಹಲವಾರು ಬಗೆಯ ಸೂಕ್ಷ್ಮಜೀವಿಗಳು ಅಲ್ಲಿ ನೆಲೆಸಿರುತ್ತವೆ. ಆಕಳು ಮೆಲ್ಲುವ ಸಸ್ಯಭಾಗಗಳನ್ನು ಅರಗಿಸುವ ಕಿಣ್ವಗಳನ್ನು ಇವು ಸುರಿಸುತ್ತವೆ. ಅವನ್ನು ಅರಗಿಸಿ ಘನವಾದ ಆಹಾರವನ್ನಷ್ಟೇ ಉಳಿಸಿಕೊಳ್ಳುತ್ತವೆ. ನೀರಿನಂಥ ದ್ರವ ಹಾಗೂ ಅನಿಲಗಳನ್ನು ಹೊರಗಟ್ಟುತ್ತವೆ. ಮೆಲ್ಲುತ್ತಾ ಕುಳಿತ ಆಕಳು ಆಗಾಗ್ಗೆ ತೇಗುವುದು ಇದಕ್ಕೆ. ರೂಮೆನಿನಲ್ಲಿರುವ ಸೂಕ್ಷ್ಮಜೀವಿಗಳು ಆಕಳು ತಿಂದ ಹುಲ್ಲನ್ನು ಹುದುಗಿಸಿ ಮೀಥೇನು, ಕಾರ್ಬನ್ ಡೈಆಕ್ಸೈಡು ಮೊದಲಾದ ಅನಿಲಗಳನ್ನು ಸೃಷ್ಟಿಸುತ್ತವೆ. ಈ ಅನಿಲಗಳೇ ಆಕಳ ತೇಗಿನ ರೂಪದಲ್ಲಿ ಬುರ್ರೆಂದು ಹೊರಬರುತ್ತವೆ. ಆಕಳ ತೇಗು ಜಾಗತಿಕವಾಗಿಯೂ ಪ್ರಸಿದ್ಧ. ಏಕೆಂದರೆ ತೇಗಿನಲ್ಲಿ ಕೇವಲ ಕಾರ್ಬನ್ ಡೈಆಕ್ಸೈಡು ಮಾತ್ರವಲ್ಲ, ಮೀಥೇನ್ ಅನಿಲವೂ ಇರುತ್ತದೆ. ಇವೆರಡೂ ಹಸಿರುಮನೆ ಅನಿಲಗಳು ಎಂಬ ಕುಖ್ಯಾತಿಯವು. ಭೂಮಿ ಬಿಸಿಯಾಗುತ್ತಿದ್ಯಲ್ಲ, ಅದಕ್ಕೆ ಈ ಅನಿಲಗಳೇ ಪ್ರಮುಖ ಕಾರಣ. ಮನುಷ್ಯನಿಂದಾಗಿ ಸೃಷ್ಟಿಯಾದ ಹಸಿರುಮನೆ ಅನಿಲಗಳಲ್ಲಿ ಮೂರರಲ್ಲಿ ಒಂದು ಭಾಗ ಆಕಳ ತೇಗಿನಿಂದ ಬಂದ ಮೀಥೇನು ಎಂಬುದು ಒಂದು ಅಂದಾಜು. ಆಕಳಲ್ಲಿ ಈ ಮೀಥೇನು ಹೇಗೆ ಹುಟ್ಟುತ್ತದೆ ಎನ್ನುವುದು ಒಂದು ಕುತೂಹಲ. ಹಸಿರುಮನೆ ಅನಿಲವಾದ ಇದನ್ನು ಆಕಳನಲ್ಲಿ ಹುಟ್ಟದಂತೆ ಮಾಡಬಹುದೇ ಎನ್ನುವುದು ಇನ್ನೊಂದು ಪ್ರಶ್ನೆ. ಇವೆರಡಕ್ಕೂ ಉತ್ತರವನ್ನು ವಿ ಮಿಯಾವೋ ತಂಡದ ಸಂಶೋಧನೆ ನೀಡಬಹುದು ಎನ್ನುವುದು ಆಶಯ. ಆದರೆ ವಿ ಮಿಯಾವೋನ ಉದ್ದೇಶ ಇದಾಗಿರಲಿಲ್ಲ. ಅವರ ಉದ್ದೇಶ ರೂಮೆನನಲ್ಲಿ ಇರುವ ಸೂಕ್ಷ್ಮಜೀವಿಗಳ ಜೀನೋಮು, ಅರ್ಥಾತ್ ಎಲ್ಲ ತಳಿಗುಣಗಳನ್ನು ಪಟ್ಟಿ ಮಾಡುವುದಾಗಿತ್ತು. ಕೆಲವು ವರ್ಷಗಳ ಹಿಂದಷ್ಟೇ ಈ ತಂಡ ರೂಮೆನನಲ್ಲಿರುವ ಒಂದು ಜೀವಿಯ ಜೀನೋಮನ್ನು ಪೂರ್ತಿಯಾಗಿ ಅನಾವರಣಗೊಳಿಸಿತ್ತು. ರೂಮೆನನಲ್ಲಿರುವ ಇತರೆ ಜೀವಿಗಳಲ್ಲಿದೂ ಜೀನೋಮನ್ನು ಇದೇ ರೀತಿಯಲ್ಲಿ ಅರಿತುಕೊಳ್ಳುವ ಉದ್ದೇಶವಿತ್ತು. ಇದಕ್ಕಾಗಿ ಹಲವು ಹಸು, ಕುರಿ, ಆಡು ಮೊದಲಾದ ಜೀವಿಗಳ ರೂಮೆನುಗಳಿಂದ ರೂಮೆನನ್ನು ಸೂಕ್ಷ್ಮಜೀವಿಗಳ ಭಂಡಾರ ಎನ್ನಬಹುದು, ಅಥವಾ ಸೂಕ್ಷ್ಮಜೀವಿಗಳ ಶಹರು ಎಂದರೂ ತಪ್ಪಿಲ್ಲ. ಒಂದಲ್ಲ ಎರಡಲ್ಲ ಹಲವಾರು ಬಗೆಯ ಸೂಕ್ಷ್ಮಜೀವಿಗಳು ಅಲ್ಲಿ ನೆಲೆಸಿರುತ್ತವೆ. ಆಕಳು ಮೆಲ್ಲುವ ಸಸ್ಯಭಾಗಗಳನ್ನು ಅರಗಿಸುವ ಕಿಣ್ವಗಳನ್ನು ಇವು ಸುರಿಸುತ್ತವೆ. ಅವನ್ನು ಅರಗಿಸಿ ಘನವಾದ ಆಹಾರವನ್ನಷ್ಟೇ ಉಳಿಸಿಕೊಳ್ಳುತ್ತವೆ. ನೀರಿನಂಥ ದ್ರವ ಹಾಗೂ ಅನಿಲಗಳನ್ನು ಹೊರಗಟ್ಟುತ್ತವೆ. ಮೆಲ್ಲುತ್ತಾ ಕುಳಿತ ಆಕಳು ಆಗಾಗ್ಗೆ ತೇಗುವುದು ಇದಕ್ಕೆ. ರೂಮೆನಿನಲ್ಲಿರುವ ಸೂಕ್ಷ್ಮಜೀವಿಗಳು ಆಕಳು ತಿಂದ ಹುಲ್ಲನ್ನು ಹುದುಗಿಸಿ ಮೀಥೇನು, ಕಾರ್ಬನ್ ಡೈಆಕ್ಸೈಡು ಮೊದಲಾದ ಅನಿಲಗಳನ್ನು ಸೃಷ್ಟಿಸುತ್ತವೆ. ಈ ಅನಿಲಗಳೇ ಆಕಳ ತೇಗಿನ ರೂಪದಲ್ಲಿ ಬುರ್ರೆಂದು ಹೊರಬರುತ್ತವೆ. ಆಕಳ ತೇಗು ಜಾಗತಿಕವಾಗಿಯೂ ಪ್ರಸಿದ್ಧ. ಏಕೆಂದರೆ ತೇಗಿನಲ್ಲಿ ಕೇವಲ ಕಾರ್ಬನ್ ಡೈಆಕ್ಸೈಡು ಮಾತ್ರವಲ್ಲ, ಮೀಥೇನ್ ಅನಿಲವೂ ಇರುತ್ತದೆ. ಇವೆರಡೂ ಹಸಿರುಮನೆ ಅನಿಲಗಳು ಎಂಬ ಕುಖ್ಯಾತಿಯವು. ಭೂಮಿ ಬಿಸಿಯಾಗುತ್ತಿದ್ಯಲ್ಲ, ಅದಕ್ಕೆ ಈ ಅನಿಲಗಳೇ ಪ್ರಮುಖ ಕಾರಣ. ಮನುಷ್ಯನಿಂದಾಗಿ ಸೃಷ್ಟಿಯಾದ ಹಸಿರುಮನೆ ಅನಿಲಗಳಲ್ಲಿ ಮೂರರಲ್ಲಿ ಒಂದು ಭಾಗ ಆಕಳ ತೇಗಿನಿಂದ ಬಂದ ಮೀಥೇನು ಎಂಬುದು ಒಂದು ಅಂದಾಜು. ಆಕಳಲ್ಲಿ ಈ ಮೀಥೇನು ಹೇಗೆ ಹುಟ್ಟುತ್ತದೆ ಎನ್ನುವುದು ಒಂದು ಕುತೂಹಲ. ಹಸಿರುಮನೆ ಅನಿಲವಾದ ಇದನ್ನು ಆಕಳನಲ್ಲಿ ಹುಟ್ಟದಂತೆ ಮಾಡಬಹುದೇ ಎನ್ನುವುದು ಇನ್ನೊಂದು ಪ್ರಶ್ನೆ. ಇವೆರಡಕ್ಕೂ ಉತ್ತರವನ್ನು ವಿ ಮಿಯಾವೋ ತಂಡದ ಸಂಶೋಧನೆ ನೀಡಬಹುದು ಎನ್ನುವುದು ಆಶಯ. ಆದರೆ ವಿ ಮಿಯಾವೋನ ಉದ್ದೇಶ ಇದಾಗಿರಲಿಲ್ಲ. ಅವರ ಉದ್ದೇಶ ರೂಮೆನನಲ್ಲಿ ಇರುವ ಸೂಕ್ಷ್ಮಜೀವಿಗಳ ಜೀನೋಮು, ಅರ್ಥಾತ್ ಎಲ್ಲ ತಳಿಗುಣಗಳನ್ನು ಪಟ್ಟಿ ಮಾಡುವುದಾಗಿತ್ತು. ಕೆಲವು ವರ್ಷಗಳ ಹಿಂದಷ್ಟೇ ಈ ತಂಡ ರೂಮೆನನಲ್ಲಿರುವ ಒಂದು ಜೀವಿಯ ಜೀನೋಮನ್ನು ಪೂರ್ತಿಯಾಗಿ ಅನಾವರಣಗೊಳಿಸಿತ್ತು. ರೂಮೆನನಲ್ಲಿರುವ ಇತರೆ ಜೀವಿಗಳಲ್ಲಿದೂ ಜೀನೋಮನ್ನು ಇದೇ ರೀತಿಯಲ್ಲಿ ಅರಿತುಕೊಳ್ಳುವ ಉದ್ದೇಶವಿತ್ತು.
3: ಇದಕ್ಕಾಗಿ ಹಲವು ಹಸು, ಕುರಿ, ಆಡು ಮೊದಲಾದ ಜೀವಿಗಳ ರೂಮೆನ್ನುಗಳಿಂದ ಹೆಕ್ಕಿದ ಸೂಕ್ಷ್ಮಜೀವಿಗಳ ತಳಿಗುಣಗಳನ್ನು ಹೆಕ್ಕಿ ಅವುಗಳ ಡಿಎನ್ಎಯನ್ನು ಪರಿಶೀಲಿಸಿದರು. ಎಲ್ಲ ಜೀನ್ಗಳನ್ನೂ ಪಟ್ಟಿ ಮಾಡಿದರು. ಒಂದಲ್ಲ ಎರಡಲ್ಲ
2: 65 ಬಗೆಯ ಸೂಕ್ಷ್ಮಜೀವಿಗಳನ್ನು ಇವರು ಗುರುತಿಸಿದರು. ಇವುಗಳಲ್ಲಿ ಕೆಲವುದರ ತಳಿಗುಣಗಳನ್ನಷ್ಟೇ ಅಧ್ಯಯನ ಮಾಡಲಾಗಿತ್ತು. ಉಳಿದವುಗಳ ಡಿಎನ್ಎಯನ್ನು ತೆಗೆದು ಹೋಲಿಸಿ ನೋಡಿದರು. ಇವರು ಹೆಕ್ಕಿದ 65 ಜೀವಿಗಳಲ್ಲಿ 45 ಒಂದಕ್ಕೊಂದು ಭಿನ್ನವಾಗಿದ್ದವಾಗಿದ್ದುವು. ರೂಮನ್ನುನಲ್ಲಿ ಜರುಗುವ ಹುದುಗುವಿಕೆಗೆ ಬೇಕಾದ ಕಿಣ್ವಗಳು ಹಾಗೂ ಅವುಗಳ ಜೀನ್ಗಳು ಈ ಜೀವಿಗಳಲ್ಲಿ ಇವೆಯೇ, ಇದ್ದರೆ ಎಲ್ಲವೂ ಒಂದೇ ರೀತಿಯವೇ ಎನ್ನುವುದನ್ನು ಹುಡುಕುವ ಪ್ರಯತ್ನ ಮಾಡಿದರು. ರೂಮನ್ನುನಲ್ಲಿರುವ ಸೂಕ್ಷ್ಮಜೀವಿಗಳಲ್ಲಿ ಸೀಲಿಯೇಟು ಎನ್ನುವ ಜೀವಿಗಳ ಸಂಖ್ಯೆಗೂ ತೇಗಿಗೂ ಸಂಬಂಧವಿದೆ ಎಂದು ಗೊತ್ತಾಯಿತು. ಯಾವ ಪ್ರಾಣಿಯಲ್ಲಿ ಈ ಸೀಲಿಯೇಟುಗಳ ಪ್ರಮಾಣ ಹೆಚ್ಚಿರುತ್ತದೆಯೋ ಅವು ಹೆಚ್ಚೆಚ್ಚು ಮೀಥೇನ್ ತಯಾರಿಸುತ್ತಿದ್ದುವು, ಹೆಚ್ಚೆಚ್ಚು ತೇಗುತ್ತಿದ್ದುವು. ಹುದುಗುವಿಕೆಯ ವೇಳೆ ಬಹು ಮುಖ್ಯವಾಗಿ ಹೈಡ್ರೋಜನೇಸ್ ಅಂದರೆ ಹೈಡ್ರೋಜನನ್ನು ಬೇರ್ಪಡಿಸುವ ಕಿಣ್ವ ಹಾಗೂ ಆಕ್ಸಿಜನೇಸ್ ಆಕ್ಸಿಜನನ್ನು ಸೇರಿಸುವ ಕಿಣ್ವಗಳು ಬಹು ಮುಖ್ಯವಾಗಿದ್ದರಿಂದ ರೂಮೆನ್ನುನಿಂದ ಹೆಕ್ಕಿ ಬೆಳೆಸಿದ ಸೀಲಿಯೇಟುಗಳಲ್ಲಿ ಇವನ್ನು ಹುಡುಕಲು ಪ್ರಯತ್ನಿಸಿದರು. ಹಾಗೆಯೇ ಇವುಗಳು ಜೀವಕೋಶದೊಳಗೆ ಎಲ್ಲಿ ಇರಬಹುದು ಎಂದು ಬೆದಕಿದರು. ಸಾಮಾನ್ಯವಾಗಿ ಇವು ಜೀವಕೋಶದೊಳಗೆ ಉಸಿರಾಟದ ಕೋಶಾಂಗ ಎನ್ನಿಸಿದ ಮೈಟೋಕಾಂಡ್ರಿಯಾದಲ್ಲಿ ಇರುತ್ತವೆ. ಆದರೆ ಕೇವಲ ಈ ಕಿಣ್ವಗಳನ್ನಷ್ಟೇ ಎತ್ತಿ ತೋರಿಸುವ ಬಣ್ಣಗಳನ್ನು ಬಳಸಿದಾಗ ಸೂಕ್ಷ್ಮಜೀವಿಗಳಲ್ಲಿ ಮೈಟೋಕಾಂಡ್ರಿಯಾದ ಜೊತೆಗೆ ಇನ್ನೂ ಕೆಲವು ಭಾಗಗಳು ಬಣ್ಣಗೂಡಿಸಿಕೊಂಡಿದ್ದುವು. ಅಚ್ಚರಿಗೊಂಡ ವೇತಂಡ ಆ ಕೋಶಾಂಗವನ್ನು ವಿಶದವಾಗಿ ಪರಿಶೀಲಿಸಿದೆ. ಈ ಕೋಶಾಂಗವು ಇದುವರೆವಿಗೂ ಕೋಶಗಳೊಳಗೆ ಇವೆ ಎಂದುಕೊಂಡಿದ್ದ ಎಲ್ಲ ಬಗೆಯ ಕೋಶಾಂಗಗಳಿಗಿಂತಲೂ ಭಿನ್ನವಾಗಿದೆಯಂತೆ. ಸಾಮಾನ್ಯವಾಗಿ ಕೋಶದೊಳಗೆ ಇರುವ ಮೈಟೋಕಾಂಡ್ರಿಯಾ, ರೈಬೋಸೋಮು, ನ್ಯೂಕ್ಲಿಯಸ್ಸು ಮೊದಲಾದ ಕೋಶಾಂಗಗಳಿಗೆ ಎರಡು ಪದರವಿರುವ ಕೊಬ್ಬಿನ ಗೋಡೆ ಇರುತ್ತದೆ. ಆದರೆ ಈ ಹೊಸ ಕೋಶಾಂಗದಲ್ಲಿ ಕೇವಲ ಒಂದೇ ಒಂದು ಕೊಬ್ಬಿನ ಪದರವಿತ್ತು. ಇದು ವಿಶೇಷ. ಹಸು, ಆಡು, ಕುರಿ ಮೊದಲಾದವುಗಳಿಂದ ಹೆಕ್ಕಿದ 3-4 ಬಗೆಯ ಸೂಕ್ಷ್ಮಜೀವಿಗಳಲ್ಲಿ ಹೈಡ್ರೋಜನ್ನು ಹಾಗೂ ಮೀಥೇನೂ ತುಂಬಿಕೊಂಡಿದ್ದ ಕೋಶಾಂಗಗಳನ್ನು ಈ ಹಿಂದೆಯೂ ಗುರುತಿಸಲಾಗಿತ್ತು. ಅವನ್ನು ಹೈಡ್ರೋಜನೋಸೋಮು ಎಂದು ಹೆಸರಿಸಿದ್ದರು. ಇವು ಬಹುತೇಕ ಹೈಡ್ರೋಜನ್ನು ತುಂಬಿದ ಬಲೂನಿನಂತೆ ಇದ್ದುವು. ಇನ್ನೆಲ್ಲೂ ಉತ್ಪತ್ತಿಯಾದ ಹೈಡ್ರೋಜನನ್ನು ತುಂಬಿಕೊಂಡ ಕೊಬ್ಬಿನ ಪೊರೆಯ ಚೀಲಗಳು ಇವುಗಳಾಗಿದ್ದುವು. ಆದರೆ ವೇತಂಡ ಗುರುತಿಸಿದ ಹೊಸ ಕೋಶಾಂಗ ಕೇವಲ ಹೈಡ್ರೋಜನನ್ನು ತುಂಬಿದ ಕಾಯವಲ್ಲ,
4: ಅದರಲ್ಲಿ ಹೈಡ್ರೋಜನ್ ಅನಿಲ ಉತ್ಪತ್ತಿಯಾಗುತ್ತದೆ, ಅದಕ್ಕೆ ಬೇಕಾದ ಕಿಣ್ವಗಳೂ ಇವೆ ಎನ್ನುತ್ತಾರೆ ವೇ. ಹೀಗಾಗಿ ಇದನ್ನು ಹೈಡ್ರೋಜನೋ ಬಾಡಿ ಅಥವಾ ಹೈಡ್ರೋಜನ್ ಜನಕಾಂಗ ಎಂದು ಹೆಸರಿಸಿದ್ದಾರೆ. ರುಮೆನ್ನಿನಲ್ಲಿ ಇರುವ ಬಹುತೇಕ ಸೀಲಿಯೇಟುಗಳಲ್ಲಿ ಇದು ಇದೆ ಎನ್ನುವುದು ಇವರ ಊಹೆ. ಇವುಗಳಿಂದಾಗಿಯೇ ಆಕಳು ತೇಗುತ್ತವೆ, ಮೀಥೇನು ಸೂಸಿ ಜಗತ್ತನ್ನು ಬಿಸಿಯೇರಿಸುತ್ತಿವೆ. ಈ ಕೋಶಾಂಗಗಳನ್ನು ನಿಯಂತ್ರಿಸುವ ಉಪಾಯ ಸಿಕ್ಕರೆ ಜಗತ್ತಿನಲ್ಲಿ ಹುಟ್ಟುವ ಮೀಥೇನಿನ ಪ್ರಮಾಣವನ್ನು ಕುಗ್ಗಿಸಲಾದೀತು ಎನ್ನುವುದು ವೇಯವರ ಆಶಯ.
5: ಊರಿ ಗಣ್ಣು ಪಚ್ಚೆ ಗಣ್ಣು. ಚಿಕ್ಕಂದಿನಲ್ಲಿ ಈ ರೀತಿ ಕೀಟಲೆಗೆ ಒಳಗಾಗದವರು ಇಲ್ಲವೇ ಇಲ್ಲ. ಹುಣಸೆ ಬೀಜವನ್ನು ಇನ್ಯಾವುದು ಹಣ್ಣಿನ ಬೀಜವನ್ನು ನುಂಗಿಬಿಟ್ಟಾಗ ಓಹೋ ನೋಡು, ಆ ಬೀಜ ಹೊಟ್ಟೆಯಲ್ಲಿ ಮೊಳೆತು ಕಣ್ಣಿನಲ್ಲಿ ಹಸಿರಾಗಿ ಕಾಣಿಸುತ್ತದೆ ಅಂತ ಕೀಟಲೆ ಮಾಡಿರುತ್ತೀರಿ. ಬಾಲ್ಯದ ಮುಗ್ಧತೆಯಲ್ಲಿ ಅದನ್ನು ನಂಬಿ ದಿನವೂ ಕಣ್ಣು ಹಸಿರಾಗಿದೆಯೇ ಎಂದು ನೋಡಿಕೊಂಡಿರುತ್ತೀರಿ. ನಂಬಿದರೆ ನಂಬಿ, ಬಿಟ್ಟರೆ ಬಿಡಿ. ಇದೀಗ ವಿಜ್ಞಾನಿಗಳು ಕಣ್ಣಿಗೆ ಗಿಡದ ಹಸಿರನ್ನು ಹತ್ತಿಸಿದ್ದಾರಂತೆ. ಸಿಂಗಾಪುರಿನಲ್ಲಿರುವ ನ್ಯಾಷನಲ್ ಯೂನಿವರ್ಸಿಟಿ ಆಫ್ ಸಿಂಗಾಪುರಿನ ರಾಸಾಯನಿಕ ಮತ್ತು ಜೈವಿಕ ಅಣು ಇಂಜಿನಿಯರಿಂಗ್ ವಿಭಾಗದ ವಿಜ್ಞಾನಿ ಡೇವಿಡ್ ಲಿಯಾಂಗ್ ಮತ್ತು ಸಂಗಡಿಗರು ಇಲಿಗಳ ಕಣ್ಣಿನಲ್ಲಿ ಗಿಡಮರಗಳ ಹಸಿರು ಕಾಣುವಂತೆ ಮಾಡಿದ್ದಾರಂತೆ. ಅದಕ್ಕೆ ಅವರೇನು ಇಲಿಗಳಿಗೆ ಹುಣಸೆ ಬೀಜ ತಿನ್ನಿಸಲಿಲ್ಲ. ಜಾಣತನದ ಜೈವಿಕ ತಂತ್ರಜ್ಞಾನದ ತಂತ್ರಗಳನ್ನು ಬಳಸಿಕೊಂಡು ಇಲಿಗಳ ಕಣ್ಣಿನಲ್ಲಿ ಗಿಡಮರಗಳಲ್ಲಿ ಇರುವ ಹಸಿರು ಬಣ್ಣದ ಕೋಶಾಂಗಗಳು ಕೂಡಿಕೊಳ್ಳುವಂತೆ ಮಾಡಿದ್ದಾರೆ. ಹಾಗಂತ ಲಿಯಾಂಗರ ತಂಡದ ಉದ್ದೇಶ ಇಲಿಗಳ ಕಣ್ಣಿಗೆ ಬಣ್ಣ ಬಳಿಯುವುದಾಗಿರಲಿಲ್ಲ. ಬದಲಿಗೆ ನಮ್ಮ ಕಣ್ಣಿನಲ್ಲಿ ಕಾಣಿಸಿಕೊಳ್ಳುವ ಕೆಲವು ತೊಂದರೆಗಳಿಗೆ ಕಣ್ಣೇ ಚಿಕಿತ್ಸೆ ಮಾಡಿಕೊಳ್ಳುವಂತೆ ಮಾಡುವುದು ಉದ್ದೇಶವಾಗಿತ್ತು. ಉದಾಹರಣೆಗೆ ಉರಿಗಣ್ಣು ಅಥವಾ ಒಣಗಣ್ಣು. ಸಾಮಾನ್ಯವಾಗಿ ಕಣ್ಣಿನ ಗುಡ್ಡೆಯ ಮೇಲೆ ತೆಳುವಾದ ಪೊರೆಯಂತೆ ಕಣ್ಣೀರು ಹರಡಿಕೊಂಡಿರುತ್ತದೆ. ಇದು ಕ್ರಿಮಿ ಧೂಳಿನಿಂದ ಕಣ್ಣನ್ನು ರಕ್ಷಿಸುತ್ತದೆ. ಕೆಲವು ಸಂದರ್ಭಗಳಲ್ಲಿ ಈ ಪೊರೆ ಒಡೆದು ಶಿಥಿಲವಾಗಬಹುದು. ಅತಿ ಕ್ರಿಯಾಶೀಲವೆನ್ನಿಸಿದ ಕೆಲವು ರಾಸಾಯನಿಕಗಳ ಪ್ರಮಾಣ ಕಣ್ಣಿನಲ್ಲಿ ಹೆಚ್ಚಾದಾಗ ಹೀಗಾಗಬಹುದು. ಅಂತಹ ಆಕ್ಸಿಡೀಕರಿಸುವ ಅಣುಗಳನ್ನು ನಿಶ್ಚೇತಗೊಳಿಸಿದರೆ ಉರಿಗಣ್ಣ ತೊಂದರೆಯನ್ನು ಕಡಿಮೆ ಮಾಡಬಹುದು ಎನ್ನುವುದು ಲಿಯಾಂಗ್ ತಂಡದ ತರ್ಕ. ಕೆರಟೋ ಕಂಜಕ್ಟಿವೈಟಿಸ್ ಸಿಕ್ಕ ಎನ್ನುವ ಉರಿಗಣ್ಣಿನ ತೊಂದರೆಗೆ ಇದು ಉಪಾಯವಾಗಬಹುದು ಎನ್ನುವುದು ಇವರ ತರ್ಕ. ಆಕ್ಸಿಡೀಕರಣದ ಕ್ರಿಯೆಗಳನ್ನು ತಡೆಗಟ್ಟುವಷ್ಟು ಶಕ್ತಿಯನ್ನು ಕಣ್ಣು ಸ್ವತಃ ತಯಾರಿಸಿಕೊಳ್ಳುವಂತೆ ಮಾಡಿದರೆ ಚಿಕಿತ್ಸೆ ಸಾಧ್ಯ ಎನ್ನುವುದು ಇವರ ಉಪಾಯ. ಆದರೆ ಕಣ್ಣಿನಲ್ಲಿ ಈಗಾಗಲೇ ಇರುವ ಇಂತಹ ವ್ಯವಸ್ಥೆ ಕೆಲವೊಮ್ಮೆ ಉಲ್ಟಾ ಒಡೆಯುವುದು ಉಂಟು. ಆದ್ದರಿಂದ ಕೃತಕವಾಗಿ ಆಕ್ಸಿಡೀಕರಣ ಕ್ರಿಯೆಯನ್ನು ತಡೆಗಟ್ಟುವ ರಾಸಾಯನಿಕಗಳನ್ನು ಕಣ್ಣು ಉತ್ಪಾದಿಸುವಂತೆ ಮಾಡಲು ಇವರು ಉದ್ಯುಕ್ತರಾದರು. ಅದಕ್ಕೆ ನೆರವಾಗಿದ್ದು ಗಿಡಗಳಲ್ಲಿ ಇರುವ ಪತ್ರ ಹರಿತ್ತು ಅಥವಾ ಹಸಿರು ಬಣ್ಣದ ಕ್ಲೋರೋಫಿಲ್ ಇರುವ ಕೋಶಾಂಗಗಳು. ಇವನ್ನು ಪ್ಲಾಸ್ಟಿಡ್ಗಳು ಎನ್ನುತ್ತಾರೆ. ಈ ಪ್ಲಾಸ್ಟಿಡ್ಗಳಲ್ಲಿ ವಿಶೇಷವಾಗಿ ಚಪಾತಿಯ ಗುಡ್ಡೆಯ ಹಾಗೆ ಒಂದರ ಮೇಲೊಂದು ಪೇರಿಸಿಟ್ಟ ಪೊರೆಯ ಹಾಳೆಗಳಿವೆ. ಥೈಲಕಾಯ್ಡ್ಸ್ ಪೊರೆಗಳು ಎನ್ನುವ ಇವುಗಳು ಬೆಳಕಿಗೆ ಸ್ಪಂದಿಸಿ ನಿಕೋಟಿನಮೈಡ್ ಅಡೆನೋಸಿನ್ ಡೈಫಾಸ್ಫೇಟು ಎನ್ನುವ ಅಣುಗಳನ್ನು ಸೃಷ್ಟಿಸುತ್ತವೆ. ಈ ಅಣುಗಳು ಆಕ್ಸಿಡೀಕರಣವನ್ನು ತಡೆಯಲು ಬೇಕಾದ ಶಕ್ತಿಯನ್ನು ಒದಗಿಸಬಲ್ಲುವು. ಥೈಲಕಾಯ್ಡ್ ಪೊರೆಗಳನ್ನು ಸೇರಿಸಿಬಿಟ್ಟರೆ ಸದಾ ಬೆಳಕಿಗೆ ತೆರೆದುಕೊಂಡಿರುವ ಕಣ್ಣುಗಳು ಕೂಡ NADPH ಅನ್ನು ತಯಾರಿಸಿಕೊಳ್ಳಬಹುದಲ್ಲವೇ ಎಂದು ಲಿಯಾಂಗ್ ತಂಡ ಕಲ್ಪಿಸಿತು. ಆದರೆ ಹಾಗೆ ಮಾಡುವುದು ಸುಲಭವಾಗಿರಲಿಲ್ಲ, ಏಕೆಂದರೆ ಥೈಲಕಾಯ್ಡ್ ಪೊರೆಗಳು ಸಸ್ಯಗಳಲ್ಲಿ ಮಾತ್ರ ಇರುತ್ತವೆ, ಪ್ರಾಣಿಗಳಲ್ಲಿ ಅಲ್ಲ. ಇದೇ ಕಾರಣಕ್ಕೆ ಎಷ್ಟೇ ಸಸ್ಯಾಹಾರವನ್ನು ತಿಂದರೂ ನಮ್ಮ ಚರ್ಮ ಹಸಿರಾಗಿರುವುದಿಲ್ಲ. ಸಸ್ಯ ಹಾಗೂ ಪ್ರಾಣಿಗಳ ನಡುವಣ ಈ ಬೇಲಿಯನ್ನು ಮುರಿಯುವ ತಂತ್ರವನ್ನು ಲಿಯಾಂಗ್ ತಂಡ ಹೂಡಿದೆ. ಸಸ್ಯಗಳಲ್ಲದ ಜೀವಕೋಶಗಳಲ್ಲಿ ಈ ಥೈಲಕಾಯ್ಡ್ ಪೊರೆಗಳು ಬೆಳೆಯಬಲ್ಲುವೆ ಎಂಬುದು ಲಿಯಾಂಗ್ ತಂಡ ಮೊದಲು ಪರಿಶೀಲಿಸಿತು. ಗಿಡಗಳ ಎಲೆಗಳನ್ನು ಅರೆದು ಆ ರಸದಲ್ಲಿದ್ದ ಥೈಲಕಾಯ್ಡ್ ಪೊರೆಗಳನ್ನಷ್ಟೇ ಬೇರ್ಪಡಿಸಿತ್ತು. ಅವನ್ನು ಸಾಬೂನಿನ ಗುಳ್ಳೆಗಳಂತಹ ಅತಿ ಸೂಕ್ಷ್ಮವಾದ ಗುಳ್ಳೆಗಳೊಳಗೆ ಕೂಡಿಸಿದರು. ಇದಕ್ಕೆ ಇವರು ಲೀಫ್ ಎಂದು ಹೆಸರಿಸಿದ್ದಾರೆ. ಈ ಗುಳ್ಳೆಗಳನ್ನು ಬಿಸಿಲಿನಲ್ಲಿ ಇಟ್ಟರೆ ಥೇಟ್ ಗಿಡಗಳು ಮಾಡುವ ಹಾಗೆ ನೀರನ್ನಷ್ಟೇ ಬಳಸಿಕೊಂಡು NADPH ತಯಾರಿಸುತ್ತವೆ. ಲೀಫ್ ಎಂದರೆ ಲೈಟ್ ರಿಯಾಕ್ಷನ್ ಎನ್ರಿಚ್ಡ್ ಥೈಲಕಾಯ್ಡ್ NADPH ಫೌಂಡ್ರಿ ಎನ್ನುವುದು ಚುಟುಕು ಪದ. ಲೀಫ್ಗಳಿರುವಡೆ ಮಾನವ ಜೀವಕೋಶಗಳನ್ನು ಬೆರೆಸಿ ಬೆಳೆಸಿದ್ದಾರೆ. ಸ್ವಲ್ಪ ಸಮಯದ ನಂತರ ಗಮನಿಸಿದಾಗ ಜೀವಕೋಶಗಳೊಳಗೆ ಲೀಫ್ ಗುಳ್ಳೆಗಳು ನುಸುಳಿದ್ದುವು. ಆಕ್ಸಿಡೀಕರಣಗೊಳಿಸುವ ರಾಸಾಯನಿಕಗಳನ್ನು ಸೇರಿಸಿ ನೋಡಿದರೆ ಅವುಗಳ ಪ್ರಮಾಣ ಕಡಿಮೆ ಆಗಿತ್ತು. ಅಂದರೆ ಲೀಫ್ ಆಕ್ಸಿಡೀಕರಣವನ್ನು ತಡೆಯುತ್ತಿದೆ ಎಂದರ್ಥ. ಈ ರೀತಿಯಲ್ಲಿ ತಮ್ಮ ಕಲ್ಪನೆ ಕುತರ್ಕವಲ್ಲ ಎಂಬುದನ್ನು ಖಚಿತಪಡಿಸಿಕೊಂಡ ನಂತರ ಕಣ್ಣುಗಳಿಗೆ ಚಿಕಿತ್ಸೆ ಮಾಡಲು ಅಣಿಯಾದರು. ಕೃತಕವಾಗಿ ಇಲಿಗಳಿಗೆ ಕೆರಟೋ ಕಂಜಕ್ಟಿವೈಟಿಸ್ ಉಂಟು ಮಾಡಿದರು. ಕಣ್ಣಿಗೆ ಒಂದಿಷ್ಟು ಸಾಬೂನಿನಂತಹ ದ್ರವವನ್ನು ಹಾಕಿದರೆ ಇಲಿಗಳ ಕಣ್ಣೀರು ಬತ್ತಿ ಹೋಗಿ ಕಣ್ಣುಗಳು ಊದಿಕೊಳ್ಳುತ್ತವೆ. ಈ ರೀತಿಯಲ್ಲಿ ಉರಿಗಣ್ಣು ಬಂದ ಇಲಿಗಳ ಕಣ್ಣಿಗೆ ಲೀಫ್ ದ್ರವವನ್ನು ಔಷಧಿಯಾಗಿ ಸೇರಿಸಿದರು. ಕೆಲವು ಇಲಿಗಳಿಗೆ ಸಾಮಾನ್ಯವಾಗಿ ಇಂತಹ ತೊಂದರೆಯ ವೇಳೆ ನೀಡುವ ಸೈಕ್ಲೋಸ್ಪೋರಿನ್ ಔಷಧವನ್ನು ನೀಡಿದರು. ಎರಡು ಬಗೆಯ ಇಲಿಗಳಲ್ಲಿ ಕೆಲವನ್ನು ಬೆಳಕು ಇರುವ ಜಾಗದಲ್ಲಿ ಉಳಿದವನ್ನು ಕತ್ತಲಿನಲ್ಲಿಯೂ ಇರಿಸಿದರು. ಕಣ್ಣಿನ ಗುಡ್ಡೆಗೆ ಆಗಿದ್ದ ಹಾನಿಯನ್ನು ಪ್ರಯೋಗದ ಆರಂಭದಲ್ಲಿಯೂ 5 ದಿನದ ಚಿಕಿತ್ಸೆಯ ನಂತರವೂ ಅಳೆದರು. ಸಾಧಾರಣ ಚಿಕಿತ್ಸೆಯ ಸಂದರ್ಭದಲ್ಲಿ ಹಾಗೂ ಲೀಫ್ ಹಾಕಿದಾಗಿನ ಇಲಿಗಳಲ್ಲಿ ವ್ಯತ್ಯಾಸವಿದೆಯೋ ಎಂದು ಗಮನಿಸಿದರು. ಬೆಳಕಿನಲ್ಲಿ ಮತ್ತು ಲೀಫ್ ಚಿಕಿತ್ಸೆಗೆ ಒಳಗಾಗಿದ್ದ, ಅಂದರೆ ಕಣ್ಣಿಗೆ ಗಿಡಗಳ ಹಸಿರು ಮೆತ್ತಿಸಿಕೊಂಡ ಇಲಿಗಳಲ್ಲಿ ಗುಡ್ಡೆಯ ಹೊರಪದರದ ನಾಶ ಕಡಿಮೆ ಆಗಿತ್ತು. ಗುಡ್ಡೆಯ ಹೊರಪದರದ ನಾಶವನ್ನು ಸೋಡಿಯಂ ಫ್ಲೋರೋಸಿನ್ ಎನ್ನುವ ಬಣ್ಣ ಹಚ್ಚಿ ಹಳೆಯಬಹುದಾಗಿತ್ತು. ಯಾವುದೇ ಚಿಕಿತ್ಸೆ ನೀಡದ ಅಥವಾ ಸಾಧಾರಣ ಔಷಧ ನೀಡಿದ ಇಲಿಗಳಲ್ಲಿ ಇದ್ದುದಕ್ಕಿಂತಲೂ ಲೀಫ್ ಪಡೆದ ಇಲಿಗಳಲ್ಲಿ ಗುಡ್ಡೆಗಳ ನಾಶ ಕಡಿಮೆ ಇತ್ತು. 5 ದಿನಗಳ ನಂತರ ಅವುಗಳಲ್ಲಿ ಕಣ್ಣೀರಿನ ಪ್ರಮಾಣವು ಅಧಿಕವಾಗಿತ್ತು. ಅರ್ಥಾತ್ ಉರಿಗಣ್ಣಿನ 2 ದೊಡ್ಡ ಲಕ್ಷಣಗಳು ಲೀಫ್ ಚಿಕಿತ್ಸೆಯ ನಂತರ ಕಡಿಮೆ ಆಗಿದ್ದುವು. ಕಣ್ಣಿಗಷ್ಟೇ ಅಲ್ಲ, ಶಕ್ತಿಯ ಅಗತ್ಯ ಹೆಚ್ಚಿರುವ ಜೀವಕೋಶಗಳಿಗೆ ಈ ರೀತಿ ಲೀಫ್ ಸೇರಿಸಿದರೆ, ಬೆಳಕನ್ನು ಹಾಯಿಸಿದರೆ ಸಾಕು, ತಮ್ಮಂತಾವೇ ಅವು ಚಿಕಿತ್ಸೆ ಮಾಡಿಕೊಳ್ಳಬಲ್ಲುವು ಎನ್ನುವುದು ಲಿಯಾಂಗ್ ತಂಡದ ಆಶಯ. ಸದ್ಯಕ್ಕಂತೂ ಇದು ಉರಿಗಣ್ಣು ಒಣಗಣ್ಣಿಗೆ ಔಷಧವಾಗಬಹುದು ಎನ್ನಬಹುದಷ್ಟೆ.
0: ಇದು ಇಂದಿನ ಜಾಣಸುದ್ದಿ. ರಚನೆ ಕೊಳ್ಳೇಗಾಲ ಶರ್ಮ, ಜಾಣಧ್ವನಿ ಕುಮಾರಿ ಯಶಸ್ವಿನಿ ಕೊಳ್ಳೇಗಾಲ ಶರ್ಮ ಹಾಗೂ ಜೆಮಿನಿ AI ಧ್ವನಿಗಳು.
6: ಇದುವರೆಗೂ ಪ್ರಸಾರವಾಯಿತು ವಿಜ್ಞಾನ ವಿಚಾರ ಹಾಗೂ ವಿಸ್ಮಯಗಳ ಧ್ವನಿ ಜಾಣಸುದ್ದಿ ವಿಶೇಷ ಕಾರ್ಯಕ್ರಮ. ಇದು ಕೆಎಲ್ಇ ವೇಣುಧ್ವನಿ 90.4 FM ಪ್ರಸ್ತುತಿ. ನಮಸ್ಕಾರ.
7: Hello everyone, I am Dr. Vinayak Koparde. I am Child and Adolescent Psychiatrist working in the Department of Pediatric Neurology at KLES Dr. Prabhakar Kore Hospital. Today we are going to see about Attention Deficit Hyperactivity Disorder, which is commonly known as ADHD. Many a times parents complain that their child is hyperactive, does not focus, cannot concentrate in the school, which starts affecting their academics. So when do we call someone having ADHD? They should have at least few symptoms from inattention, where they are forgetful in their daily activities. They cannot focus or concentrate in the studies. It's affecting their writing, that they have become slow in their writing, or they cannot have patience to wait at something. Similarly, they can have hyperactive behavior in which they are seen as someone who is very talkative, cannot sit quietly at one place, being fidgety and always moving their hands and feet, and is risk-taking. So the impulsive behaviors can affect as if they are impatient, cannot control their anger. They may lash out, hit, push someone, or would not think twice before doing something. So the ADHD will have three types of symptoms, that is inattention, hyperactivity, and impulsivity. It is a very common disorder, what we call it as a neurodevelopmental condition. At least 3-5% of the children will have this, more commonly seen in boys compared to girls. Girls will have mostly inattention symptoms and less of hyperactivity. Once it starts affecting their school life, that there are lot of concerns from the classroom, that they are not concentrating, they are leaving their seat, they are disturbing other children, they are unable to complete their classwork, and they are having lot of behavioral issues in the classroom. That is one indication. The next is when children are difficult to adjust in the neighborhood or with kids, or at home, getting into dangerous or risky behaviors, that is the time we need to come across and see that it is a problem. What to do about ADHD? First of all, consulting an expert, whether a psychiatrist or a psychologist or a pediatrician, about the concerns is very important. The psychiatrist or the psychologist will run through some assessments to find out what are the problems related to concentration, what are the problems in the school, how is the child doing academically. Some test may be required, such as hemoglobin, when it is low, can present with lack of concentration. Similarly, children who are having epilepsy or seizures may need evaluations. What can we do when we find that child has ADHD? Child will need good among the family, in the classroom, and from the professionals. In the family, child will need good amount of physical activity, at least 45 minutes to 1 hour of sports or outdoor activities will help reduce hyperactivity. Reducing sugar content, excess sugar content in the food will help to reduce hyperactivity. Similarly, parents trained to communicate with the child in a proper way, using rewards to improve their behaviors will help. The second aspect is about classroom management, where child is helped by sitting in the front, giving responsibilities in the classroom, praising a lot of good behaviors, and involving in overall caretaking of the class will definitely help. Children who have moderate to severe ADHD will be helped by use of medication along with other interventions what we mentioned. The medicines which are used are safe, are tolerable, and mostly given on the school days to improve their concentration. Overall, you should remember that ADHD is a common condition, usually mislabeled, and some of the famous personalities also had ADHD, but when the energy is channelized in the right way and direction, it can help grow the child into a useful human being. Thank you.
8: Thank you. बेळगावमधील केएलई बीएम कंकणवाडी आयुर्वेदा हॉस्पिटल आरोग्य क्षेत्रामध्ये उत्कृष्ट सेवा देत आहे. तुमच्या रोगाचं योग्य निदान करून आवश्यक असणारे सर्व उपचार तज्ज्ञ डॉक्टरांकडून दिले जातील. केएलई बीएम कंकणवाडी आयुर्वेदा हॉस्पिटलचा मुख्य उद्देश रोगाचं निदान करणं आणि योग्य उपचार करणं, तुमच्या आरोग्याची काळजी घेणं हेच आमचे ध्येय. तुमच्या आरोग्याच्या तक्रारी दूर करण्यासाठी आयुर्वेदिक उपचार घेण्यासाठी संपर्क करा केएलई बीएम कंकणवाडी आयुर्वेदा हॉस्पिटल आणि महाविद्यालय शहापूर बेळगाव. फोन नंबर 08312486286.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ವೇಣುಧ್ವನಿ, ಇದು 90.4 FM KLE ಕನಸು. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಸ್ನೇಹಿತರೆ, ಇದು ಆರೋಗ್ಯ ದರ್ಶನ ಕಾರ್ಯಕ್ರಮ. ಕಾರ್ಯಕ್ರಮದ ವಿಷಯ ರೋಬೋಟಿಕ್ ಸರ್ಜರಿ. ಸ್ನೇಹಿತರೆ, ಈ ಒಂದು ವಿಷಯದ ಕುರಿತು ವಿವರವಾದ ಮಾಹಿತಿಯನ್ನ ಕೊಡಲಿದ್ದಾರೆ ಉತ್ತರ ಕರ್ನಾಟಕದಲ್ಲಿ ರೋಬೋಟಿಕ್ ಸರ್ಜರಿ ಮಾಡಿದ ಪ್ರಥಮ ವೈದ್ಯರು KLE ಡಾಕ್ಟರ್ ಪ್ರಭಾಕರ್ ಗೊರೆ ಆಸ್ಪತ್ರೆ ಬೆಳಗಾವಿ ಹಾಗೂ KLE ಕ್ಯಾನ್ಸರ್ ಆಸ್ಪತ್ರೆಯ ಡಾಕ್ಟರ್ ಮಹೇಶ್ ಕಳ್ಳೊಳ್ಳಿ ಅವರು ಕಾರ್ಯಕ್ರಮದಲ್ಲಿ. ಡಾಕ್ಟರ್ ಸರ್, ತಮಗೆ ಸ್ವಾಗತ. ನಮಸ್ಕಾರ.
1: ನಮಸ್ಕಾರ
0: ಡಾಕ್ಟರ್ ಸರ್. ಇವತ್ತಿನ ವಿಷಯ ರೋಬೋಟಿಕ್ ಸರ್ಜರಿ, ಅಲ್ಲಿಂದ ಪ್ರಾರಂಭ ಮಾಡೋಣ. ರೋಬೋಟಿಕ್ ಸರ್ಜರಿ ಬಗ್ಗೆ ತಿಳಿಸಿ.
1: ರೋಬೋಟಿಕ್ ಸರ್ಜರಿ ಒಂದು ಸಾಕಷ್ಟು ಕ್ರಾಂತಿಕಾರಿಯಾದ ತಂತ್ರಜ್ಞಾನ ಆಗಿದೆ. ಅದು ಸುಮಾರು 1990s ಬೆಳಕಿಗೆ ಬಂತು. ಬಟ್ ಇತ್ತೀಚೆಗೆ ಇದು ಒಂಥರ ಕಡಿಮೆ ಇನ್ವೇಸಿವ್ ಸರ್ಜರಿ ಅಂತೀವಿ, ಲೆಸ್ ಇನ್ವೇಸಿವ್ ಸರ್ಜರಿ ಅಂತೀವಿ. ಅದಕ್ಕೆ ಇದು ತುಂಬಾ ಜನಕ್ಕೆ ಮತ್ತೆ ತುಂಬಾ ಡಾಕ್ಟರ್ ಸರ್ಜನ್ಸ್ಗಳು ಶಸ್ತ್ರಚಿಕಿತ್ಸರಿಗೆ ತುಂಬಾ ಜನಪ್ರಿಯ ಆಗ್ತಾ ಇದೆ. ಅದಕ್ಕೆ ಪ್ರತಿ ವರ್ಷ ತುಂಬಾ ರೋಬೋಟಿಕ್ ಮಷಿನ್ಗಳು, ಹೊಸ ಹೊಸ ಮಷಿನ್ ಬರ್ತಾ ಇದಾವೆ. ಮತ್ತೆ ಮೊದಲು ಸ್ಟಾರ್ಟ್ ಮಾಡಿದ್ದು ಪ್ರೋಸ್ಟೇಟ್ ಅಂತ ಸರ್ಜರಿ ಸ್ಟಾರ್ಟ್ ಮಾಡಿದ್ರು. ಈಗ ಎಲ್ಲಾ ತರ ಸರ್ಜರಿಗಳು ರೋಬೋಟಿಕ್ ಇಂದ ಮಾಡ್ತಾ ಇದಾರೆ. ಇವನ್ ಬ್ರೆಸ್ಟ್ ಕ್ಯಾನ್ಸರ್ ಆಪರೇಷನ್, ಥೈರಾಯ್ಡ್ ಆಪರೇಷನ್, ಪೆರಟ್ರಿಡ್, ಹೆಡ್ ಅಂಡ್ ನೆಕ್ ಅಲ್ಲಿ ಬಂದಿದೆ. ಮುಂಚೆ ಬರೇ ಹೊಟ್ಟೆಯ ಆಪರೇಷನ್ಗಳು, ಪ್ರೋಸ್ಟೇಟ್, ಬ್ಲಾಡರ್, ಸಣ್ಣ ಕರಳು, ದೊಡ್ಡ ಕರಳು, ಈ ತರ ಕ್ಷೇತ್ರದಲ್ಲಿ ಅಷ್ಟೇ ಇತ್ತು. ಈಗ ಎದೆ ಕ್ಷೇತ್ರದಲ್ಲಿ, ಅನ್ನನಾಳಿಗೆ, ಮತ್ತೆ ಹೆಡ್ ನೆಕ್, ಥೈರಾಯ್ಡ್, ಎಲ್ಲಾ ತರ ಸರ್ಜರಿಗಳು ರೋಬೋಟಿಕ್ ಶಸ್ತ್ರಚಿಕಿತ್ಸೆಯಿಂದ ಮಾಡಬಹುದು.
0: ಆರಂಭದಲ್ಲಿ ನಾನು ಪರಿಚಯಿಸಿದ ಉತ್ತರ ಕರ್ನಾಟಕದಲ್ಲಿ ಫಸ್ಟ್ ಮೊಟ್ಟ ಮೊದಲನೆಯ ರೋಬೋಟಿಕ್ ಸರ್ಜರಿ ಮಾಡಿರುವ ವೈದ್ಯರು, ಅದ್ರ ಬಗ್ಗೆ ಸ್ವಲ್ಪ ತಿಳಿಸಿ ಸರ್. ಅಲ್ಲಿಂದ ಆರಂಭ.
1: ಅದು ನಮ್ಮ ಈಗ KLE ಆಸ್ಪತ್ರೆಯಲ್ಲಿ 2 ತಿಂಗಳ ಹಿಂದೆ ನಮ್ಗೆ ರೋಬೋಟಿಕ್ ಶಸ್ತ್ರಚಿಕಿತ್ಸೆಯನ್ನು ತಂದುಕೊಟ್ರು. ಅದು ನಮ್ಮ SSI ಮಂತ್ರ ಅಂತ, ಮೇಡ್ ಇನ್ ಇಂಡಿಯಾ ರೋಬೋಟಿಕ್ ಸಿಸ್ಟಮ್. ಅದು ಅದನ್ನ ನಮ್ಮ ಆಸ್ಪತ್ರೆಯಲ್ಲಿ ತಂದುಕೊಟ್ಟ ಮೇಲೆ ನಮ್ಗೆ ಟ್ರೈನಿಂಗ್ ಕೊಟ್ಟರು. ಆ ಒಂದು 15 ದಿವಸದ ಟ್ರೈನಿಂಗ್ ಆದ ಮೇಲೆ ನಾವು ಜುಲೈಯಲ್ಲಿ ಒಂದು ಅನ್ನನಾಳ ಕ್ಯಾನ್ಸರ್ ಪೇಷಂಟ್, ಅವರು ನರಗುಂದ ಊರಿನವರು, ಅವರು ಬಂದಿದ್ರು. ಅವ್ರಿಗೆ ಎಲ್ಲ ನಾವು ಎವಾಲ್ಯೂಟ್ ಮಾಡಿ ಅವರು ಆಪರೇಷನ್ ಮಾಡಿದ್ರೆ ಅವ್ರಿಗೆ ಆರಾಮಾಗಂಗಿತ್ತು. ಸೊ ಅವ್ರಿಗೆಲ್ಲ ಅದ್ರ ಬಗ್ಗೆ ತಿಳಿಸಿ ಮತ್ತೆ ಅದನ್ನ ಆಪರೇಷನ್ ಮಾಡಿದ್ರು ಜುಲೈ 10. ಇದಕ್ಕೆ ಇನಿಷಿಯಲ್ ಒಂದು 4-5 ಕೇಸ್ಗೆ ನಮ್ಗೆ ಹೆಲ್ಪ್ ಮಾಡಕ್ಕೆ ಅವರು ಕಂಪನಿ ಕಡೆಯಿಂದ ಒಬ್ರು ಎಕ್ಸ್ಪರ್ಟ್ ಡಾಕ್ಟರ್ ಬರ್ತಾರೆ, ಮತ್ತೆ ಅವರು ಟೆಕ್ನಿಷಿಯನ್ಸ್. ಇದು ರೋಬೋಟಿಕ್ ಅಂದ್ರೆ ಇದು ಕಂಪ್ಯೂಟರ್ ಅಟ್ಯಾಚ್ಡ್ ಇರುತ್ತೆ. ಸೊ ಅದು ಆ ಟೆಕ್ನಾಲಜಿಸ್ಟ್ ಎಲ್ಲರೂ ಬಂದು ನಮಗೆ ಅನುಕೂಲ ಮಾಡಿಕೊಟ್ರು. ಸೊ ಆಮೇಲೆ ಪೇಷಂಟು ನಾರ್ಮಲಿ ಅನ್ನನಾಳ ಆಪರೇಷನ್ ಫುಲ್ ಎದೆ ಓಪನ್ ಮಾಡೋದು, ಹೊಟ್ಟೆ ಓಪನ್ ಮಾಡೋದು, ಕುತ್ತಿಗೆ ಹತ್ರ ಒಂದು ಓಪನ್ ಮಾಡಿದಕ್ಕೆ ಬಹಳ ಡಿಲೇ ಆಗಿ ರಿಕವರ್ ಆಗುತ್ತೆ. ಪೇಷಂಟ್ ಚೇತರಿಸ್ಕೊಳ್ಳಕ್ಕೆ ತುಂಬಾ ದಿನ ತಗೋತಾರೆ. ರೋಬೋಟಿಕ್ ಒಂದು ಸಣ್ಣ ಛೇದಿಂದ ಮಾಡ್ತೀವಿ, ಕೀ ಹೋಲ್ ಸರ್ಜರಿ ಅಂತೀವಿ. ಸೊ ಕೀ ಹೋಲ್ ಸರ್ಜರಿಯಿಂದ ಪೇಷಂಟ್ ಜಲ್ದಿ ಚೇತರಿಸಿಕೊಳ್ತಾರೆ. ಆಲ್ಮೋಸ್ಟ್ ನಮ್ಮ ಪೇಷಂಟ್ ನೆಕ್ಸ್ಟ್ ಡೇನೆ ಓಡಾಡಿಕೊಂಡು ಇದ್ರು, ಮತ್ತೆ ಆದಷ್ಟು ಬೇಗ ಒಂದು 5-6 ದಿವಸದಲ್ಲಿ ಅವರು ಮನೆಗೆ ಡಿಸ್ಚಾರ್ಜ್ ಮಾಡಿದ್ರು.
0: ಯಾವಾಗ ಆಗಿತ್ತು ಇದು?
1: ಜುಲೈ 2024.
0: ನೋಡಿ, ಈಗ ತಾನೇ
1: 2 ಮಂತ್ಸ್ ಬ್ಯಾಕ್.
0: ಸೊ ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಆ ಒಂದು ಪೇಷಂಟ್ ಟ್ರೀಟ್ ಮಾಡಿದ ತಕ್ಷಣ? ಯಾಕಂದ್ರೆ ಇದು ಫಸ್ಟ್ ಇನ್ ಉತ್ತರ ಕರ್ನಾಟಕ.
1: ತುಂಬಾ ದಿನದಿಂದ ನಾನು ಕಾಯ್ತಾ ಇದ್ದೆ ಆಕ್ಚುಲಿ ರೋಬೋಟ್ ಬರುತ್ತೆ. ಯಾಕಂದ್ರೆ ಸ್ಟಾರ್ಟ್ ಆಗಿದ್ದು 90s, ಬಟ್ ಈಗ ಲಾಸ್ಟ್ ಕೊನೆಯ ದಶಕದಲ್ಲಿ ತುಂಬಾ ಸೆಂಟರ್ ಕಡೆ ರೋಬೋಟ್ಸ್ ಬರ್ತಾ ಇತ್ತು. ಸೊ ನಾವು ತುಂಬಾ ದಿನದಿಂದ ವೇಟ್ ಮಾಡ್ತಿದ್ವಿ. ಬಿಕಾಸ್ ನಾವು ಓಪನ್ ಸರ್ಜರಿ, ತೆರೆದ ಚಿಕಿತ್ಸೆ ಅಂತ, ಅದು ನಾವು ಸುಮಾರು ಆಲ್ಮೋಸ್ಟ್ 2006 ವಿಷಯದಿಂದ ನಾನು ಸರ್ಜರಿ ಫೀಲ್ಡ್ ಅಲ್ಲಿ ಇದ್ದೀನಿ. ಅಂದ್ರೆ 18 ಆಯ್ತು. ಸೊ ಎಲ್ಲಾ ತರ ಸರ್ಜರಿ ಮಾಡ್ತೀವಿ. ಸೊ ನಮ್ಗೆ ಅದನ್ನ ಮಾಡಿ ನಮ್ಗೆ ಎಲ್ಲ ಯಾವ್ದು ಹೇಗೆ ಮಾಡ್ಬೇಕು ಯಾವ ತರ ಎಲ್ಲ ಗೊತ್ತಿರುತ್ತೆ. ಇದು ರೋಬೋಟಿಕ್ ಅಂದ್ರೆ ಏನಂದ್ರೆ ಪೇಷಂಟ್ಗೆ ತುಂಬಾ ಸಣ್ಣ ಚಂದ್ರ ಹೋಲಿಂದ ಮಾಡ್ತೀವಿ. ತುಂಬಾ ರಕ್ತ ನಷ್ಟ ಕಡಿಮೆ ಆಗುತ್ತೆ, ಮತ್ತೆ ಅಕ್ಕಪಕ್ಕ ಇರೋ ಅಂಗಾಂಗಗಳಿಗೆ ಆಘಾತ ಡ್ಯಾಮೇಜ್ ಕಡಿಮೆ ಆಗುತ್ತೆ. ಸೊ ಇದರಿಂದ ಪೇಷಂಟ್ಗೆ ತುಂಬಾ ಬೆನಿಫಿಟ್ ಆಗುತ್ತೆ. ಅವರು ತುಂಬಾ ಜಲ್ದಿ ಚೇತರಿಸ್ಕೋತಾರೆ. ಇವನ್ ಆಸ್ಪತ್ರೆ ಡೆಲ್ಲಿ ಡಿಸ್ಚಾರ್ಜ್ ಮಾಡಬಹುದು. ಬೇರೆ ಓಪನ್ ಸರ್ಜರಿಯಲ್ಲಿ ಸುಮಾರು 7, 8, 10, 14 ದಿವಸ ಇಟ್ಕೋತೀವಿ. ಇದು ಸಣ್ಣ ಆಪರೇಷನ್ ಇದ್ರೆ ನೆಕ್ಸ್ಟ್ ಡೇನೆ ಡಿಸ್ಚಾರ್ಜ್ ಮಾಡಬಹುದು. ಕೆಲವೊಂದು ಮೇಜರ್ ಇದ್ರು ಒಂದು 3-5 ಡೇಸ್ ಅಲ್ಲಿ ಡಿಸ್ಚಾರ್ಜ್ ಮಾಡಬಹುದು. ಸೊ ಅದರದೇ ರೋಬೋಟಿಕ್.
0: ಸೂಪರ್. ತಮ್ಮ ಧ್ವನಿ ಮುಖಾಂತರ ಗೊತ್ತಾಗ್ತಾ ಇದೆ ಕಿ ನೀವು ಎಷ್ಟು ಅದರ ಒಂದು ಏನಂತಾರೆ ತಾಳ್ಮೆಯಿಂದ ಕಾಯ್ತಾ ಇದ್ರಿ. ಫೈನಲಿ ಅದು ಸಿಕ್ತು ಅಂಡ್ ಜಸ್ಟ್ ಜುಲೈನಲ್ಲಿ ಆಯ್ತು ಅಂತ ಹೇಳಿದ್ರಿ. ಸ್ನೇಹಿತರೆ, ಇದು ಆರೋಗ್ಯ ದರ್ಶನ ಕಾರ್ಯಕ್ರಮ. ಇವತ್ತಿನ ವಿಷಯ ರೋಬೋಟಿಕ್ ಸರ್ಜರಿ. ಉತ್ತರ ಕರ್ನಾಟಕದಲ್ಲಿ ರೋಬೋಟಿಕ್ ಸರ್ಜರಿ ಮಾಡಿದ ಪ್ರಥಮ ವೈದ್ಯರು ನಮ್ಮೊಂದಿಗೆ ಇದ್ದಾರೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಅವರೊಂದಿಗೆ ಮಾತನಾಡ್ತಿದ್ದೇವೆ. ರೇಡಿಯೋ ಒಂದು ಕೇಳೋ ಮಾಧ್ಯಮ. ರೋಬೋಟಿಕ್ ಸರ್ಜರಿ ಅಂದ್ರೆ ತಲೆಯಲ್ಲಿ ಬರುತ್ತೆ ಕಿ ರೋಬೋಟ್ ಹೋಗಿ ಸರ್ಜರಿ ಮಾಡುತ್ತ. ಸೊ ಇದರ ವರ್ಕಿಂಗ್ ಬಗ್ಗೆ ತಿಳಿಸಿ ಡಾಕ್ಟರ್ ಸರ್.
1: ರೋಬೋಟಿಕ್ ಸರ್ಜರಿ ಅಂತಿದ್ದೀವಿ, ಬಟ್ ರೋಬೋಟ್ ಸರ್ಜರಿ ಮಾಡಲ್ಲ. 100%-100% ಆಪರೇಷನ್ ಮಾಡೋದು ಸರ್ಜನ್ನೇ, ಶಸ್ತ್ರಚಿಕಿತ್ಸೆ ನಾವೇ ಮಾಡೋದು. ಒಂದೊಂದು ಮಿಲಿಮೀಟರ್, ಅದು ರೋಬೋಟಿಕ್ ಆರ್ಮ್ಸ್ ಅಂತೀವಿ, ರೋಬೋಟ್ ಕೈಗಳು. ರೋಬೋಟ್ ಹೇಗೆ, ಅದರಲ್ಲಿ ಮೂರು ಪಾರ್ಟ್ಸ್ ಇರುತ್ತೆ ರೀ. ಒಂದು ಪೇಷಂಟ್ ಬೆಡ್ ಬಾಜುಕ್ಕೆ ಒಂದು ರೋಬೋಟಿಕ್ ಆರ್ಮ್ ಸಿಸ್ಟಮ್ ಇರುತ್ತೆ, ಅದ್ರ ಪೇಷಂಟ್ ಕೈಗಳು ಇರುತ್ತೆ, ಮೂರು ಕೈ ಅಥವಾ ನಾಲ್ಕು ಕೈ ಇರುತ್ತೆ. ಅದು ಒಂದು ಮಾನಿಟರ್ಗೆ ಅಟ್ಯಾಚ್ಡ್ ಇರುತ್ತೆ, ಒಂದು ಕಂಪ್ಯೂಟರ್ಗೆ ಅಟ್ಯಾಚ್ಡ್ ಇರುತ್ತೆ. ಅಲ್ಲಿಂದ ಕನೆಕ್ಷನ್ ನಮಗೆ ಒಂದು ಕನ್ಸೋಲ್ ಅಂತ ಹೇಳ್ತಾರೆ, ಸರ್ಜನ್ ಕನ್ಸೋಲ್. ನಾವು ಅಲ್ಲಿ ಕೂತಿರ್ತೀವಿ, ಕೂತು ನಮ್ಮ ಮುಂದೆ ಕಂಪ್ಯೂಟರ್ ತರ ಒಂದು ದೊಡ್ಡ ಸ್ಕ್ರೀನ್ ಇರುತ್ತೆ, ಒಳ್ಳೆ ಹೈ ಡೆಫಿನಿಷನ್, ಅದು ಕನೆಕ್ಟೆಡ್ ಇರುತ್ತೆ. ನಮ್ಮ ಹತ್ರ ಜಾಯ್ಸ್ಟಿಕ್ ಇರುತ್ತೆ, ಇದು ವಿಡಿಯೋ ಗೇಮ್ ಮಾಡ್ತೀವಲ್ಲ, ಸೇಮ್ 3D ವಿಡಿಯೋ ಗೇಮ್, ಬಟ್ ಹೈ ಎಂಡ್, ಬಹಳ ಪ್ರಿಸಿಷನ್, ಬಹಳ ನಿಖರತೆ ಇರೋ

0: ಫಿಕ್ಷನ್ ಕ್ಯಾಮ್ರಾ ಇರುತ್ತೆ. ಮತ್ತೆ ಜೂಮ್ ಈಗ ಲ್ಯಾಪ್ರೋಸ್ಕೋಪಿ ಅಲ್ಲಿ ಕ್ಯಾಮ್ರಾ ಮ್ಯಾನ್ ಹಿಡ್ಕೊಂಡವನು ಸ್ವಲ್ಪ ಶೇಕ್ ಮಾಡ್ತಾ ಇರೋದು, ಇದು ಕ್ಯಾಮ್ರಾನು ಸರ್ಜನ್ ಕಂಟ್ರೋಲ್ ಅಲ್ಲೇ ಇರುತ್ತೆ. ಸೊ ಒಂಥರ ಈಗ ಎರಡು ಕೈ ಬಲ್ಲಿ ನಮ್ಗೆ ದೇವರು ನಾಲ್ಕು ಕೈ ಕೊಟ್ಟಂಗೆ, ಸೊ ನಾಲ್ಕು ಕೈಲಿ ನಾವು ಸರ್ಜರಿ ಮಾಡ್ತಾ ಇರುತ್ತೇವೆ. ಸೊ ಆತರ ಬಟ್ ಈ ಜನಗಳು ಅನ್ಕೊಂಡಿರಂಗೆ ರೋಬೋಟ್ ಏನ್ ಮಾಡಲ್ಲ,
1: ಅದಕ್ಕೆ ಕೇಳಿದ್ನ
0: ರೋಬೋಟ್ ಅಸಿಸ್ಟೆಡ್ ಸರ್ಜರಿ, ಇದಕ್ಕೆ ಕರೆಕ್ಟ್ ವರ್ಡ್ ರೋಬೋಟ್ ಅಸಿಸ್ಟೆಡ್ ಸರ್ಜರಿ ಅನ್ಬೇಕು. ಬಟ್ 100% 100% ಆ ಆಪರೇಷನ್ ಮಾಡೋದು ಸರ್ಜನ್ನೇ, ರೋಬೋ ಬರೀ ಹೆಲ್ಪ್ ಮಾಡೋದು.
1: ಅದ್ಭುತ. ಅದ್ ಕೇಳೋ ಕಾರಣ ಉದ್ದೇಶ ಅದೇ ಇತ್ತು, ಕೇಳುಗರಿಗೂ ಗೊತ್ತಾಗ್ಲಿಕ್ಕೆ ಫೈನಲಿ ಸರ್ಜನ್ ಬೇಕು. ಅಂಡ್ ನೀವು ಎಷ್ಟು ಚೆನ್ನಾಗಿ ಹೇಳಿದ್ರಿ, ಎರಡು ಕೈಗಿಂತ ನಾಲ್ಕು ಕೈ, ಅಂಡ್ ವೈದ್ಯರಿಗೆ ಅದು ನಿಮಗೆ ನಾಲ್ಕು ಕೈ ಸಿಕ್ಕಿದ್ರೆ 100% ಜೀವ ಉಳಿಸಲಿಕ್ಕೆ ಸಾಧ್ಯ ಆಗುತ್ತೆ. ಕಾರ್ಯಕ್ರಮದಲ್ಲಿ ಇದು ಆರೋಗ್ಯ ದರ್ಶನ ಕಾರ್ಯಕ್ರಮ. ಸ್ನೇಹಿತರೆ, ರೋಬೋಟಿಕ್ ಸರ್ಜರಿ ಒಂದು ಇದು ಆರಂಭ ಯಾವಾಗಾಯ್ತು ಸರ್? ನೀವು ಹೇಳಿದ್ರೆ 90s ಆರಂಭವಾಯ್ತು.
0: ಹೌದು, 90s ಆಯ್ತು. ಅದ್ರ ಬಗ್ಗೆ ಫಸ್ಟ್ ರೋಬೋಕಾಪ್ ಅಂತ ಬಂತು ಈ 90s, ಅದು ಮೂಳೆ ಸರ್ಜರಿ ರಿಲೇಟೆಡ್ ಆರ್ಥೋಪೆಡಿಕ್ಸ್ ಅಲ್ಲಿ ಬಂತು. ಸೊ ಅದು ಸ್ವಲ್ಪ ದಿನ ಇದೆಲ್ಲ ಅಮೆರಿಕದಲ್ಲೇ ಬಂದಿತ್ತು. ಆಮೇಲೆ ಅದು ಅಷ್ಟು ಎಫೆಕ್ಟಿವ್ ಆಗ್ಲಿಲ್ಲ ಅಂದ್ರೆ ಇನ್ನು ಇನಿಷಿಯಲ್, ಇಮ್ಯಾಜಿನ್ 40-50 ವರ್ಷದಿಂದ. ಸೊ ಆಮೇಲೆ ರೀಸೆಂಟ್ ಆಗಿ 2000 ಆಲ್ಮೋಸ್ಟ್ 25 ಹಿಂದೆ ಡಾವಿನ್ಸಿ ಅಂತ ಬಂತು. ಡಾವಿನ್ಸಿ ರೋಬೋಟಿಕ್ ಸಿಸ್ಟಮ್ ಬಂದ ತಕ್ಷಣ ಪೂರ ವರ್ಲ್ಡ್ ಚೇಂಜ್ ಮಾಡಿತ್ತು. ಸೊ ಅವರು ಇಷ್ಟು ಸ್ಟಾರ್ಟ್ ಮಾಡ್ತಾ ಎಲ್ಲಾ ಕಡೆನೂ ಅವರು ಇನ್ಸ್ಟಾಲ್ ಮಾಡಿದ್ರು, ಎಲ್ಲಾ ಕಡೆನು ಜನಗಳು ಅದನ್ನ ಅಕ್ಸೆಪ್ಟ್. ಇವನ್ ನಾನು MS ಮಾಡೋಗಿಂದ ಇದು ಕೇಳ್ತಾ ಇದ್ದೆ, ಇದೇನೋ ಫ್ಯಾಂಟಸಿ, ಇದೇನು ನಿಜಾನೋ ಸುಳ್ಳು ಅನ್ಕೋತಾ ಇದ್ದು. ಸೊ ಅದು ಬರ್ತಾ ಬೆಳೀತಾ ಬೆಳೀತಾ ಎಲ್ಲಾ ಮಂದಿ ಜನಗಳು ಅದನ್ನ ಅಕ್ಸೆಪ್ಟ್ ಮಾಡ್ಕೊಂತ ಹೋಗಿ ಈಗ ಅವ್ರದ್ದು ಪೇಟೆನ್ಸಿ ಮುಗಿತಾ ತಕ್ಷಣನೇ ಸುಮಾರು ಐ ಥಿಂಕ್ ಮಿನಿಮಮ್ ಒಂದು ಜಗತ್ತಿನಲ್ಲಿ ಒಂದು 40-50 ಕಂಪ್ನಿಗಳು ರೋಬೋಟಿಕ್ ಸಿಸ್ಟಮ್ ಬರ್ತಾ ಇದಾವೆ, ಬಂದಿದಾವೆ ಹೊಸ ಹೊಸ ಸಿಸ್ಟಮ್ಗಳು. ಮೆಟ್ರಾನಿಕ್ ಆತರ ಸುಮಾರು ಕಂಪ್ನಿಗಳು ಬಂದಿದಾವೆ. ಇದರಲ್ಲಿ ನಮ್ಮಲ್ಲಿ ಹಾಕಿರೋದು ನಾವು SSI ಮಂತ್ರ ಅಂತ. ಇವರು ಅವರು ನಮ್ಮ ಫೌಂಡರು, ಫಾದರ್ ಆಫ್ ರೋಬೋಟಿಕ್ ಸರ್ಜನ್ ಆಫ್ ಇಂಡಿಯಾ ಅಂತೀವಿ. ಅವರು ಇದನ್ನ ಕಂಡುಹಿಡಿದು SSI ಮಂತ್ರ ಮೇಡ್ ಇನ್ ಇಂಡಿಯಾ ಐತಿ. ಈಗ ಸುಮಾರು ಆಲ್ಮೋಸ್ಟ್ ಇಂಡಿಯಾದಲ್ಲಿ ಒಂದು 50 ಜಾಗದಲ್ಲಿ ಅವರು ಆಲ್ರೆಡಿ ಇನ್ಸ್ಟಾಲ್ ಮಾಡಿದ್ದಾರೆ. ಸೊ ಇದರಲ್ಲಿ ಸ್ವಲ್ಪ ಖರ್ಚು ಕಡಿಮೆ ಕಂಪೇರ್ ಟು ಡಾವಿನ್ಸಿ. ನಮ್ಗೆ ಪೇಷಂಟ್ಗೆ ಡಾವಿನ್ಸಿಲಿ ಒಂದು ಆಪರೇಷನ್ಗೆ ಓಪನ್ ಆಪರೇಷನ್ ಕಿತ ರೋಬೋಟಿಕ್ ಅಲ್ಲಿ 1-2 ಲಕ್ಷ ಜಾಸ್ತಿ ಆಗ್ಬಹುದು. ಇಲ್ಲಿ ಬರೀ ಒಂದು 50,000 ಅಷ್ಟೇ ಕನ್ಸೂಮಬಲ್ಸ್ ಜಾಸ್ತಿ ಆಗುತ್ತೆ. ಅಷ್ಟು ವ್ಯತ್ಯಾಸ ಇದೆ. ಸೊ ದಟ್ ನಮ್ಮ ಈ ಪಾರ್ಟ್ ಜನಗಳಿಗೆ ತುಂಬಾ ಅನುಕೂಲ ಆಗುತ್ತೆ, ಯಾಕಂದ್ರೆ ಖರ್ಚು ತುಂಬಾ ಅಷ್ಟು ಖರ್ಚು ಮಾಡಕ್ಕೆ ಕಷ್ಟ ಆಗುತ್ತೆ ತುಂಬಾ ಜನಕ್ಕೆ. ಸೊ 50,000 ಅಷ್ಟೇ ಜಾಸ್ತಿ ಆಗುತ್ತೆ. ಬಟ್ ಆ ಅಮೌಂಟ್ ಜಲ್ದಿ ಡಿಸ್ಚಾರ್ಜ್ ಆದ ತಕ್ಷಣ ಆ ವಾರ್ಡ್ ಚಾರ್ಜ್, ಆ ಇಂಜೆಕ್ಷನ್, ಆಂಟಿಬಯೋಟಿಕ್ಸ್ ಅಲ್ಲಿ ಅಡ್ಜಸ್ಟ್ ಆಗುತ್ತೆ. ಸೊ ಅಲ್ಲಿ ಒಂದು ಮತ್ತೆ ಒಂದು 30,000 ಉಳಿಬಹುದು. ಬಹಳ ಅಂದ್ರೆ ಜಾಸ್ತಿ ಒಂದು 20,000 ನನ್ನ ಪ್ರಕಾರ ಅಷ್ಟೇ ಎಕ್ಸ್ಟ್ರಾ ಖರ್ಚಾಗಬಹುದು. ಬಟ್ ಪೇಷಂಟ್ ಜಲ್ದಿ ಚೇತರಿಸ್ಕೋತಾರೆ, ತಮ್ಮ ಚಟುವಟಿಕೆಗಳನ್ನ ಆರಾಮಾಗಿ ಜಲ್ದಿ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ, ಡಿಪೆಂಡೆನ್ಸಿ ಇರಲ್ಲ.
1: ಸೊ ಈಗ ಬಹಳ ಒಂದು ಸಹಜವಾದ ಪ್ರಶ್ನೆ ಯಾರು ಕೇಳ್ತಾ ಇದಾರೆ ಅವರಲ್ಲಿ ಹುಟ್ಟು ಬರುತ್ತೆ, ಕಿ ನಾರ್ಮಲ್ ಸರ್ಜರಿ ಅಥವಾ ಓಪನ್ ಸರ್ಜರಿ, ಆಮೇಲೆ ರೋಬೋಟಿಕ್ ಸರ್ಜರಿ, ವ್ಯತ್ಯಾಸ ಅಂಡ್ ಲಾಭಗಳ ಬಗ್ಗೆ ತಿಳಿಸಿ ಡಾಕ್ಟರ್ ಸರ್.
0: ತೆರೆದ ಸರ್ಜರಿ, ನಾರ್ಮಲ್ ಓಪನ್ ಸರ್ಜರಿ ಅಂದ್ರೆ ನಾವು ಯೂಶಲಿ ಈಗ ಒಂದ್ ಹೊಟ್ಟೆ ಆಪರೇಷನ್ ಮಾಡ್ತಾ ಇದೀನಿ ಅನ್ಕೋರಿ, ಅದನ್ನ ನಾವು ಪೂರ ಹೊಟ್ಟೆಯನ್ನು ಓಪನ್ ಮಾಡ್ತಿದ್ದು. ಓಪನ್ ಮಾಡಿ ಹೊಟ್ಟೆದ ಗೋಡೆಗಳು, ಅಬ್ಡಾಮಿನಲ್ ವಾಲ್ ಅಂತಿದ್ದು, ಅದನ್ನ ನಾವು ಬಾಜುಕ್ಕೆ ಎರಡು ಕಡೆ ಎಳೆದು ರಿಟ್ರಾಕ್ಟ್ ಮಾಡಿ ನಾವು ಆಪರೇಷನ್ ಮಾಡ್ತಿದ್ದು. ಆಪರೇಷನ್ ಮಾಡಿ ಅದನ್ನ ಪೂರ ಹೊಟ್ಟೆನ ಕ್ಲೋಸ್ ಮಾಡ್ತಿದ್ದು. ಸೊ ತುಂಬಾ ಸ್ಕಾರ್ ಕಲೆನೂ ಉಳಿತಿತ್ತು, ಮತ್ತೆ ತುಂಬಾ ಹೊಟ್ಟೆಯಲ್ಲಿ ನಾವು ಬಹಳ ಪ್ರೊಸೀಜರ್ ಮಾಡಿದಕ್ಕೆ ಅವ್ರಿಗೆ ಜಲ್ದಿ ರಿಕವರಿ ಆಗಕ್ಕ ಮತ್ತೆ ಜಲ್ದಿ ಊಟ ಮಾಡಿ ಜಲ್ದಿ ಟಾಯ್ಲೆಟ್ ಅವೆಲ್ಲ ಆಗಕ್ಕೆ ಸ್ವಲ್ಪ ಡಿಲೇ ಆಗೋದು. ಇದರಲ್ಲಿ ಓಪನ್ ಅಲ್ಲಿ ಇವನ್ ಲ್ಯಾಪ್ರೋಸ್ಕೋಪಿನೂ ಮಿನಿಮಲಿ ಕೀ ಹೋಲ್ ಸರ್ಜರಿ ಅಂತೀವಿ, ಸಣ್ಣ ಛೇದದಿಂದನೇ ಮಾಡ್ತಾರೆ. ಬಟ್ ಇಲ್ಲಿ ರೋಬೋಟಿಕ್ ಅಲ್ಲಿ ಏನು ಅಡ್ವಾಂಟೇಜಸ್ ಅಂದ್ರೆ, ಒಂದು ಸಣ್ಣ ಛೇದನ ಕೀ ಹೋಲ್ ಸರ್ಜರಿ ಅಂತ, ಚಿಕ್ಕ ಚಿಕ್ಕ ಹೋಲ್, 1 cm 5 mm 10 mm ಹೋಲ್ ಅಲ್ಲಿ ಎಂತ ದೊಡ್ಡ ದೊಡ್ಡ ಆಪರೇಷನ್ಗಳು ಮಾಡಬಹುದು. ಇನ್ನೊಂದು ಆಗಲೇ ಹೇಳಿದ್ನಲ್ಲ, ರಕ್ತ ನಷ್ಟ ತುಂಬಾ ಕಡಿಮೆ ಆಗುತ್ತೆ ಬಿಕಾಸ್ ಆಫ್ ನಮ್ಮ ದೃಷ್ಟಿಕರಣ, ಹೈ ಡೆಫಿನಿಷನ್ ಮತ್ತೆ 3D ವಿಷನ್ ಇದ್ದಿದ್ದಕ್ಕೆ ನಾವು ಬ್ಲಡ್ ಲಾಸ್ ತುಂಬಾ ಕಡಿಮೆ ನೋಡ್ತೀವಿ. ಪ್ಲಸ್ ಬೇರೆ ಅಂಗಾಂಗಗಳಿಗೆ ಡ್ಯಾಮೇಜ್ ಆಗೋದ್ ಕಡಿಮೆ, ಆಘಾತ ಆಗೋದ್ ಕಡಿಮೆ, ಆಮೇಲೆ ರಿಕವರಿ ಜಲ್ದಿ ಆಗುತ್ತಾರೆ, ಚೇತರಿಸ್ಕೋತಾರೆ. ಮತ್ತೆ ಇವನ್ನು ಬಿಕಾಸ್ ಸಣ್ಣ ಸಣ್ಣ ಹೋಲ್ ಇದ್ದಿದ್ದಕ್ಕೆ ಇನ್ಫೆಕ್ಷನ್ ಕಡಿಮೆ, ಇನ್ಫೆಕ್ಷನ್ ಆಗಲ್ಲ, ಸೊ ಊಂಡ್ ಇನ್ಫೆಕ್ಷನ್ ಆಗಲ್ಲ. ಸೊ ಅದರಿಂದ ಡಿಲೇ, ಓಪನ್ ಅಲ್ಲಿ ಕೆಲವೊಮ್ಮೆ ಊಂಡ್ ಇನ್ಫೆಕ್ಷನ್ ಕ್ಯೂ ಆಗೋದು, ಅದ್ರದ್ದು ಪರೀಕ್ಷೆ, ಅದು ಆಂಟಿಬಯೋಟಿಕ್, ಅದರಲ್ಲಿ ಸುಮಾರು 4-5 ದಿನ ಎಕ್ಸ್ಟ್ರಾ ಅಡ್ಮಿಷನ್ ಎಲ್ಲ ಖರ್ಚು ಆಗ್ತಿತ್ತು. ಸೊ ಇಲ್ಲಿ ಇನ್ಫೆಕ್ಷನ್ ಕಡಿಮೆ. ಇವನ್ನು ಈಗ ನಾನು ಕ್ಯಾನ್ಸರ್ ತಜ್ಞ, ಸೊ ನಮ್ಮ ಕ್ಯಾನ್ಸರ್ ಸರ್ಜರಿಗಳು ತುಂಬಾ ಸಮಯ ನಡೀತೆ, ದೀರ್ಘಕಾಲ ನಡೀತೆ. ನಾವು 10-12-14 ತಾಸು ಆಪರೇಷನ್ ಮಾಡ್ತಾ ಇರ್ತೀವಿ ಕಂಟಿನ್ಯೂಸ್. ಸೊ ಅಂತ ಆಪರೇಷನ್ ಮಾಡುವಾಗ ಎಷ್ಟೇ ಎಂತಾರೆ ಎಷ್ಟೇ ಫಿಟ್ ಇರ್ಲಿ ಅವನು, ಒಂದ್ ಐದಾರು ತಾಸಾದ್ಮೇಲೆ ಆಯಾಸ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ.
1: ಸರ್ ನೀವು ಮನುಷ್ಯರಲ್ಲ.
0: ಹೌದು. ಸೊ ಯಾವಾಗ ನೀವು ಕೊನೆಗೆ ಆಯಾಸ ಆಗಕ್ಕ 7 ತಾಸು 8 ತಾಸು ಆದ್ಮೇಲೆ ನಿಮ್ಮ ಕಾನ್ಸಂಟ್ರೇಷನ್ ಸ್ವಲ್ಪ ಕಡಿಮೆ ಆಗ್ತಾ ಹೋಗುತ್ತೆ. ಬಟ್ ಈ ರೋಬೋಟ್ ಅಲ್ಲಿ ಅಡ್ವಾಂಟೇಜ್ ಏನಂದ್ರೆ, ನಾವು ಆರಾಮಾಗಿ ಚೇರ್ ಮೇಲೆ ಕುತ್ಕೊಂಡು 4 ಕಂಟ್ರೋಲ್, ಕ್ಯಾಮ್ರಾನು ಕಂಟ್ರೋಲ್ ನಮ್ಮ ಇರುತ್ತೆ, ಕಟ್ ಮಾಡೋದು ಹೊಲಿಗೆ ಹಾಕೋದು ಎಲ್ಲ ಆರ್ಮ್ಸ್ ನಮ್ಮಲ್ಲಿ ಕಂಟ್ರೋಲ್ ಇರುತ್ತೆ, ಮತ್ತೆ ಕುತ್ಕೊಂಡು ಮಾಡ್ತಾ ಇರುತ್ತೆ. ಸೊ ಆಯಾಸ ಅನ್ನೋದು ಆಲ್ಮೋಸ್ಟ್ ಜೀರೋನೇ. ಸೊ ಅದು ಒಂದು ತುಂಬಾ ಅಡ್ವಾಂಟೇಜ್ ದೊಡ್ಡ ದೀರ್ಘಕಾಲವಾದ ಆಪರೇಷನ್ ಗಳಲ್ಲಿ. ಮತ್ತೆ ಲ್ಯಾಪ್ರೋಸ್ಕೋಪಿ ಅಲ್ಲಿ ಕೆಲವೊಂದು ಅಡ್ವಾಂಟೇಜ್ ಇದೆ, ಬಟ್ ಅಲ್ಲಿ ನೀವು ನಿಂತು ಫುಲ್ಲು ಕ್ಯಾಮ್ರಾಮ್ಯಾನ್ ಬೇರೆ ಇರ್ತಾರೆ, ಮತ್ತೆ ಲ್ಯಾಪ್ರೋಸ್ಕೋಪಿ ಇನ್ಸ್ಟ್ರೂಮೆಂಟ್ ರಿಜಿಡ್ ಇನ್ಸ್ಟ್ರೂಮೆಂಟ್ ಅಂತ, ಅದು ಫ್ಲೆಕ್ಸಿಬಲ್ ಇರಲ್ಲ. ಈ ರೋಬೋಟಿಕ್ ಅಲ್ಲಿ ಇನ್ನೊಂದು ತುಂಬಾ ಅಡ್ವಾಂಟೇಜ್ ಅಂದ್ರೆ, ಆ ಸಣ್ಣ ರೋಬೋಟಿಕ್ ಆರ್ಮ್ಸ್ ಅಲ್ಲಿ ಸಣ್ಣ ಇನ್ಸ್ಟ್ರೂಮೆಂಟ್ ಗಳು ಹೋಗಿ ಅವು 360 ಡಿಗ್ರಿ ಮೂವ್ ಆಗುತ್ತೆ. ಮೇಲೆ ಅಂದ್ರೆ ಮೇಲೆ, ಅಪ್ ಡೌನ್ ರೈಟ್ ಲೆಫ್ಟ್ ಫುಲ್ ಹಿಂಗ್ ರೊಟೇಟ್ ಆಗುತ್ತೆ. ಸೊ ಅದರಿಂದ ನಮಗೆ ಯಾವ ಸೈಡ್ ಏನಾದ್ರೂ ನೋಡಿ ಕಟ್ ಮಾಡಬಹುದು. ಸೊ ಅದು ಲ್ಯಾಪ್ರೋಸ್ಕೋಪಿ ಅಲ್ಲಿ ಅವೈಲೇಬಲ್ ಇಲ್ಲ. ಸೊ ಅದು ತುಂಬಾ ಅಡ್ವಾಂಟೇಜ್ ಆಗುತ್ತೆ. ಮತ್ತೆ ತುಂಬಾ ನಿಖರತೆ, ಪ್ರಿಸೈಸ್ ಅಕ್ಯುರೇಸಿ ಅಂತೀವಿ. ಸೊ ಬಿಕಾಸ್ ಅದೇ 3D ಕ್ಯಾಮ್ರಾ, ಹೈ ಡೆಫಿನಿಷನ್, ಜೂಮ್ ಮಾಡಿ ಒಳ್ಳೆ ಒಳ್ಳೆ 4K ಸ್ಕ್ರೀನ್ ಅಲ್ಲಿ, ತುಂಬಾ ಹೈ ಡೆಫಿನಿಷನ್ ಸ್ಕ್ರೀನ್ ಇದೆ, ಇದಕ್ಕೆ ನಾವು ಫುಲ್ಲು ಹತ್ರ ಹೋಗಿ ಎಕ್ಸಾಕ್ಟ್ ನೋಡಿ ಪ್ರಿಸಿಷನ್ ಇಂದ ಕಟ್ ಮಾಡಿ ಪ್ರಿಸಿಷನ್ ಇಂದ ಸೂಚರ್ ಮಾಡಬಹುದು. ಇವೆಲ್ಲ ರೋಬೋಟಿಕ್ ಅಡ್ವಾಂಟೇಜಸ್.
1: ನಾನು ಕೇಳಲೇಬೇಕಿತ್ತು ಇದು ಎಷ್ಟು ಸುರಕ್ಷಿತ ಅಂತ. ಆದ್ರೆ ವೈದ್ಯರ ನೀವು ಇಲ್ಲಿ ವಿವರವಾಗಿ ತಿಳಿಸುವಾಗ ಗೊತ್ತಾಯ್ತು, ರೋಬೋಟಿಕ್ ಸರ್ಜರಿ ನಾರ್ಮಲ್ ಓಪನ್ ಸರ್ಜರಿಗಿಂತ ಅತಿ ಹೆಚ್ಚು ಸುರಕ್ಷಿತವಾದ ಒಂದು ಸರ್ಜರಿ ಅಂತ. ಅದರ ಅವಧಿ ಬಗ್ಗೆ ತಿಳಿಸಿ, ಈಗ ನಾರ್ಮಲ್ ಸರ್ಜರಿ ಅಂಡ್ ರೋಬೋಟಿಕ್ ಸರ್ಜರಿ. ಈಗ ನೀವು ಹೇಳಿದ್ರಿ 14 hours, 14 ತಾಸು ಕೆಲವೊಂದು ಬಾರಿ ಸರ್ಜರಿ ಆಗುತ್ತೆ, ಆ ಸಂದರ್ಭದಲ್ಲಿಯೂ ಈ ರೋಬೋಟಿಕ್ ಸರ್ಜರಿ ಉಪಯೋಗವಾಗುತ್ತಾ?
0: ಖಂಡಿತವಾಗಿ ಆಗುತ್ತೆ. ಇನಿಷಿಯಲಿ ಸ್ಟಾರ್ಟಿಂಗ್ ಒಂದು 5-10 ಕೇಸ್ ಅಷ್ಟೇ, ಸ್ವಲ್ಪ ಟೈಮ್ ತಗೊಳ್ಬಹುದು. ಸೊ ಈಗ ನಾವು ಅದು ಬನ್ನೇ ಅನ್ನನಾಳ ಆಪರೇಷನ್ ಮಾಡಿದ್ದು ಆಲ್ಮೋಸ್ಟ್ 9-10 ತಾಸು ಆಯ್ತು. ಓಪನ್ ಅಲ್ಲಿ ನಾವು ಅದನ್ನ ಅವಾಗ 6 ತಾಸಲ್ಲಿ ಮಾಡ್ತಿದ್ದು, 5-6 ತಾಸು, ಒಂದ್ 2-3 ತಾಸು ಎಕ್ಸ್ಟ್ರಾ ಆಯ್ತು. ಪ್ರಾಬ್ಲಿ ಇನ್ನೊಂದು 10 ಕೇಸ್ ಆದ್ಮೇಲೆ ಅಲ್ಲಿ ಇನ್ನೊಂದು ರೋಬೋಟಿಕ್ ಆರ್ಮ್ಸ್ ಇಡೋದು, ಅದನ್ನ ಪೇಷಂಟ್ ಹತ್ರ ಇಡೋದು, ಅದನ್ನ ಸಣ್ಣ ಹೋಲ್ ಮಾಡಿ ಅದನ್ನ ಆರ್ಮ್ಸ್ ಹಾಕೋದು, ಅಲ್ಲಿ ಡಾಕಿಂಗ್ ಅಂತೀವಿ, ಡಾಕಿಂಗ್ ಮತ್ತೆ ಅನ್ಡಾಕಿಂಗ್, ಅಲ್ಲಿ ಸುಮಾರು ಟೈಮ್ ಆಗುತ್ತೆ. ಅದನ್ನ ಸ್ವಲ್ಪ ಬರ್ತಾ ಬರ್ತಾ ಅದು ಸ್ವಲ್ಪ ಕಡಿಮೆ ಆಗ್ಬಹುದು. ಅದರಿಂದ ಕಡಿಮೆ ಆದ್ಮೇಲೆ ಇವನ್ ನಾವು ಆಪರೇಷನ್ ಮಾಡೋದು ಸ್ವಲ್ಪ ಪ್ರಾಕ್ಟೀಸ್ ಆದ್ಮೇಲೆ ಅಲ್ಲಿ ಕಡಿಮೆ ಆಗ್ಬಹುದು. ಓವರ್ ಆಲ್ ನಾರ್ಮಲ್ ಓಪನ್ ಸರ್ಜರಿ ಲೆವೆಲ್ಗೆ ಮುಟ್ಬಹುದು ಅಂತ ಈಗೆಲ್ಲ ಸೀನಿಯರ್ಸ್ ಎಕ್ಸ್ಪೀರಿಯನ್ಸ್ಡ್ ಬೇರೆ ಎಲ್ಲ ಮಾಡ್ತಿರೋರು ಅವರದ್ದು ಒಪಿನಿಯನ್ ಇದೆ, ಬರ್ತಾ ಬರ್ತಾ ಆಲ್ಮೋಸ್ಟ್ ಓಪನ್ ಹಂಗೆ ಮಾಡಷ್ಟು ಮಾಡಬಹುದು.
1: ರೋಬೋಟಿಕ್ ಸರ್ಜರಿ ಮಾಡಿದಾಗ ಆ ಸ್ಕಾರ್ ಗುಣಮುಖವಾಗಲು ಎಷ್ಟು ಸಮಯ ಬೇಕು?
0: ಸ್ಕಾರ್ ತುಂಬಾ ಒಂದು 5 mm, 0.5 cm, 1 cm ಇರುತ್ತೆ ಆಲ್ಮೋಸ್ಟ್ ಅಷ್ಟೇ. ಏನದು
1: ನೆಗ್ಲಿಜಿಬಲ್,
0: ಅದು ಸ್ಕಾರ್ ಕಾಣಂಗೂ ಇಲ್ಲ. ಆಮೇಲೆ ರಿಕವರಿ ಅನ್ನಕ್ಕೆ ಏನು, ಸೆಕೆಂಡ್ ಡೇನೆ ಹೋಗ್ಬಿಡ್ಬೋದು ಪೇಷಂಟ್.

0: ಸ್ನೇಹಿತರೆ, ಇದು ಆರೋಗ್ಯ ದರ್ಶನ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ರೋಬೋಟಿಕ್ ಸರ್ಜರಿ ಈ ಒಂದು ವಿಷಯದ ಕುರಿತು ವಿವರವಾದ ಮಾಹಿತಿ ಕೊಡ್ತಾ ಇದ್ದಾರೆ ಡಾಕ್ಟರ್ ಮಹೇಶ್ ಕಳ್ಳುಳ್ಳಿ ಅವರು. ಕಾರ್ಯಕ್ರಮದಲ್ಲಿ ಡಾಕ್ಟರ್ ಸರ್, ಬಹಳಷ್ಟು ವಿಷಯಗಳ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಈಗ ಮುಖ್ಯವಾದ ಒಂದು ಪ್ರಶ್ನೆ ಏನಂದ್ರೆ, ನೀವು ಆರಂಭದಲ್ಲಿ ಹೇಳಿದ್ರಿ ಕೆಲವು ರೋಗಗಳಲ್ಲಿ, ಈಗ ಅಲ್ಲೇ ಒಂದು ಪ್ರಶ್ನೆ ಏನಂದ್ರೆ ರೋಬೋಟಿಕ್ ಸರ್ಜರಿ ಯಾವೆಲ್ಲ ರೋಗಗಳಲ್ಲಿ ಉಪಯೋಗ ಮಾಡುತ್ತೆ?
1: ಇಂಪಾರ್ಟೆಂಟ್ ಕ್ವೆಶ್ಚನ್. ಸೊ ಇದು ಮೇನ್ಲಿ ನಮ್ಮ ಆಂಕೊಲಾಜಿಕಲ್ ಸರ್ಜರಿಗಳು, ಕ್ಯಾನ್ಸರ್ ಸರ್ಜರಿಗಳು ಇದರಲ್ಲಿ ಮಾಡಬಹುದು. ಅನ್ನನಾಳ ಕ್ಯಾನ್ಸರ್ ಇರಲಿ, ದೊಡ್ಡ ಕರಳ ಕ್ಯಾನ್ಸರ್, ಮತ್ತೆ ಇವನ್ ರೆಕ್ಟಮ್ ಕ್ಯಾನ್ಸರ್ ಅಂತೀವಿ, ರೆಕ್ಟಮ್ ಕ್ಯಾನ್ಸರ್, ಮತ್ತೆ ಹೊಟ್ಟೆ ಜಠರ ಕ್ಯಾನ್ಸರ್, ಮತ್ತೆ ಈಗ ಅಂತೂ ಎಲ್ಲಾ ಕ್ಯಾನ್ಸರ್ ಆಪರೇಷನ್ ಅದರಲ್ಲಿ, ಲಿವರ್ ಕ್ಯಾನ್ಸರ್, ಪ್ಯಾನ್ಕ್ರಿಯಸ್ ಕ್ಯಾನ್ಸರ್, ಮತ್ತೆ ಎಲ್ಲಾ ಕ್ಯಾನ್ಸರ್, ಲಂಗ್ ಕ್ಯಾನ್ಸರ್, ಎಲ್ಲಾ ಕ್ಯಾನ್ಸರ್ ಆಪರೇಷನ್ ರೋಬೋಟಿಕ್ ಅಲ್ಲಿ ಮಾಡಬಹುದು. ಈಗ ಆಂಕಾಲಜಿ ಬಿಟ್ಟು ಇವನ್ ಬೇರೆ ಆಪರೇಷನ್ಗಳು ಗೈನಕಾಲಜಿಸ್ಟ್ ಅಲ್ಲಿ, ಈಗ ಪಿಶ್ವಿ ತೆಗೆಯೋ ಆಪರೇಷನ್, ಹಿಸ್ಟ್ರೆಕ್ಟಮಿ ಅಂತೀವಲ್ಲ, ಹಿಸ್ಟ್ರೆಕ್ಟಮಿ ಆಪರೇಷನ್ ಮಾಡಬಹುದು. ಯೂರಾಲಜಿಯಲ್ಲಿ ಪ್ರಾಸ್ಟೇಟ್ ಆಪರೇಷನ್, ಬ್ಲಾಡರ್ ಆಪರೇಷನ್, ಕಿಡ್ನಿ ಆಪರೇಷನ್ ಮಾಡಬಹುದು. ಅದೇ ತರ ನಾರ್ಮಲ್ ಜನರಲ್ ಸರ್ಜರಿಯಲ್ಲಿ ನಾರ್ಮಲ್ ಹರ್ನಿಯಾ ಆಪರೇಷನ್ ಮಾಡಬಹುದು, ಮತ್ತೆ ಗಾಲ್ ಬ್ಯಾಡರ್ ಪಿತ್ತಕೋಶ ಕಲ್ಲು ಇರುತ್ತೆ, ಕೊಲೆಸಿಸ್ಟೆಕ್ಟಮಿನೇ ಮಾಡಬಹುದು. ಸುಮಾರು ಆಪರೇಷನ್ಗಳು ಈ ರೋಬೋಟಿಕ್ ತಂತ್ರಜ್ಞಾನದಿಂದ ಶಸ್ತ್ರಚಿಕಿತ್ಸೆಯನ್ನು ಮಾಡಬಹುದು.
0: ನಾರ್ಮಲ್ ಆಗಿ ಒಬ್ಬ ಪೇಷಂಟ್ ರೋಗಿ, ಅವರಿಗೆ ಈ ನೀವು ಎಲ್ಲ ಲಿಸ್ಟ್ ಔಟ್ ಮಾಡಿರುವ ರೋಗಗಳು ಆಗಿರುವ ಸಂದರ್ಭದಲ್ಲಿ ಯಾರು ಇದನ್ನ ಸಜೆಸ್ಟ್ ಮಾಡ್ತಾರೆ ಕಿ ನಿಮಗೆ ಈ ಸರ್ಜರಿ, ರೋಬೋಟಿಕ್ ಸರ್ಜರಿ ಮಾಡೋ? ರೋಬೋಟಿಕ್ ಸರ್ಜನ್ ಅಂತಾನೆ ಇರ್ತಾರ? ಇಸ್ ದೇರ್ ಎನಿಥಿಂಗ್?
1: ರೋಬೋಟಿಕ್ ಸರ್ಜನ್ ಅಂತ ಹಿಂಗ್ ಸ್ಪೆಸಿಫಿಕ್ ಬರೇ ರೋಬೋ ಅಂತ ಕಲಿಯಕ್ ಸಾಧ್ಯ ಇಲ್ಲ, ಎಲ್ಲಾ ಗೊತ್ತಿರ್ಬೇಕು ಅವ್ರಿಗೆ. ನಾವು ಈಗ ಓಪನ್ ಸರ್ಜರಿಯಲ್ಲಿ ಮಾಡಿ ಮಾಡಿ ನಾವು ಒಂದು ಎಕ್ಸ್ಪರ್ಟ್ ಆದ್ಮೇಲೆ ರೋಬೋಟಿಕ್ ಮಾಡ್ಬೇಕು. ಈಗ ರೋಬೋಟಿಕ್ ಮಾಡುವಾಗ ಸುಮಾರು ಯಾವಾಗೋ ಒಂದು 1000 ಒಂದು ಕೇಸ್ ನಾವು ಓಪನ್ ಮಾಡ್ಬೇಕಾಗ್ಬಹುದು, ಏನೋ ಮಷಿನ್ ಬ್ಲಾ ಇದಾಯ್ತು, ಏನೋ ವರ್ಕ್ ಆಗ್ತಿಲ್ಲ ಅಂದ್ಮೇಲೆ ನಾವು ನಾರ್ಮಲ್ ತೆರೆದ ಸರ್ಜರಿ ಮಾಡ್ಬೇಕು. ಯಾವ್ದು ನಂಗೆ ಬರಲ್ಲ ಅಂತ ಹೇಳಕ್ ಆಗಲ್ಲ. ಸೊ ನಾವು ಯಾವುದೇ ಆಪರೇಷನ್ ಓಪನ್ ಆಗಲಿ, ಲ್ಯಾಪ್ರೋಸ್ಕೋಪಿ ಆಗಲಿ, ರೋಬೋಟಿಕ್, ನಾವೆಲ್ಲ ಅಕ್ಯುರೇಟ್ ಆಗಿ ನಮ್ಗೆಲ್ಲ ಗೊತ್ತಿರಬೇಕು, ನಾವು ಅದ್ರದ್ದು ಎಕ್ಸ್ಪರ್ಟ್ ಇರಲೇಬೇಕು. ಬಿಕಾಸ್ ಪೇಷಂಟ್ ಯಾವುದೇ ಸರ್ಜರಿ ಆದ್ರೂ ನಾವು 100% ರಿಸಲ್ಟ್ ಕೊಡ್ಬೇಕಂತಾನೆ ಇರುತ್ತೆ. ಸೊ ಅದಕ್ಕೆ

0: ಬೇಕಿತ್ತಂದ್ರೆ ಸ್ಪೆಷಲಿ ಕ್ಯಾನ್ಸರ್ ಅಲ್ಲಿ ಮತ್ತೆ ರೇಡಿಯೇಷನ್ ಬೇಕಿತ್ತು, ಕೀಮೋಥೆರಪಿ ಬೇಕಿತ್ತಂದ್ರೆ ಪೇಷಂಟ್ ತುಂಬಾ ಜಲ್ದಿ ಅದನ್ನ ನೆಕ್ಸ್ಟ್ ಟ್ರೀಟ್ಮೆಂಟ್ ತಗೋಬಹುದು.
1: ಅದ್ಭುತ ಡಾಕ್ಟರ್ ಸರ್. ಈಗ ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆ ಹಾಗೂ ಕೇಲಿ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಟೆಕ್ನಿಕಲ್ ಸ್ಪೆಸಿಫಿಕೇಶನ್ ಬಗ್ಗೆ ಸ್ವಲ್ಪ ಡಿಸ್ಕಸ್ ಮಾಡೋಣ. ಯಾವೆಲ್ಲ ಮಷಿನರಿ ಇದೆ ವಿತ್ ರೆಸ್ಪೆಕ್ಟ್ ಟು ರೋಬೋಟಿಕ್ ಸರ್ಜರಿ?
0: ಅದೇ ಈಗ ನಾವು ನಂಗೆ ತುಂಬಾ ಖುಷಿ ಆಗ್ತಾ ಇದೆ, ನಮ್ದು ಒಂದು ತುಂಬಾ ದೊಡ್ಡ ಕ್ಯಾನ್ಸರ್ ಹಾಸ್ಪಿಟಲ್ ಇನ್ನೊಂದು ಕೆಲವೇ ದಿನಗಳಲ್ಲಿ ಆರಂಭ ಆಗ್ತದೆ. ರೇಡಿಯೇಷನ್ ಸ್ಟಾರ್ಟ್ ಆಗಿ ಒಂದು ವರ್ಷ ಆಗಿದೆ. ಇಲ್ಲಿ ಆಲ್ಮೋಸ್ಟ್ ಕೇಲಿ ಮೇನ್ ಆಸ್ಪತ್ರೆ ಹಿಂದ್ಗಡೆ ಒಂದು 7 ಫ್ಲೋರ್ಸ್ 300 ಬೆಡ್ ಹಾಸ್ಪಿಟಲ್ ಓಪನ್ ಆಗ್ತಾ ಇದೆ ಕೆಲವೇ ದಿನಗಳಲ್ಲಿ. ಅಲ್ಲಿ ಎಲ್ಲಾ ತರ ಸೌಲಭ್ಯಗಳು ಇದೆ. ನಮ್ಮ ಸರ್ಜಿಕಲ್ ನಾನು ಹೇಳ್ಬೇಕಂದ್ರೆ ಅಲ್ಲಿ ತುಂಬಾ ಕ್ಲಾಸ್ ಆಫ್ ಆರ್ಟ್ ಅಂತಾರೆ, ತುಂಬಾ 5 ಆಪರೇಷನ್ ಥಿಯೇಟರ್ ಇದಾವೆ ಫುಲ್ ದೊಡ್ಡ. ಅದರಲ್ಲಿ ಒಂದು ದೊಡ್ಡ ರೋಬೋಟಿಕ್ಗೆ ಒಂದು ದೊಡ್ಡ ಸರ್ಜಿ ಓಟಿ ಇಟ್ಟಿದ್ದಾರೆ. ಅದ್ ಬಿಟ್ಟು 4 ಆಪರೇಷನ್ ಥಿಯೇಟರ್ ಗಳು ಇದಾವೆ. ಅದ್ ಬಿಟ್ಟು ಎಲ್ಲಾ ತರ ಬೇರೆ ರಿಲೇಟೆಡ್ ಸರ್ಜರಿ ರಿಲೇಟೆಡ್ ICU ಕೇರ್ ವಾರ್ಡ್ ಎಲ್ಲಾ ಅನುಕೂಲ ಇದೆ. ಅದ್ ಬಿಟ್ಟು ರೇಡಿಯೇಷನ್ ಅಲ್ಲಿ ಹೈ ಎಂಡ್ ಮಷಿನ್ಸ್ ತಂದಿದ್ದಾರೆ, ಹ್ಯಾಲ್ಸಿಯಾನ್ ಮತ್ತೆ ಟ್ರೂಬೀಮ್ ಅಂತಾರೆ, ಅದನ್ನು ಆಲ್ರೆಡಿ 1 ವರ್ಷದಿಂದ ಚಾಲನೆಯಲ್ಲಿದೆ. ಅದ್ ಬಿಟ್ಟು ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ತರ ಪ್ಲಾನ್ ಅಲ್ಲಿ ಇದೆ. ಸೊ ಇವನ್ ಎಲ್ಲಾ ಮೆಡಿಕಲ್ ಆಂಕಾಲಜಿಸ್ಟ್ ಗೆ ತುಂಬಾ ಡೇ ಕೇರ್ ಕೀಮೋ ಕೊಡಕ್ಕೆ ಅದ್ರ ಸ್ಪೆಸಿಫಿಕ್ ವಾರ್ಡ್ ಮಾಡಿದೆ. ಮೋಸ್ಟ್ಲಿ ಈ ನಾವು ಬಾಂಬೆಯಲ್ಲಿ ಟಾಟಾ ಕ್ಯಾನ್ಸರ್ ಹಾಸ್ಪಿಟಲ್, ಈ ಸೈಡ್ ಬೆಂಗಳೂರಲ್ಲಿ ಕಿದ್ವಾಯ್ ಕ್ಯಾನ್ಸರ್ ಆಸ್ಪತ್ರೆ, ಇವೆರಡರ ಮಿಡ್ಲ್ ಅಲ್ಲಿ ಐ ಥಿಂಕ್ ಇದೇ ಬಿಗ್ಗೆಸ್ಟ್ ನೆಕ್ಸ್ಟ್ ಕ್ಯಾನ್ಸರ್ ಸೆಂಟರ್ ಆಗುತ್ತೆ. ಸೊ ಹೆಮ್ಮೆಯಿಂದ ಹೇಳ್ಕೋಬಹುದು ಈ ಪಾರ್ಟ್ ಆಫ್ ಕರ್ನಾಟಕ, ಸೌತ್ ಮಹಾರಾಷ್ಟ್ರ, ಗೋವಾ ಎಲ್ಲಾ ಜನಗಳಿಗೆ ಇದು ತುಂಬಾ ಅನುಕೂಲ ಆಗೋದಿದೆ. ನಾವು ಇದನ್ನ ನ್ಯಾಷನಲ್ ಗ್ಲೋಬಲ್ ಲೆವೆಲ್ಗೆ ತರಬೇಕಂತ ನಮ್ದು ಇಚ್ಛೆ ಇದೆ. ಆತರ ನಾವು ಹಾರ್ಡ್ ವರ್ಕ್ ಮಾಡ್ತೀವಿ, ಗ್ಯಾರಂಟಿ ಪೇಷಂಟ್ ಗೆ ಕೇರ್ ಮಾಡಿ 100% ರಿಸಲ್ಟ್ ಕೊಡಕ್ ಟ್ರೈ ಮಾಡಿ.
1: ನಿಮ್ ಧ್ವನಿ ಮುಖಾಂತರ ಗೊತ್ತಾಗುತ್ತೆ ಸರ್ ಹೌ ಮಚ್ ಹ್ಯಾಪಿ ಯು ಆರ್ ಅಬೌಟ್ ದಿಸ್ ಇನ್ ಓಪನ್ ಆಗುತ್ತಿದೆ. ಸ್ನೇಹಿತರೆ, ಇದು ಆರೋಗ್ಯ ದರ್ಶನ ಕಾರ್ಯಕ್ರಮ. ಆರೋಗ್ಯ ದರ್ಶನ ಕಾರ್ಯಕ್ರಮದಲ್ಲಿ ಇವತ್ತಿನ ದಿನ ವಿಷಯ ರೋಬೋಟಿಕ್ ಸರ್ಜರಿ. ಈ ಒಂದು ವಿಷಯದ ಕುರಿತು ವಿವರವಾದ ಮಾಹಿತಿಯನ್ನ ಕೊಟ್ಟರು ಎಸ್ ನಮ್ಮೊಂದಿಗೆ ಡಾಕ್ಟರ್ ಮಹೇಶ್ ಕಳ್ಳೊಲ್ಲಿ ಸರ್. ಡಾಕ್ಟರ್ ಸರ್, ಬಹಳಷ್ಟು ವಿಷಯಗಳ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ವಿ. ಈಗ ಈ ರೋಬೋಟಿಕ್ ಸರ್ಜರಿ ವಿತ್ ರೆಸ್ಪೆಕ್ಟ್ ಟು ಕ್ಯಾನ್ಸರ್, ಕ್ಯಾನ್ಸರ್ ನಲ್ಲಿಯೇ ಬಹಳಷ್ಟು ಕೇಸಸ್, ನೀವು ಫಸ್ಟ್ ವೈದ್ಯರು ಅಫ್ಕೋರ್ಸ್, ಅದರ ಎಕ್ಸ್ಪೀರಿಯನ್ಸ್ ಬಗ್ಗೆ ಹೇಳಿದ್ರೆ, ತದನಂತರ ಎಷ್ಟೆಲ್ಲ ಬಂತು, ಎಷ್ಟು ಪೇಷಂಟ್ಸ್ ಬಂತು ವಿತ್ ರೆಸ್ಪೆಕ್ಟ್ ಟು ರೋಬೋಟಿಕ್ ಸರ್ಜರಿ, ಅದರ ಬಗ್ಗೆ?
0: ಈಗ ಸುಮಾರು ಆಲ್ಮೋಸ್ಟ್ 9 ಕೇಸ್ ಆಗಿದಾವೆ,
1: ಆಲ್ ಸಕ್ಸಸ್ಫುಲ್. 9 ಕೇಸಸ್ ಅಂದ್ರೆ ಈಗ ವಿಚಾರ ಮಾಡಿ, ಅವರು ಬರುವಾಗ ವಿಲ್ ದೇ ಸಜೆಸ್ಟ್ ದೆಮ್ಸೆಲ್ಫ್ ಆರ್ ನೀವೇ?
0: ಅಟ್ ಪ್ರೆಸೆಂಟ್ ಇನ್ನು ಅಷ್ಟು ಇಲ್ಲಿ ಜನಗಳಿಗೆ ಇನ್ನು ಬಂದಿಲ್ಲ. ಸೊ ಅದಕ್ಕೆ ಈಗ ನಾವು ಅದು ಆಪ್ಷನ್ ಕೊಡ್ತೀವಿ, ಸೊ ಎಕ್ಸ್ಪ್ಲೇನ್ ಮಾಡ್ತೀವಿ. ಮತ್ತೆ ಮುಂಚೆ ಆಗಿರೋ ಕೇಸ್ ಬಗ್ಗೆ ಎಲ್ಲ ಹೇಳಿದ್ರೆ ಮಂದಿ ಅಕ್ಸೆಪ್ಟ್ ಮಾಡ್ಕೋತಾರೆ. ಇನ್ನು ಇದು ಸ್ವಲ್ಪ ಈ ಪಾರ್ಟ್ ಅಲ್ಲಿ ಇನ್ನು ಸ್ವಲ್ಪ ಪಾಪ್ಯುಲರ್ ಆಗ್ಬೇಕು. ಅದಕ್ಕೆ ಈ ರೇಡಿಯೋ ಪ್ರೋಗ್ರಾಮ್ ಇಂದ, ಮೀಡಿಯಾ ಇಂದ ಜನಗಳಿಗೆ ಈ ತರ ಇದೆ ಮತ್ತೆ ರೋಬೋಟ್ ಮಾಡುತ್ತೆ ಅನ್ನೋ ಮೂಢನಂಬಿಕೆಯನ್ನು ತೆಗಿಬೇಕಂತ. ಸೊ ಇವೆಲ್ಲ ಸ್ಲೋಲಿ ಆದ್ಮೇಲೆ ಇದು ಗ್ಯಾರಂಟಿ ನನ್ನ ಪ್ರಕಾರ ರೋಬೋಟಿಕ್ ಶಸ್ತ್ರಚಿಕಿತ್ಸೆನೇ ಫ್ಯೂಚರ್,
1: ಗೇಮ್ ಚೇಂಜರ್
0: ಫ್ಯೂಚರ್ ಇದೆ. ಆಮೇಲೆ ಜನಗಳು ರೋಬೋನೇ ಮಾಡ್ರಿ ಅಂತಾನೆ ಬರೋ ಗ್ಯಾರಂಟಿ ನಾನು ಕೊಡ್ತೀನಿ ನಿಮ್ಗೆ
1: 100%. ಈಗ ನೀವು ಗ್ಯಾರಂಟಿನೂ ಹೇಳಿದ್ರಿ, ಗೇಮ್ ಚೇಂಜರ್ ಅಂತ ಒಂದು ಪದ ಬಳಸಿದ್ವಿ ನಾವು. ಇದೇ ಒಂದು ಪ್ರಶ್ನೆ ಬಂದಿತ್ತು, ಪೇಷಂಟ್ ರೋಗಿ ಅವ್ರ ಮನಸ್ಸಲ್ಲಿ ಇರುತ್ತೆ ಕಿ ಅರೆ ವೈದ್ಯರು ಮಾಡೋದು ಬಿಟ್ಟು ಇದು ರೋಬೋಟ್ ಮಾಡುತ್ತೆ. ಅವರಿಗೆ ಯಾವ ರೀತಿ ಆ ಒಂದು, ನೀವು 9 ಪೇಷಂಟ್ ಅನ್ನ ಟ್ರೀಟ್ ಮಾಡಿದ್ವಿ ಇವತ್ತಿನವರೆಗೆ, ಹೌ ಡು ಯು ಮೆಂಟಲಿ ಪ್ರಿಪೇರ್ ದಮ್ ಈ ಒಂದು ವಿಷಯಕ್ಕೆ?
0: ಅದೇ ಆಗಲೇ ಹೇಳಿದ ಪ್ರಕಾರ ರೋಬೋಟ್ ಮಾಡಲ್ಲ, ನಾವೇ ಮಾಡೋದು. ರೋಬೋಟ್ ಜಸ್ಟ್ ಅಸಿಸ್ಟ್ ಮಾಡುತ್ತೆ. 100 ಸ್ಟೆಪ್ಸ್ 100% ಏನೇ ಒಂದು ಮಿಲಿಮೀಟರ್ ಕಟ್ ಆದ್ರು, ಮಿಲಿಮೀಟರ್ ಹೊಲಿದ್ರು ಅದು ನಾವೇ ಹೊಲಿಯೋದು, ರೋಬೋಟ್ ಏನು ಮಾಡಲ್ಲ. ನಾವು ಹೇಳಿದ್ದಲ್ಲ ಜಾಯ್ಸ್ಟಿಕ್ ಅಲ್ಲಿ ನಾವು ಮೂವ್ಮೆಂಟ್ ಮಾಡಿದಂಗೆ ಅದು ಅದ್ರ ತನ್ನ ಆರ್ಮ್ಸ್ ಮೂವ್ಮೆಂಟ್ ಮಾಡ್ತಾ ಇರುತ್ತೆ. ನಾವು ಎಲ್ಲಿ ಕಟ್ ಮಾಡಿದ್ರೆ ಇಲ್ಲಿ ಕಟ್ ಮಾಡುತ್ತೆ. ಸೊ ಅದು ನಾವು ಅದು ಕಂಪ್ಯೂಟರ್ ತ್ರೂ ಅದಕ್ಕೆ ಎಲ್ಲ ಇನ್ಸ್ಟ್ರಕ್ಷನ್ ಹೋಗ್ತಾ ಇರುತ್ತೆ. ಸೊ ಅದು ಇಟ್ ಈಸ್ ಅ ರೋಬೋಟಿಕ್ ಅಸಿಸ್ಟೆಡ್
1: ಅಸಿಸ್ಟ್,
0: ರೋಬೋಟ್ ಅಂತಾನೆ ಏನು ಮಾಡಕ್ ಸಾಧ್ಯ.
1: ಫ್ಯಾಬುಲಸ್. ರೋಬೋಟಿಕ್ ಸರ್ಜರಿ ಈ ಒಂದು ವಿಷಯದ ಕುರಿತು ನಾವು ಇಷ್ಟೆಲ್ಲ ಮಾತನಾಡಿದ್ವಿ. ನಾನು ಆರಂಭದಲ್ಲಿ ಹೇಳಿದೆ, ಉತ್ತರ ಕರ್ನಾಟಕದಲ್ಲಿಯೇ ರೋಬೋಟಿಕ್ ಸರ್ಜರಿ ಮಾಡಿರುವ ಪ್ರಥಮ ವೈದ್ಯರು. ಆ ದಿನ ಆ ಕ್ಷಣ ರೋಬೋಟಿಕ್ ಸರ್ಜರಿ ಆದ ತಕ್ಷಣ ಫೀಲ್ ಹೇಗಿತ್ತು, ಅದ್ರ ಬಗ್ಗೆ ಒಂದ್ ಲೈನ್?
0: ಇಲ್ಲ, ಅದು ಹೇಳಕ್ಕೆ ಕಷ್ಟ ಆಗುತ್ತೆ 2 ವರ್ಡ್ ಅಲ್ಲಿ. ಅದು
1: ಬಿಕಾಸ್ ನೀವು ಹೇಳಿದ್ರಿ MS ಮಾಡ್ತಾ ಇದ್ದೆ ಅವಾಗಿಂದ ನಾನು
0: ಬೆಂಗಳೂರಲ್ಲಿ, ನಾನು ಬೆಂಗಳೂರು ಮೆಡಿಕಲ್ ಕಾಲೇಜ್ ಅಲ್ಲಿ ಇದ್ದಾಗ ಅವಾಗ ಇದೆಲ್ಲ ಕೇಳ್ತಾ ಇದ್ದು. ಸೊ ಆಮೇಲೆ ಅದು ಒಂಥರ ಎಕ್ಸ್ಪ್ಲೇನ್ ಮಾಡಕ್ ಆಗ್ತಾ ಇಲ್ಲ. ತುಂಬಾ ಖುಷಿ ಆಯ್ತು ಅವತ್ ನಂಗೆ ತುಂಬಾ ಅಂದ್ರೆ, ಎಲ್ಲ ನನ್ನ ಮಕ್ಕಳು ಎಲ್ಲರೂ ಅವರು ಏನ್ ರೋಬೋ ಅಂದ್ರೆ ಏನು ಎಲ್ಲ ವಿಡಿಯೋ ಮಾಡ್ಕೊಂಬಾ ಅಂತ ನನ್ನ ಮಗಳು ಮಗ ಇಬ್ರು ಎಲ್ಲ
1: ಕೇಳಿದ್ರು.
0: ಎಲ್ಲ ವಿಡಿಯೋ ಮಾಡ್ಕೊಂಡು ಹೋಗಿ ನಮ್ಮ ತಂದೆ ತಾಯಿ ಎಲ್ಲರೂ ವೇಟ್ ಮಾಡ್ತಾ ಇದ್ರು. ಸೊ ಹೋಗಿ ಎಲ್ಲರಿಗೂ ತೋರಿಸಿ ಎಲ್ಲರೂ ಖುಷಿ ಆದ್ರು.
1: ಆ ಕಡೆ ಟ್ರೀಟ್ ಆಗಿರುವ ಪೇಷಂಟ್
0: ಅವರು ತುಂಬಾ ಖುಷಿ ಇದ್ರು. ಪೇಷಂಟ್ ಅಟೆಂಡರ್ಸ್ ತುಂಬಾ ಒಳ್ಳೆ ಅಟೆಂಡರ್ಸ್ ಇದ್ರು. ಅವರು ಎಲ್ಲ ರೋಬೋಟಿಕ್ ಮಾಡಿದ್ರೆ ಸರ್ ಅಂತ ಹಿಂಗೆ ಕೇಳಿದ್ರು ಫಸ್ಟ್ ಕ್ವಶನ್.

0: ಮತ್ತೇನು ಓಪನ್ ಇಲ್ಲ ರೋಬೋಟಿಕ್ಕೇ ಮಾಡಿದ್ರು ಅಂತ ಹೇಳಿದ್ರು. ಸೊ ಅವರು ತುಂಬಾ ಕನ್ವಿನ್ಸ್ ಇದ್ರು, ಸೊ ಅವರು ಖುಷಿ ಆಗಿದ್ರು.
1: ಅದ್ಭುತ ಸರ್, ನಿಮ್ಮ ಈ ಒಂದು ವಿಷಯ ನಮಗೂ ಗೊತ್ತಾಗ್ಲಿ, ಏಕೆಂದ್ರೆ ಆ ಒಂದು ಫೀಲಿಂಗಿಗೆ ಶಬ್ದನೇ ಇಲ್ಲ 100%. ಸ್ನೇಹಿತರೆ, ಇದು ಆರೋಗ್ಯ ದರ್ಶನ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ರೋಬೋಟಿಕ್ ಸರ್ಜರಿ ಅನ್ನೋ ಒಂದು ವಿಷಯದ ಬಗ್ಗೆ ವಿವರವಾದ ಮಾಹಿತಿಯನ್ನು ಕೊಟ್ಟರು ಡಾಕ್ಟರ್ ಮಹೇಶ್ ಕಳ್ಳೊಳ್ಳಿ ಅವರು. ಸರ್, ಕಾರ್ಯಕ್ರಮದ ಕೊನೆ ಹಂತಕ್ಕೆ ಬಂದಿದ್ದೇವೆ, ಕೇಳುಗರಿಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ?
0: ರೋಬೋಟಿಕ್ ಬಗ್ಗೆ ಹೇಳೋದಾದ್ರೆ ಇದು ಗೇಮ್ ಚೇಂಜರ್, ಇದು ಗ್ಯಾರಂಟಿ. ಪೂರಾ ನಮ್ಮ ವೈದ್ಯಕೀಯ ಫೀಲ್ಡ್ ಅನ್ನೇ, ಮೆಡಿಕಲ್ ಫೀಲ್ಡ್ ನೇ ಚೇಂಜ್ ಮಾಡುತ್ತೆ ಇದು. ಮತ್ತೆ ಇನ್ನೂ ಸುಮಾರು ಹೊಸ ಹೊಸ ರೋಬೋಟಿಕ್ ಎಕ್ವಿಪ್ಮೆಂಟ್ ಮಷಿನ್ಸ್ ಬರ್ತಿದಾವೆ, ಇನ್ನೂ ಟೆಕ್ನಾಲಜಿ ಇಂಪ್ರೂವ್ ಆಗ್ತಾ ಇದೆ. ಸೊ ಇನ್ನೂ ಬರ್ತಾ ಬರ್ತಾ ಪ್ರಾಬ್ಲಿ ಆಲ್ಮೋಸ್ಟ್ ಓಪನ್ ಸರ್ಜರಿ ಅಷ್ಟು ಖರ್ಚಾಗಬಹುದು, ಮತ್ತೆ ಇನ್ನೂ ಎಲ್ಲಾ ತರ ಸರ್ಜರಿಗಳು ಅದರಲ್ಲಿ ಮಾಡಬಹುದು. ಮತ್ತೆ ಇನ್ನೂ ಪ್ರೆಸಿಷನ್, ಇನ್ನೂ ಅದರಿಂದ ಅಲ್ಲೇ ಆನ್ ಟೇಬಲ್ ಸ್ಕ್ಯಾನಿಂಗ್ ಮಾಡಂತ ಮಷಿನ್ ಬರಬಹುದು, ಅಲ್ಲೇ ಚೆಕ್ ಮಾಡಿ, ಅಲ್ಲೇ ಅಲ್ಟ್ರಾಸೌಂಡ್ ಮಾಡಿ, ಅಲ್ಲೇ ಎಲ್ಲ ಆ ತರನು ಅದಕ್ಕೆ ಆಡ್ ಆನ್. ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ತುಂಬಾ ಬೆಳೀತಾ ಇದೆ, ಅದು ಎಲ್ಲ ಆಡ್ ಹಾಕೋತೋದ್ರೆ ಅಲ್ಲೇ ಈ ಹದ್ಗಡ್ಲೆಯಲ್ಲಿ ಕ್ಯಾನ್ಸರ್ ಇದೆ, ಈ ಹದ್ಗಡ್ಲೆಯಲ್ಲಿ ಕ್ಯಾನ್ಸರ್ ಇಲ್ಲ ಅಂತಾನು ಕಂಡುಹಿಡಿಬಹುದು ಅದು. ಸೊ ಇದರಿಂದ ಗ್ಯಾರಂಟಿ ತುಂಬಾ ಫ್ಯೂಚರ್ ಇದೆ. ಮತ್ತೆ ನಾವು ಬಹಳ ಲಕ್ಕಿ ಇದೀವಿ, ನಮ್ಗೆ ರೋಬೋಟಿಕ್ ಸಿಸ್ಟಮ್ ತಂದು ಕೊಟ್ರು ನಮ್ಮ ಚೇರ್ಮನ್ ಸರ್. ಮತ್ತೆ ಇಲ್ಲಿ ಜನಗಳಿಗೂ ತುಂಬಾ ಅನುಕೂಲ ಆಗೋದಿದೆ. ಸೊ ಇದೇ ಫ್ಯೂಚರ್ ಅಂತ ನಾನು 100% ಗ್ಯಾರಂಟಿಯಿಂದ ಹೇಳ್ಬೋದು.
1: ಅದ್ಭುತ ಸರ್, ಕಾರ್ಯಕ್ರಮದಲ್ಲಿ ತಮ್ಮ ಬಹುಮೂಲ್ಯ ಸಮಯ, ವಿವರವಾದ ಮಾಹಿತಿ ಕೊಟ್ಟಿದ್ದಕ್ಕೆ ಧನ್ಯವಾದ. ನಮಸ್ಕಾರ.
0: ಥ್ಯಾಂಕ್ ಯು. ಧನ್ಯವಾದಗಳು.
1: ಸ್ನೇಹಿತರೆ, ಇದಾಗಿತ್ತು ಆರೋಗ್ಯ ದರ್ಶನ ಕಾರ್ಯಕ್ರಮ. KLE ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆ ಬೆಳಗಾವಿ ಹಾಗೂ KLE ಕ್ಯಾನ್ಸರ್ ಆಸ್ಪತ್ರೆಯ ಡಾಕ್ಟರ್ ಮಹೇಶ್ ಕೊಳ್ಳೊಳ್ಳಿ ಅವರು, ಉತ್ತರ ಕರ್ನಾಟಕದಲ್ಲಿ ರೋಬೋಟಿಕ್ ಸರ್ಜರಿ ಮಾಡಿದ ಪ್ರಥಮ ವೈದ್ಯರು ಇವರು. ಇವತ್ತಿನ ಕಾರ್ಯಕ್ರಮದಲ್ಲಿ ವಿವರವಾದ ಮಾಹಿತಿ ಕೊಟ್ಟರು. ಹೀಗೆ ಕೇಳ್ತಾ ಇರಿ ವೇಣುಧ್ವನಿ, ಇದು 90.4 FM KLE ಕನಸು, ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ನಮಸ್ಕಾರ.

0: ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ವಿಜಯ ಪ್ರಕಾಶ್ ಮಾತಾಡ್ತಾ ಇದ್ದೀನಿ. ಬಹಳ ಸಂತೋಷವಾಗಿದೆ ಇವತ್ತು ವೇಣುಧ್ವನಿ 90.4 FM KLE ಕನಸು ಈ ರೇಡಿಯೋ ಸ್ಟೇಷನ್ ಅಲ್ಲಿ ಕೂತಿದ್ದೀನಿ. ಬಹಳ ಒಂದು ರೀತಿ ಯಾಕೆ ಸಂತೋಷ ಆಗುತ್ತೆ ಅಂದ್ರೆ, ಬೆಳಗಾವಿ ಜನರಿಗೋಸ್ಕರ ವಿಶೇಷವಾಗಿ ಇವರು ಒಂದು ಪ್ರಯತ್ನ ಮಾಡಿ ಇಲ್ಲಿನ ಜನರಿಗೆ ನಾವು ಮನರಂಜನೆ ಕೊಡಬೇಕು ಅಂತ ಒಂದು ವಿಶೇಷವಾದ ಒಂದು ಉದ್ದೇಶದಿಂದ ಒಳ್ಳೊಳ್ಳೆ ಕಾರ್ಯಕ್ರಮವನ್ನು ನೀಡ್ತಾ ಇದ್ದಾರೆ KLE ಅವ್ರಿಗೆ, ಇನ್ಸ್ಟಿಟ್ಯೂಷನ್ ಅವ್ರಿಗೆ, ಮತ್ತೆ ಇಲ್ಲಿ ಕೆಲಸ ಮಾಡ್ತಿರೋ ಎಲ್ಲ ಬಂಧು ಮಿತ್ರರಿಗೆ ನಾನು ಧನ್ಯವಾದಗಳು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಾಗೆ ಅಭಿನಂದನೆಗಳು, ಯಾಕೆಂದರೆ ಈ ರೀತಿ ಒಂದು ಒಳ್ಳೆ ಕೆಲಸ ಮಾಡಲಿಕ್ಕೆ ಮನಸ್ಸು ಬರೋದೇ ದೊಡ್ಡ ವಿಷಯ. ಆ ಮನಸ್ಸು ಬಂದಾಗ ಅದಕ್ಕೆ ಸಹಯೋಗ ನೀಡಲಿಕ್ಕೆ ಯೂನಿವರ್ಸಿಟಿಯವರು ಎಲ್ಲರೂ ನಿಮಗೆ ಒಂದು ಸಹಕಾರವನ್ನು ನೀಡಿದ್ದಾರೆ. ಈ ಮೂಲಕವಾಗಿ ನೀವು ಕಲಾವಿದರನ್ನು, ಕಲೆಯನ್ನು, ಮತ್ತು ಸಮಾಜಕ್ಕೆ ಸೇರಿದಂಥ ಎಷ್ಟೋ ಒಳ್ಳೆ ವಿಷಯಗಳನ್ನು ಬೆಳಗಾವಿ ಜನರಿಗೆ ತಲುಪಿಸ್ತಾ ಇದ್ದೀರಾ. ಬೆಳಗಾವಿ ಜನಗಳು ಇದನ್ನು ಅಷ್ಟು ಇಷ್ಟಪಟ್ಟು ಕೇಳ್ತಾ ಇದ್ದಾರೆ. ನನಗೂ ಭಾಳ ಸಂತೋಷ ಆಗ್ತದೆ ಇವತ್ತು ಇಲ್ಲಿ ನಿಮ್ಮ ಒಂದು ಸ್ಟುಡಿಯೋನಲ್ಲಿ ಕೂತ್ಕೊಂಡು ಮಾತಾಡಲಿಕ್ಕೆ. ಮತ್ತೊಮ್ಮೆ ಎಲ್ರಿಗೂ
1: ಎಲ್ರಿಗೂ ನಮಸ್ಕಾರ. ನಾನು ಪ್ರತಾಪ್ ಲಿಂಗಯ್ಯ, ರಾಜ್ಯ NSS ಅಧಿಕಾರಿ, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ. KLE ವಿಶ್ವವಿದ್ಯಾಲಯ ವೇಣುಧ್ವನಿ ಏನು ಸುಮಾರು 8 ವರ್ಷದಿಂದ ಒಂದು ಅತ್ಯುತ್ತಮವಾದಂಥ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಬರ್ತಾ ಇದೆ. ಅದು ಆರೋಗ್ಯ ಆಗಿರ್ಬೋದು, ಶಿಕ್ಷಣ ಆಗಿರ್ಬೋದು, ಪರಿಸರ ಆಗಿರ್ಬೋದು, ಎಲ್ಲದರ ಬಗ್ಗೆ ಒಂದು ಜಾಗೃತಿಯನ್ನು ಮೂಡಿಸುವಂಥ ಕಾರ್ಯಕ್ರಮವನ್ನು ಮಾಡ್ತಾ ಇದೆ. ಅವರಿಗೆ ನಾನು ಸರ್ಕಾರದ ಪರವಾಗಿ ಅಭಿನಂದನೆಯನ್ನು ನಾನು ಸಲ್ಲಿಸ್ತಾ ಇದ್ದೇನೆ. ಏನು ಇವತ್ತು ಸ್ವಚ್ಛತೆ ಭಾಳ ಮುಖ್ಯವಾದದ್ದು. ತಮ್ಮಲ್ಲಿ ನಾನು ಏನು ಕೇಳ್ಕೊಳ್ಳೋದು ಅಂತ ಹೇಳಿದ್ರೆ, ತಾವು ಇರೋವಂಥ ಜಾಗದಲ್ಲಿ, ತಾವು ಓದ್ತಾ ಇರೋಂಥ ಒಂದು ಕಾಲೇಜ್ಗಳಲ್ಲಿ, ವಿಶ್ವವಿದ್ಯಾಲಯಗಳಲ್ಲಿ ಒಂದು ಪರಿಸರವನ್ನು ಅಥವಾ ತಮ್ಮ ಕ್ಯಾಂಪಸ್ಗಳನ್ನು ಸ್ವಚ್ಛವಾಗಿ ಇಟ್ಕೊಳ್ಳೋದ್ರ ಮುಖಾಂತರ ಒಂದು ಒಳ್ಳೆಯ ಒಂದು ಸಂದೇಶವನ್ನು, ಏನು ಪ್ರಧಾನಮಂತ್ರಿಯವರು ಸ್ವಚ್ಛ ಭಾರತದ ಒಂದು ಕನಸನ್ನು ಕಂಡಿದ್ದಾರೆ, ಆ ಒಂದು ಕನಸನ್ನು ತಾವೆಲ್ಲರೂ ಕೂಡ ಪೂರ್ಣಗೊಳಿಸ್ತೀರಿ ಅಂತ ಹೇಳಿ ನಾನು ಭಾವಿಸ್ತಾ ಇದ್ದೇನೆ. ಈ ಒಂದು ಸ್ವಚ್ಛತಾ ಕಾರ್ಯಕ್ರಮವನ್ನು ಪ್ರತಿ ತಮ್ಮ ಮನೆಗಳಲ್ಲಾಗಿರ್ಬೋದು, ತಮ್ಮ ಹಳ್ಳಿಗಳಲ್ಲಾಗಿರ್ಬೋದು, ತಾವು ಈ ಕ್ಯಾಂಪ್ಗಳಲ್ಲಿ NSS ವಿದ್ಯಾರ್ಥಿಗಳು ಕ್ಯಾಂಪ್ಗೆ ಹೋಗ್ತೀರಾ, ಈ ಕ್ಯಾಂಪ್ಗಳಲ್ಲಿ ಅದು ರೆಗ್ಯುಲರ್ ಆ್ಯಕ್ಟಿವಿಟಿ ಕ್ಯಾಂಪ್ ಆಗಿರ್ಬೋದು, ಸ್ಪೆಷಲ್ ಕ್ಯಾಂಪ್ ಆಗಿರ್ಬೋದು, ಅಲ್ಲಿ ಬಹಳಷ್ಟು ಇದಕ್ಕೆ ಆದ್ಯತೆಯನ್ನು ತಾವೆಲ್ಲರೂ ಕೂಡ ನೀಡಬೇಕು. ಇದನ್ನು ನೀಡಿದಲ್ಲಿ ಒಂದು ಒಳ್ಳೆಯ ಒಂದು ಪರಿಸರವನ್ನು ನಾವು ನಿರ್ಮಾಣವನ್ನು ಮಾಡ್ಬೋದು. ಗಾಂಧೀಜಿಯವರ ಒಂದು ಕನಸು ಕೂಡ ಸ್ವಚ್ಛತೆ, ಆರೋಗ್ಯದ ಕಡೆ ಗಮನವನ್ನು ಹರಿಸಬೇಕು ಅನ್ನೋದು ಬಹಳ ಮುಖ್ಯ ಆಗಿತ್ತು. ಯಾವಾಗ ನಮ್ಮ ಪರಿಸರ ನಮ್ಮ ಸುತ್ತಮುತ್ತ ಸ್ವಚ್ಛವಾಗಿರುತ್ತೆ, ಆರೋಗ್ಯವೂ ಕೂಡ ಚೆನ್ನಾಗಿರುತ್ತೆ, ಯಾವುದೇ ರೀತಿಯಾದಂಥ ಒಂದು ಆರೋಗ್ಯ ಕೆಡೋದು ಕಡಿಮೆ ಆಗ್ತಾ ಹೋಗುತ್ತೆ. ಹಾಗಾಗಿ ತಮ್ಮೆಲ್ಲರಲ್ಲೂ ಕೂಡ ನಾನು ಏನು ವಿನಂತಿಸ್ಕೊಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಇದರ ಬಗ್ಗೆ ಹೆಚ್ಚಿನ ಒಂದು ಗಮನವನ್ನು ಹರಿಸಿ ಈ ಒಂದು KLE ವೇಣುಧ್ವನಿ, KLE ವಿಶ್ವವಿದ್ಯಾಲಯ ಮಾಡ್ತಾ ಇದೆ, ಅವರಿಗೆ ಕೂಡ ಒಂದು ಸಹಕಾರ, ಅವರು ಕೂಡ ಒಂದು ಜಾಗೃತಿಯನ್ನು ಮೂಡಿಸ್ತಾರೆ, ಅವ್ರ ಜೊತೆ ಒಂದು ಸೇರಿಕೊಂಡು ತಾವೆಲ್ಲರೂ ಕೂಡ ಭಾಗಿಯಾಗಿ ಅಂತ ನಾನು ತಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ. ನಮಸ್ಕಾರ.

0: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ
1: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
0: KLE ಕ್ಯಾನ್ಸರ್ ಹಾಸ್ಪಿಟಲ್ ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ ನೆಹರು ನಗರ ಬೆಳಗಾವಿ ಆರೋಗ್ಯಕ್ಕೆ ಹೊಸ ಜೀವ ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ ಮೂಲ ಸೌಲಭ್ಯಗಳು
1: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್ ರಕ್ತ ಕ್ಯಾನ್ಸರ್ ಅನ್ನನಾಳ ಕ್ಯಾನ್ಸರ್ ಶ್ವಾಸಕೋಶ ಕ್ಯಾನ್ಸರ್
0: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ
1: ವಿಳಾಸ KLE ಕ್ಯಾನ್ಸರ್ ಹಾಸ್ಪಿಟಲ್ KLE's ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂದುಗಡೆ ನೆಹರು ನಗರ ಬೆಳಗಾವಿ
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0832552500 ಮತ್ತು 2473777 ಮೊಬೈಲ್ ಸಂಖ್ಯೆ 6360712326 ಆರ್ ಜಸ್ಟ್ ಡಯಲ್ 1099
1: ಹಿಂದೆ ಭೇಟಿ ನೀಡಿ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ
2: Seasons change, but your brilliance is timeless. P&G brings you the exclusive change of season offer.
3: Now get an incredible discount of 10,000 rupees per carat on the purchase of stunning diamond jewelry. Also enjoy up to 20% off on making charges of gold jewelry and a flat 20% off on making of silver.
2: Offer valid till 31st July 2026. Hurry, visit to Messrs. Purushottam Narayan Gadgil, Seraph and Dwellers today. Terms and conditions apply.

0: केली कॅन्सर हॉस्पिटल नेहरू नगर बेळगाव।
1: कॅन्सर कोणत्याही प्रकारचा असो अत्याधुनिक उपचार एकाच छताखाली भेटतील।
0: प्रथमच उत्तर कर्नाटकामध्ये बेळगाव येथे तज्ञ आणि अनुभवी डॉक्टर अत्याधुनिक टेक्नॉलॉजी सहित सुसज्ज हॉस्पिटल केली कॅन्सर हॉस्पिटल।
1: केलीज डॉक्टर प्रभाकर कोरे हॉस्पिटल आणि MRC पाठीमागे नेहरू नगर बेळगाव येते।
0: तुमच्या आरोग्यासाठी नवीन आशेचा किरण केली कॅन्सर हॉस्पिटल।
1: मिळणाऱ्या सुविधा हायली स्किल्ड डॉक्टर्स टीम, केमोथेरपी, हेमटो ऑन्कॉलॉजी, बोन मॅरो ट्रान्सप्लांट,
0: रोबोटिक सर्जरी, पीडियाट्रिक ऑन्कॉलॉजी, ऍडव्हान्स रेडिओथेरपी आणि यासोबत सर्व प्रकारच्या कॅन्सर वरती उपचार।
1: आमचा पत्ता केलीज डॉक्टर प्रभाकर कोरे हॉस्पिटल आणि MRC पाठीमागे केली कॅन्सर हॉस्पिटल नेहरू नगर बेळगाव येते।
0: फोन नंबर 08312552500 आणि 247377।
1: मोबाईल नंबर 6360712326 किंवा टोल फ्री नंबर 1099।
0: आजच भेट द्या केली कॅन्सर हॉस्पिटल बेळगाव येते।
2: ಬೆಳಗಾವಿಯಲ್ಲಿ ನೂತನವಾಗಿ ಆರಂಭವಾಗಲಿದೆ ಒನ್ ಲೈಫ್ ಅಂಬಿಕಾ ಇನ್ಫ್ರಾ ಬಿಲ್ಡ್ ಅಂಡ್ ಕೋರೆ ಡೆವಲಪರ್ಸ್ ಪ್ರಸ್ತುತಪಡಿಸುವ ಒನ್ ಲೈಫ್ ಸುಂದರ ಬದುಕಿನ ಹೊಸ ಆರಂಭ. 20 ವರ್ಷಗಳ ಭರವಸೆಯ ಹೆಸರು ಅಂಬಿಕಾ ಗ್ರೂಪ್ ಈಗ ಕೋರೆ ಡೆವಲಪರ್ಸ್ ಜೊತೆಗೂಡಿ ನಿಮಗಾಗಿ ತರುತ್ತಿದ್ದಾರೆ ಬೆಳಗಾವಿಯ ಹೆಮ್ಮೆಯ ಪ್ರಾಜೆಕ್ಟ್. ಸುಸಜ್ಜಿತ ಜೀವನ ಶೈಲಿಗಾಗಿ ಅತ್ಯಾಧುನಿಕ 2BHK ಅಪಾರ್ಟ್ಮೆಂಟ್ಗಳು, ವಿಶ್ವದರ್ಜೆಯ ಸೌಲಭ್ಯಗಳು, ಸುಂದರವಾದ ಉದ್ಯಾನವನ, ಲ್ಯಾಂಡ್ಸ್ಕೇಪ್ ಗಾರ್ಡನ್, ಹೈಟೆಕ್ ಜಿಮ್ ಮತ್ತು ಯೋಗ ಕೇಂದ್ರ, ನಗರದ ಪ್ರಮುಖ ಶಾಲೆಗಳು, ಆಸ್ಪತ್ರೆಗಳು ಮತ್ತು ಬಸ್, ರೈಲು, ವಿಮಾನ ನಿಲ್ದಾಣಗಳಿಗೆ ಅತ್ಯಂತ ಹತ್ತಿರ. 24/7 ಭದ್ರತೆ ಮತ್ತು ಸ್ಮಾರ್ಟ್ ಫೀಚರ್ಸ್, 24/7 ನಿರಂತರ ನೀರಿನ ಸೌಲಭ್ಯ, ಸಂಪೂರ್ಣ ವಿದ್ಯುತ್ ಬ್ಯಾಕ್ಅಪ್, ಪರಿಸರ ಸ್ನೇಹಿ ಮಳೆ ನೀರು ಕೊಯ್ಲು ವ್ಯವಸ್ಥೆ, ಮಕ್ಕಳಿಗಾಗಿ ಸುರಕ್ಷಿತ ಮತ್ತು ಸುಸಜ್ಜಿತ ಆಟದ ಮೈದಾನ, ಪ್ರತಿ ಫ್ಲೋರ್ ಮತ್ತು ಪ್ರವೇಶ ದ್ವಾರದಲ್ಲಿ CCTV ಕ್ಯಾಮೆರಾಗಳು, ವಿಶಾಲವಾದ ಕಾರ್ ಮತ್ತು ಟೂ ವೀಲರ್ ಪಾರ್ಕಿಂಗ್ ವ್ಯವಸ್ಥೆ. ಒನ್ ಲೈಫ್ ಅಂಬಿಕಾ ಇನ್ಫ್ರಾ ಬಿಲ್ಡ್ ಅಂಡ್ ಕೋರೆ ಡೆವಲಪರ್ಸ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಅಂಬಿಕಾ ಪ್ಲಾಟಿನಂ G5 ಗ್ರೌಂಡ್ ಫ್ಲೋರ್ 9th ಕ್ರಾಸ್ ಭಾಗ್ಯನಗರ ಬೆಳಗಾವಿ. ದೂರವಾಣಿ ಸಂಖ್ಯೆ 08314069685, ಮೊಬೈಲ್ ಸಂಖ್ಯೆ 7760477279. ನಿಮ್ಮ ಕನಸಿನ ಮನೆಯನ್ನು ಹಿಂದೆ ನನಸಾಗಿಸಿಕೊಳ್ಳಿ.
3: ಆರೋಗ್ಯವೇ ನಿಜವಾದ ಸಂಪತ್ತು. ನಿಮ್ಮ ಮತ್ತು ನಿಮ್ಮ ಕುಟುಂಬದ ಆರೋಗ್ಯದ ಕಾಳಜಿಗಾಗಿ ವಿಶ್ವಾಸಾರ್ಹ ಹೆಸರು KLE ಹೋಮಿಯೋಪತಿ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಬಸವನಕುರ್ಚಿ, ಬೆಳಗಾವಿ. ಅನುಭವ ಹೊಂದಿದ ವೈದ್ಯರ ತಂಡ, ಸುಸಜ್ಜಿತ OPD ಸೇವೆಗಳು, ಆಧುನಿಕ ಸೌಲಭ್ಯಗಳು, ಔಷಧಿ ವಿತರಣೆ ಹಾಗೂ ರೋಗಿ ಕೇಂದ್ರಿತ ಚಿಕಿತ್ಸಾ ಸೇವೆಗಳು ಇಲ್ಲಿ ಲಭ್ಯವಿವೆ. KLE ಸಂಸ್ಥೆ ಶಿಕ್ಷಣ, ಆರೋಗ್ಯ ಸೇವೆ ಮತ್ತು ವೈದ್ಯಕೀಯ ತರಬೇತಿಗೆ ಒತ್ತು ನೀಡುತ್ತದೆ. ಅಲರ್ಜಿ, ಚರ್ಮ ರೋಗಗಳು, ಸಂಧಿವಾತ ಮತ್ತು ಕೀಲು ನೋವು, ಮೈಗ್ರೇನ್, ಉಸಿರಾಟದ ಸಮಸ್ಯೆಗಳು, ಜೀರ್ಣಕ್ರಿಯೆ ತೊಂದರೆಗಳು, ಮಹಿಳಾ ಹಾಗೂ ಮಕ್ಕಳ ಆರೋಗ್ಯ ಸಮಸ್ಯೆಗಳು ಮತ್ತು ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳಿಗೆ ಹೋಮಿಯೋಪತಿ ಚಿಕಿತ್ಸೆ ಲಭ್ಯ. ಆರೋಗ್ಯಕರ ಜೀವನಕ್ಕಾಗಿ ಹಿಂದೆ ಭೇಟಿ ನೀಡಿ KLE ಹೋಮಿಯೋಪತಿಕ್ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಏರ್ಪೋರ್ಟ್ ರೋಡ್, ಬಸವನಕುರ್ಚಿ, ಬೆಳಗಾವಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9448148503 ಹಾಗೂ 8123871607.

0: ಆರೋಗ್ಯವೇ ನಿಜವಾದ ಸಂಪತ್ತು. ನಿಮ್ಮ ಮತ್ತು ನಿಮ್ಮ ಕುಟುಂಬದ ಆರೋಗ್ಯದ ಕಾಳಜಿಗಾಗಿ ವಿಶ್ವಾಸಾರ್ಹ ಹೆಸರು KLE ಹೋಮಿಯೋಪತಿ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಬಸವನಕುರ್ಚಿ, ಬೆಳಗಾವಿ. ಅನುಭವ ಹೊಂದಿದ ವೈದ್ಯರ ತಂಡ, ಸುಸಜ್ಜಿತ ಓಪಿಡಿ ಸೇವೆಗಳು, ಆಧುನಿಕ ಸೌಲಭ್ಯಗಳು, ಔಷಧಿ ವಿತರಣೆ ಹಾಗೂ ರೋಗಿ ಕೇಂದ್ರಿತ ಚಿಕಿತ್ಸಾ ಸೇವೆಗಳು ಇಲ್ಲಿ ಲಭ್ಯವಿವೆ. KLE ಸಂಸ್ಥೆ ಶಿಕ್ಷಣ, ಆರೋಗ್ಯ ಸೇವೆ ಮತ್ತು ವೈದ್ಯಕೀಯ ತರಬೇತಿಗೆ ಒತ್ತು ನೀಡುತ್ತದೆ. ಅಲರ್ಜಿ, ಚರ್ಮ ರೋಗಗಳು, ಸಂಧಿವಾತ ಮತ್ತು ಕೀಲು ನೋವು, ಮೈಗ್ರೇನ್, ಉಸಿರಾಟದ ಸಮಸ್ಯೆಗಳು, ಜೀರ್ಣಕ್ರಿಯೆ ತೊಂದರೆಗಳು, ಮಹಿಳಾ ಹಾಗೂ ಮಕ್ಕಳ ಆರೋಗ್ಯ ಸಮಸ್ಯೆಗಳು ಮತ್ತು ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳಿಗೆ ಹೋಮಿಯೋಪತಿ ಚಿಕಿತ್ಸೆ ಲಭ್ಯ. ಆರೋಗ್ಯಕರ ಜೀವನಕ್ಕಾಗಿ ಹಿಂದೆ ಭೇಟಿ ನೀಡಿ KLE ಹೋಮಿಯೋಪತಿಕ್ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಏರ್ಪೋರ್ಟ್ ರೋಡ್, ಬಸವನಕುರ್ಚಿ, ಬೆಳಗಾವಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9448145030 ಹಾಗೂ 8123871607.
1: Seasons change, but your brilliance is timeless. P&G brings you the exclusive change of season offer.
2: Now get an incredible discount of 10,000 rupees per carat on the purchase of stunning diamond jewelry. Also enjoy up to 20% off on making charges of gold jewelry and a flat 20% off on making of silver.
1: Offer valid till 31st July 2026. Hurry, visit to Mrs. Purushottam Narayan Gadgil, Seraph and Jewelers today. Terms and conditions apply.
3: आरोग्य हीच खरी संपत्ती. आपल्या आरोग्याची काळजी घेण्यासाठी आता विश्वासाचं नाव. केल अकॅडमी ऑफ हायर एज्युकेशन अँड रिसर्च अंतर्गत KLE होमिओपॅथिक मेडिकल कॉलेज अँड हॉस्पिटल, बेळगावी. आमच्याकडे अनुभवी डॉक्टर्सची टीम, सुसज्ज ओपीडी सेवा, आधुनिक निदान सुविधा, औषध वितरण सेवा आणि रुग्ण केंद्रित उपचार उपलब्ध आहेत. अलर्जी, त्वचारोग, सांधेदुखी, मायग्रेन, श्वसनाचे आजार, पोटाचे विकार, महिला व बालरोग, जीवनशैलीशी संबंधित समस्या आणि दीर्घकालीन आजारांवर होमिओपॅथिक उपचार उपलब्ध. अधिक माहितीसाठी संपर्क करा KLE होमिओपॅथिक मेडिकल कॉलेज अँड हॉस्पिटल, एअरपोर्ट रोड, बसवन कुर्ची. फोन नंबर 9448141503 आणि 8123871607. निरोगी आयुष्यासाठी आजच भेट द्या.
4: Looking for a rewarding career in healthcare? Your journey starts here. Admissions are now open at KLE College of Physiotherapy, Hubballi, one of the leading institutions under KLE Academy of Higher Education and Research. Enroll in the Bachelor of Physiotherapy, BPT, a 5-year comprehensive program including 1 year of internships. Learn in modern labs and smart classrooms. Access digital libraries, hostel facilities and vibrant extracurricular activities. Don't miss this opportunity to step into a respected and fast-growing profession. Call now at 8660335218 or at 9449821222. Visit kcpt.kaher.edu.in. KLE College of Physiotherapy, empowering your future in healthcare.

0: ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಬೆಳಗಾವಿ. ಚಿಕ್ಕ ಮಕ್ಕಳಿಂದ ಹಿರಿಯರವರೆಗೂ ಪ್ರತಿಯೊಬ್ಬರಿಗೆ ದಂತ ಚಿಕಿತ್ಸೆ ಲಭ್ಯ. ಹಲ್ಲುಗಳ ಸ್ವಚ್ಛತೆ, ಹಲ್ಲು ಕೀಳುವುದು, ಹುಳುಕ ಹಲ್ಲಿನ ಚಿಕಿತ್ಸೆ, ವಕ್ರದಂತ ಸರಿಪಡಿಸುವಿಕೆ, ಮುಖ ಬಾಯಿ ಹಲ್ಲು ಕುತ್ತಿಗೆಗಳ ಶಸ್ತ್ರಕ್ರಿಯೆ, ಸೀಳು ತುಟಿಗಳ ಚಿಕಿತ್ಸೆ, ಹಳದಿಯಾದ ಹಲ್ಲಿನ ಸ್ವಚ್ಛತೆ, ಕೃತಕ ಹಲ್ಲುಗಳ ಅಳವಡಿಕೆ ಮತ್ತು ಬಾಯಿ ವಸಡು ಕ್ಯಾನ್ಸರ್ ಪರಿಣಾಮಕಾರಿ ಚಿಕಿತ್ಸೆ ಕೂಡ ಲಭ್ಯ. ನಿಮ್ಮ ಬಾಯಿಯ ಸ್ವಚ್ಛತೆ ಆರೋಗ್ಯಕ್ಕೆ ರಹದಾರಿ. ನಮ್ಮ ವಿಳಾಸ ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ, ಕೆಎಲ್ಇ ಯೂನಿವರ್ಸಿಟಿ ಕ್ಯಾಂಪಸ್, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 0831-24-70-362, ಮೊಬೈಲ್ ಸಂಖ್ಯೆ 9448-99-8331.
1: Seasons change, but your brilliance is timeless. P&G brings you the exclusive change of season offer.
2: Now get an incredible discount of 10,000 rupees per carat on the purchase of stunning diamond jewelry. Also enjoy up to 20% off on making charges of gold jewelry and a flat 20% off on making of silver.
1: Offer valid till 31st July 2026. Hurry! Visit to Messrs. Purushottam Narayan Gargir, Seraph and Jewelers today. Terms and conditions apply.
3: One Life, Ambika Infra Build and Core Developers, the new landmark of Belagavi. Are you ready to witness a new landmark in luxury? Introducing the city's largest and most ambitious gated community, Ambika One Life, One Care. This isn't just another residential project. It represents a monumental shift in how our city lives. We are offering a sprawling paradise meticulously designed for those who refuse to settle for anything but the absolute best in modern living. This grand vision is brought to life through a prestigious joint venture between Core Developers and Ambika Group. By combining decades of industry expertise and a shared passion for excellence, this partnership ensures that every square foot of your home is built with uncompromising quality. Our commitment to total transparency and the highest standards of modern engineering provides you with a home that is as sturdy as it is beautiful. Located at the elite 9th cross, Bhagyanagar, this massive development features 200 luxury flats, creating a vibrant city within a city. Residents will enjoy ultimate peace of mind within a secure, gated environment surrounded by world-class amenities and a community of like-minded families. At this scale, the luxury is larger, the gardens are greener, and the lifestyle is truly unmatched in the region. The future of Belagavi is here, and your place in it is waiting. Don't miss the opportunity to own a home in the city's most talked about address, where care meets comfort. Call us today at 7760477279 or visit our site office at Ambika Platinum to book your dream flat. Ambika One Life, One Care. It is the biggest lifestyle state in town.
4: ಹುಬ್ಬಳ್ಳಿಯ ಕೆಎಲ್ಇ ಫಿಸಿಯೋಥೆರಪಿ ಕಾಲೇಜ್ ನಿಮ್ಮ ಕನಸಿಗೆ ನೀಡುವೆವು ಹೊಸ ಸ್ಟೇಜ್. ಅತ್ಯಾಧುನಿಕ ಲ್ಯಾಬ್, ಸ್ಮಾರ್ಟ್ ಕ್ಲಾಸ್ ರೂಮ್ಗಳ ಸೌಲಭ್ಯ, ನುರಿತ ತಜ್ಞರಿಂದ ಕ್ಲಿನಿಕಲ್ ತರಬೇತಿ ಲಭ್ಯ. ಬಿಪಿಟಿ ಪ್ರವೇಶಗಳು ಆರಂಭವಾಗಿದೆ. ಬನ್ನಿ, ಉಜ್ವಲ ಭವಿಷ್ಯ ನಿಮ್ಮದಾಗಿದೆ. ಕೆಎಲ್ಇ ಫಿಸಿಯೋಥೆರಪಿ ಕಾಲೇಜ್, ಹುಬ್ಬಳ್ಳಿ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 8660335218. ವೆಬ್ಸೈಟ್ kcpt.kahir.edu.in. ಕೆಎಲ್ಇ ಸಂಸ್ಥೆ, ನಿಮ್ಮ ಯಶಸ್ಸಿನ ಭರವಸೆ.

0: ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರದಿಂದ 24 ಗಂಟೆಗಳ ತುರ್ತು ಸೇವೆಗಾಗಿ ಕರೆ ಮಾಡಿ. ಟೋಲ್ ಫ್ರೀ ಸಹಾಯವಾಣಿ ಸಂಖ್ಯೆ 1099. ಸಂಖ್ಯೆ ಮತ್ತೊಮ್ಮೆ 1099.
1: ಬೆಳಗಾವಿಯ ನವಾ ಮಾಡಾಚಾ ಶಿಖರ ಲಕ್ಸರಿಚಾ ನವಾ ಅಧ್ಯಾಯ. ಬೆಳಗಾವಕರನು ಅಲಿಶಾನ್ ಜೀವನಶೈಲಿಚಾ ನವ್ಯಾ ಓಳಖಿಲಾ ತಯಾರ ಆಹಾತ ಕಾ? ಘೇವುನ ಆಲೊ ಆಹೋತ್ ತುಮಚ್ಯಾಸಾಠೀ ವನ್ ಲೈಫ್ ಅಂಬಿಕಾ ಇನ್ಫ್ರಾ ಬಿಲ್ಡ್ ಅಂಡ್ ಕೋರೆ ಡೆವಲಪರ್ಸ್. ಶಹರಾತಿಲ್ ಸರ್ವಾತ್ ಮೋಠಾ ಆಣಿ ಭವ್ಯ ಗೇಟೆಡ್ ರೆಸಿಡೆನ್ಶಿಯಲ್ ಪ್ರಕಲ್ಪ. ಹಾ ಕೇವಳ ನಿವಾಸಿ ಪ್ರಕಲ್ಪ ನಾಹೀ ತರ ಬೆಳಗಾವಿಯ ಜೀವನಶೈಲಿತ್ ಘಡಣಾರಾ ಏಕ ಐತಿಹಾಸಿಕ ಬದಲ ಆಹೆ. ಆಧುನಿಕ ಸುವಿಧಾ ಆಣಿ ಸುಸಜ್ಜ ಉತ್ಕೃಷ್ಟ ನಿಯೋಜನಾತೂನ್ ಸಾಕಾರಲೇಲಿ ಏಕ ಅಲಿಶಾನ್ ವಸಾಹತ್ ಸರ್ವೋತ್ತಮ ಜೀವನ ಜಗಣಾರ್ಯಾಂಸಾಠೀ. ಹಾ ಭವ್ಯ ಪ್ರಕಲ್ಪ ಕೋರೆ ಡೆವಲಪರ್ಸ್ ಆಣಿ ಅಂಬಿಕಾ ಗ್ರೂಪ್ ಯಾಂಚಾ ಪ್ರತಿಷ್ಠಿತ ಸಂಯುಕ್ತ ಉಪಕ್ರಮಾತೂನ್ ಸಾಕಾರಲಾ ಜಾತೋಯ್. ಅನೇಕ ವರ್ಷಾಂಚಾ ಅನುಭವ, ವಿಶ್ವಾಸ ಆಣಿ ದರ್ಜೆದಾರ್ ಬಾಂಧಕಾಮ್ ಯಾಂಚಾ ಸಂಗಮ್ ಮಂಜೇಸ್ ವನ್ ಲೈಫ್ ಅಂಬಿಕಾ ಇನ್ಫ್ರಾ ಬಿಲ್ಡ್ ಅಂಡ್ ಕೋರೆ ಡೆವಲಪರ್ಸ್. ಪೂರ್ಣ ಪಾರದರ್ಶಕತಾ ಆಣಿ ಆಧುನಿಕ ಅಭಿಯಾಂತ್ರಿಕಿ ಮಾನಕಾನುಸಾರ ಉಭಾರಲೇಲೆ ಹಿ ಘರೆ ಮಜಬೂತ್, ಸುರಕ್ಷಿತ ಆಣಿ ಸೌಂದರ್ಯಪೂರ್ಣ ಆಹೆತ್. ಶಹರಾತಿಲ್ ಪ್ರತಿಷ್ಠಿತ ಭಾಗ್ಯನಗರ ನವಾ ಕ್ರಾಸ್ ಯೇಥೆ ವಸಲೇಲಾ ಹಾ ಭವ್ಯ ಪ್ರಕಲ್ಪ 200 ಅಲಿಶಾನ್ ಫ್ಲ್ಯಾಟ್ ಸಹ ಏಕ ಶಹರಾತಿಲ್ ಶಹರ ಆಹೆ. ಸುರಕ್ಷಿತ ಗೇಟೆಡ್ ಕಮ್ಯುನಿಟಿ, ಸುಂದರ ಬಾಗಾ, ಜಾಗತಿಕ ದರ್ಜಾಚಾ ಸುವಿಧಾ ಆಣಿ ಸುಸಂಸ್ಕೃತ ಶೇಜಾರಿ ಹೇಚ ಆಹೆ ಇಥಲೆ ಖಾಸ್ ವೈಶಿಷ್ಟ್ಯ. ಬೆಳಗಾವಿಚೆ ಭವಿಷ್ಯ ಯೇಥೆ ಆಕಾರ ಘೇತ ಆಹೆ ಆಣಿ ತ್ಯಾಚಾ ಭಾಗ ಹೋಣೆಚಿ ಸಂಧಿ ತುಮಚ್ಯಾಸಾಠೀ ಸಜ್ಜ ಆಹೆ. ಆಜಚ ತುಮಚೆ ಸ್ವಪ್ನಾತಿಲ್ ಘರ್ ಬುಕ್ ಕರಾ. ಸಂಪರ್ಕ 7764777279. ಸೈಟ್ ಆಫೀಸ್ ಅಂಬಿಕಾ ಪ್ಲಾಟಿನಮ್ ಅಂಬಿಕಾ ವನ್ ಲೈಫ್ ವನ್ ಕೇರ್ ಜಿತೆ ಆರಾಮಲಾ ಮಿಳ್ತೆ ಕಾಳಜಿಚಿ ಸಾಥ್.
2: ಆರೋಗ್ಯವೇ ನಿಜವಾದ ಸಂಪತ್ತು. ನಿಮ್ಮ ಮತ್ತು ನಿಮ್ಮ ಕುಟುಂಬದ ಆರೋಗ್ಯದ ಕಾಳಜಿಗಾಗಿ ವಿಶ್ವಾಸಾರ್ಹ ಹೆಸರು ಕೆಎಲ್ಇ ಹೋಮಿಯೋಪತಿ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್ ಬಸವನಕುರ್ಚಿ ಬೆಳಗಾವಿ. ಅನುಭವ ಹೊಂದಿದ ವೈದ್ಯರ ತಂಡ, ಸುಸಜ್ಜಿತ ಒಪಿಡಿ ಸೇವೆಗಳು, ಆಧುನಿಕ ಸೌಲಭ್ಯಗಳು, ಔಷಧಿ ವಿತರಣೆ ಹಾಗೂ ರೋಗಿ ಕೇಂದ್ರಿತ ಚಿಕಿತ್ಸಾ ಸೇವೆಗಳು ಇಲ್ಲಿ ಲಭ್ಯವಿವೆ. ಕೆಎಲ್ಇ ಸಂಸ್ಥೆ ಶಿಕ್ಷಣ, ಆರೋಗ್ಯ ಸೇವೆ ಮತ್ತು ವೈದ್ಯಕೀಯ ತರಬೇತಿಗೆ ಒತ್ತು ನೀಡುತ್ತದೆ. ಅಲರ್ಜಿ, ಚರ್ಮ ರೋಗಗಳು, ಸಂಧಿವಾತ ಮತ್ತು ಕೀಲು ನೋವು, ಮೈಗ್ರೇನ್, ಉಸಿರಾಟದ ಸಮಸ್ಯೆಗಳು, ಜೀರ್ಣಕ್ರಿಯೆ ತೊಂದರೆಗಳು, ಮಹಿಳಾ ಹಾಗೂ ಮಕ್ಕಳ ಆರೋಗ್ಯ ಸಮಸ್ಯೆಗಳು ಮತ್ತು ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳಿಗೆ ಹೋಮಿಯೋಪತಿ ಚಿಕಿತ್ಸೆ ಲಭ್ಯ. ಆರೋಗ್ಯಕರ ಜೀವನಕ್ಕಾಗಿ ಇಂದೇ ಭೇಟಿ ನೀಡಿ ಕೆಎಲ್ಇ ಹೋಮಿಯೋಪತಿಕ್ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಏರ್ಪೋರ್ಟ್ ರೋಡ್, ಬಸವನಕುರ್ಚಿ, ಬೆಳಗಾವಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9448145030 ಹಾಗೂ 8123871607.
3: Looking for a rewarding career in healthcare? Your journey starts here. Admissions are now open at KLE College of Physiotherapy, Hubballi, one of the leading institutions under KLE Academy of Higher Education and Research. Enroll in the Bachelor of Physiotherapy, BPT, a 5-year comprehensive program including 1 year of internships. Learn in modern labs and smart classrooms. Access digital libraries, hostel facilities and vibrant extracurricular activities. Don't miss this opportunity to step into a respected and fast-growing profession. Call now at 866-033-5252. 18 or at 9449821222. Visit kcpt.kaher.edu.in. KLE College of Physiotherapy, empowering your future in healthcare.

0: ಬೆಳಗಾವಿಯ ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
1: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ, ಹೊರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
1: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆ, ಶಹಾಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 0831-248-6286.
2: Seasons change, but your brilliance is timeless. P&G brings you the exclusive change of season offer.
3: Now get an incredible discount of 10,000 rupees per carat on the purchase of stunning diamond jewelry. Also enjoy up to 20% off on making charges of gold jewelry and a flat 20% off on making of silver.
2: Offer valid till 31st July 2026. Hurry, visit to Messrs. Purushottam Narayan Gadgil, Seraph and Dwellers today. Terms and conditions apply.

0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
1: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ ನೆಹರು ನಗರ ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
1: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
0: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರ ಚಿಕಿತ್ಸೆ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
1: ವಿಳಾಸ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೆಎಲ್ಇಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂದುಗಡೆ ನೆಹರು ನಗರ ಬೆಳಗಾವಿ.
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 08312552500 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 ಆರ್ ಜಸ್ಟ್ ಡೈಲ್ 1099.
1: ಇಂದೇ ಭೇಟಿ ನೀಡಿ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
2: Seasons change, but your brilliance is timeless. P&G brings you the exclusive change of season offer.
3: Now get an incredible discount of 10,000 rupees per carat on the purchase of stunning diamond jewelry. Also enjoy...
4: ಇದೀಗ ಪ್ರಸಾರವಾಗಲಿದೆ ವಾರ್ತೆಗಳು. ಇದು ಆಕಾಶವಾಣಿ ಪ್ರಸ್ತುತಿ.
5: ಆಂತರಿಕ ಭದ್ರತೆ ರಕ್ಷಣೆ ಮಾತ್ರವಲ್ಲದೆ ನಾಗರಿಕ ಸೇವೆಯಲ್ಲೂ ಸಿಆರ್ಪಿಎಫ್ ಕೊಡುಗೆ ಮಹತ್ವದ್ದು, ಪ್ರಧಾನಿ ನರೇಂದ್ರ ಮೋದಿ ಪ್ರಶಂಸೆ. ಹಾಗೂ ಐಎಸ್ಎಸ್ಎಫ್ ವಿಶ್ವಕಪ್, ಭಾರತೀಯ ಶೂಟರ್ಗಳಾದ ಇಶಾ ಸಿಂಗ್ಗೆ ಚಿನ್ನ, ಮನು ಭಾಕರ್ಗೆ ಕಂಚು ಪದಕ. ವಾರ್ತೆಗಳ ವಿವರ. ನೀಟ್ ವಿಷಯ ಕುರಿತು ವಿದ್ಯಾರ್ಥಿಗಳು ನಡೆಸಿದ ಪ್ರತಿಭಟನೆಯ ವೇಳೆ ನಡೆದಿದೆ ಎನ್ನಲಾದ ಪೊಲೀಸ್ ಕ್ರಮ ಕುರಿತು ಪ್ರತಿಪಕ್ಷಗಳು ಗದ್ದಲ ಉಂಟು ಮಾಡಿದ್ದರಿಂದ ಸಂಸತ್ತಿನ ಉಭಯ ಸದನಗಳ ಕಲಾಪವನ್ನು ನಾಳೆಗೆ ಮುಂದೂಡಲಾಗಿದೆ. ಲೋಕಸಭೆಯಲ್ಲಿಂದು ಬೆಳಗ್ಗೆ ಸದನ ಸಮಾವೇಶಗೊಳ್ಳುತ್ತಿದ್ದಂತೆ ಸಾರ್ವಜನಿಕ ಪರೀಕ್ಷೆಗಳು ಅಕ್ರಮ ವಿಧಾನಗಳ ತಡೆಗಟ್ಟುವಿಕೆ ತಿದ್ದುಪಡಿ ಮಸೂದೆ 2026 ಮಂಡಿಸಲಾಯಿತು. ಈ ಮಸೂದೆಯು ಸಾರ್ವಜನಿಕ ಪರೀಕ್ಷೆಗಳು ಅಕ್ರಮ ವಿಧಾನಗಳ ತಡೆಗಟ್ಟುವಿಕೆ ಕಾಯ್ದೆ 2024 ತಿದ್ದುಪಡಿ ತರಲಿದೆ. ಸಿಬ್ಬಂದಿ, ಸಾರ್ವಜನಿಕ ಕುಂದುಕೊರತೆಗಳು ಮತ್ತು ಪಿಂಚಣಿ ಖಾತೆ ಸಚಿವ ಡಾ ಜಿತೇಂದ್ರ ಸಿಂಗ್ ಮಸೂದೆಯನ್ನು ಮಂಡಿಸಿದರು. ಪರೀಕ್ಷಾ ಅಕ್ರಮಗಳಿಗೆ 10 ವರ್ಷಗಳವರೆಗೆ ಜೈಲು ಶಿಕ್ಷೆ, 10 ಕೋಟಿ ರೂಪಾಯಿಗಳವರೆಗೆ ದಂಡ ಮತ್ತು ಶಿಕ್ಷೆಗೊಳಗಾದ ಅಪರಾಧಿಗಳ ಆಸ್ತಿಗಳನ್ನು ಮುಟ್ಟುಗೋಲು ಹಾಕಿಕೊಳ್ಳುವುದು ಸೇರಿದಂತೆ ಹಲವಾರು ಮಹತ್ವದ ನಿಬಂಧನೆಗಳನ್ನು ಈ ಮಸೂದೆ ಒಳಗೊಂಡಿದೆ. ಪ್ರಕರಣಗಳ ತ್ವರಿತ ವಿಲೇವಾರಿಯನ್ನು ಖಚಿತಪಡಿಸಿಕೊಳ್ಳಲು ಎಲ್ಲಾ ರಾಜ್ಯ ಸರ್ಕಾರಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಆಡಳಿತಗಳು ಪ್ರತಿನಿತ್ಯದ ವಿಚಾರಣೆಗಾಗಿ ವಿಶೇಷ ತ್ವರಿತ ನ್ಯಾಯಾಲಯಗಳನ್ನು ಸ್ಥಾಪಿಸುವುದಕ್ಕೆ ಮಸೂದೆ ಅನುವು ಮಾಡಿಕೊಡುತ್ತದೆ. ಪೊಲೀಸ್ ಠಾಣೆಯಲ್ಲಿ ಮಾಹಿತಿಯನ್ನು ದಾಖಲಿಸಿದ ದಿನಾಂಕದಿಂದ 2 ತಿಂಗಳೊಳಗೆ ಅಪರಾಧಗಳ ತನಿಖೆಯನ್ನು ಪೂರ್ಣಗೊಳಿಸಬೇಕು ಮತ್ತು ಆರೋಪಪಟ್ಟಿ ಸಲ್ಲಿಸಿದ 3 ತಿಂಗಳೊಳಗೆ ವಿಚಾರಣೆಗಳನ್ನು ಪೂರ್ಣಗೊಳಿಸಬೇಕಾಗುತ್ತದೆ. 2ನೇ ಬಾರಿ ಸದನ ಮಧ್ಯಾಹ್ನ 2 ಗಂಟೆಗೆ ಸಮಾವೇಶಗೊಂಡಾಗ ಸಭಾಧ್ಯಕ್ಷ ಓಂ ಬಿರ್ಲಾ ಮಸೂದೆ ಕುರಿತು ಚರ್ಚೆಯನ್ನು ಕೈಗೆತ್ತಿಕೊಳ್ಳಲು ಮುಂದಾದರು. ಈ ಮಧ್ಯೆ ನೀಟ್ ವಿಷಯ ಕುರಿತ ಪ್ರತಿಭಟನೆಯ ವೇಳೆ ವಿದ್ಯಾರ್ಥಿಗಳ ವಿರುದ್ಧ ದಾಖಲಾಗಿರುವ ಎಫ್ಐಆರ್ಗಳನ್ನು ಹಿಂಪಡೆಯುವಂತೆ ಒತ್ತಾಯಿಸಿ ವಿರೋಧ ಪಕ್ಷದ ಸದಸ್ಯರು ಘೋಷಣೆ ಕೂಗುವುದನ್ನು ಮುಂದುವರೆಸಿದರು. ಮಸೂದೆಗೆ ಸಾಕಷ್ಟು ಸಮಯವನ್ನು ನಿಗದಿಪಡಿಸಲಾಗಿದೆ ಮತ್ತು ಹೆಚ್ಚಿನ ಸಂಖ್ಯೆಯ ತಿದ್ದುಪಡಿ ನೋಟಿಸ್ಗಳನ್ನು ಸಹ ಸ್ವೀಕರಿಸಲಾಗಿದೆ ಎಂದು ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಹೇಳಿದರು. ವಿರೋಧ ಪಕ್ಷಗಳ ನಡವಳಿಕೆ ಸರಿಯಲ್ಲ, ದೇಶದ ಯುವಕರು ಈ ವಿಷಯವನ್ನು ಸೂಕ್ಷ್ಮವಾಗಿ ಗಮನಿಸುತ್ತಿದ್ದಾರೆ, ಇಂತಹ ಮಹತ್ವದ ಮಸೂದೆಯ ಮೇಲಿನ ಚರ್ಚೆಗೆ ಅಡ್ಡಿಪಡಿಸುವುದು ತಪ್ಪು ಸಂದೇಶವನ್ನು ರವಾನಿಸುತ್ತದೆ ಎಂದು ಕಿರಣ್ ರಿಜಿಜು ಹೇಳಿದರು. ಸಾರ್ವಜನಿಕ ಪರೀಕ್ಷೆಗಳು ಅಕ್ರಮ ವಿಧಾನಗಳ ತಡೆಗಟ್ಟುವಿಕೆ ತಿದ್ದುಪಡಿ ಮಸೂದೆ 2026 ದೇಶದ ಕೋಟ್ಯಂತರ ಯುವಕರ ಭವಿಷ್ಯ, ಕಠಿಣ ಪರಿಶ್ರಮ ಮತ್ತು ಆಕಾಂಕ್ಷೆಗಳಿಗೆ ಸಂಬಂಧಿಸಿದ ಪ್ರಮುಖ ಮಸೂದೆಯಾಗಿದೆ. ಪ್ರಶ್ನೆ ಪತ್ರಿಕೆ ಸೋರಿಕೆಯಂತಹ ಅಪರಾಧಗಳನ್ನು ಪರಿಣಾಮಕಾರಿಯಾಗಿ ನಿಗ್ರಹಿಸುವ ಮತ್ತು ಜವಾಬ್ದಾರಿಯುತ ವ್ಯಕ್ತಿಗಳ ವಿರುದ್ಧ ಕಠಿಣ ಶಿಕ್ಷೆಯ ನಿಬಂಧನೆಗಳನ್ನು ಖಚಿತಪಡಿಸಿಕೊಳ್ಳುವಲ್ಲಿ ಈ ಮಸೂದೆ ಮಹತ್ವದ ಹೆಜ್ಜೆಯಾಗಿದೆ ಎಂದು ಸಭಾಧ್ಯಕ್ಷ ಓಂ ಬಿರ್ಲಾ ಹೇಳಿದರು. ಮಸೂದೆ ಕುರಿತು ಸರಿಯಾದ ಚರ್ಚೆಗೆ ಅವಕಾಶ ನೀಡುವಂತೆ ಸದಸ್ಯರಿಗೆ ಮನವಿ ಮಾಡಿದ ಅವರು, ಚರ್ಚೆಗೆ 6 ಗಂಟೆಗಳ ಕಾಲಾವಕಾಶ ನೀಡಲಾಗಿದೆ ಎಂದು ತಿಳಿಸಿದರು. ಸಭಾಧ್ಯಕ್ಷರು ಪದೇ ಪದೇ ಮನವಿ ಮಾಡಿದರೂ ಸಹ ವಿರೋಧ ಪಕ್ಷದ ಸದಸ್ಯರು ಪ್ರತಿಭಟನೆ ಮುಂದುವರೆಸಿದ್ದರಿಂದ ಕಲಾಪವನ್ನು ಸಂಜೆ 5 ಗಂಟೆವರೆಗೆ ಮುಂದೂಡಲಾಯಿತು. ಮತ್ತೆ ಸದನ ಸಮಾವೇಶಗೊಂಡಾಗ ಸಭಾಧ್ಯಕ್ಷರ ಸ್ಥಾನದಲ್ಲಿದ್ದ ಕೃಷ್ಣ ಪ್ರಸಾದ್ ಟೆನ್ನೇಟಿ ಅವರು ಮಸೂದೆಯನ್ನು ಚರ್ಚೆಗೆ ಕೈಗೆತ್ತಿಕೊಳ್ಳಲು ಮುಂದಾದರು. ಈ ವೇಳೆ ವಿರೋಧ ಪಕ್ಷದ ಸಂಸದರು ಘೋಷಣೆಗಳನ್ನು ಕೂಗಿ ಕಲಾಪಕ್ಕೆ ಅಡ್ಡಿಪಡಿಸಿದ್ದರಿಂದ ಕಲಾಪವನ್ನು ನಾಳೆ ಬೆಳಗ್ಗೆ 11 ಗಂಟೆಗೆ ಮುಂದೂಡಲಾಗಿದೆ. ರಾಜ್ಯಸಭೆಯಲ್ಲೂ ನೀಟ್ ವಿಷಯ ಕುರಿತ ಪ್ರತಿಭಟನೆಯ ವೇಳೆ ವಿದ್ಯಾರ್ಥಿಗಳ ವಿರುದ್ದ ದಾಖಲಾಗಿರುವ ಎಫ್ಐಆರ್ಗಳನ್ನು ಹಿಂಪಡೆಯುವಂತೆ ಒತ್ತಾಯಿಸಿ ವಿರೋಧ ಪಕ್ಷದ ಸದಸ್ಯರು ಕಲಾಪಕ್ಕೆ ಅಡಿಪಡಿಸಿದ್ದರಿಂದ ಸದನವನ್ನು ಪದೇ ಪದೇ ಮುಂದೂಡಿ ಕೊನೆಗೆ ದಿನದ ಮಟ್ಟಿಗೆ ಮುಂದೂಡಲಾಯಿತು. ಸದನ ಎರಡನೇ ಬಾರಿ ಸಮಾವೇಶಗೊಂಡಾಗ ಉಪಸಭಾಪತಿ ಹರಿವಂಶ್ ರಾಷ್ಟೀಯ ಗೌರವಕ್ಕೆ ಅಪಮಾನ ತಡೆ ತಿದ್ದುಪಡಿ ಮಸೂದೆ 2026ನ್ನು ಚರ್ಚೆಗೆ ಕೈಗೆತ್ತಿಕೊಳ್ಳಲು ಮುಂದಾದರು. ಈ ವೇಳೆ ವಿರೋಧ ಪಕ್ಷದ ಸದಸ್ಯರು ಘೋಷಣೆಗಳನ್ನು ಕೂಗಿ ಪ್ರತಿಭಟಿಸಿದರು. ಗದ್ದಲದ ನಡುವೆ ಉಪಸಭಾಪತಿಯವರು ಕಲಾಪವನ್ನು ಸಂಜೆ 5:15ಕ್ಕೆ ಮುಂದೂಡಿದರು. ಇದಕ್ಕೂ ಮುನ್ನ ಮಧ್ಯಾಹ್ನ 12 ಗಂಟೆಗೆ ಸದನ ಸೇರಿದಾಗ ಗೃಹ ಖಾತೆ ರಾಜ್ಯ ಸಚಿವ ನಿತ್ಯಾನಂದ ರಾಯ್ ಅವರು ರಾಷ್ಟೀಯ ಗೌರವಕ್ಕೆ ಅಪಮಾನ ತಡೆ ತಿದ್ದುಪಡಿ ಮಸೂದೆ 2026ನ್ನು ಪರ್ಯಾಲೋಚನೆಗೆ ಮಂಡಿಸಿದರು. ಈ ವೇಳೆ ವಿದ್ಯಾರ್ಥಿಗಳ ಪ್ರತಿಭಟನೆಯ ಮೇಲೆ ಪೊಲೀಸರು ಬಲವಂತದ ಕ್ರಮ ತೆಗೆದುಕೊಂಡಿದ್ದಾರೆ ಎಂದು ಆರೋಪಿಸಿ ಪ್ರತಿಪಕ್ಷಗಳು ಘೋಷಣೆಗಳನ್ನು ಕೂಗುವುದನ್ನು ಮುಂದುವರೆಸಿದರು. ಗದ್ದಲದ ನಡುವೆ ಉಪಸಭಾಪತಿಯವರು ಕಲಾಪವನ್ನು ಅಪರಾಹ್ನ 3 ಗಂಟೆಯವರೆಗೆ ಮುಂದೂಡಿದರು. ಬೆಳಿಗ್ಗೆ ಸದನ ಸಮಾವೇಶಗೊಂಡ ನಂತರ ಸಭಾಪತಿ ರಾಧಾಕೃಷ್ಣನ್ ಅವರು ವಿರೋಧ ಪಕ್ಷದ ನಾಯಕ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ವಿಷಯ ಪ್ರಸ್ತಾಪಿಸಲು ಅವಕಾಶ ನೀಡಿದರು. ನಿಯಮ 267ರ ಅಡಿಯಲ್ಲಿ ವಿದ್ಯಾರ್ಥಿಗಳ ವಿರುದ್ದ ಪೊಲೀಸ್ ಕ್ರಮ ಕುರಿತ ಚರ್ಚೆಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಒತ್ತಾಯಿಸಿದರು. ವಿರೋಧ ಪಕ್ಷಗಳ ಸದಸ್ಯರ ಗದ್ದಲದ ನಡುವೆ ಸದನವನ್ನು ಮಧ್ಯಾಹ್ನಕ್ಕೆ ಮುಂದೂಡಲಾಗಿತ್ತು. ಸಂಸತ್ನಲ್ಲಿ ಪ್ರತಿಪಕ್ಷಗಳು ಸದನದ ಕಲಾಪಕ್ಕೆ ಅಡ್ಡಿಪಡಿಸಿ ಸಾರ್ವಜನಿಕ ಪರೀಕ್ಷಾ ಮಸೂದೆಯ ಚರ್ಚೆಯನ್ನು ತಡೆಯುತ್ತಿವೆ ಎಂದು ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಟೀಕಿಸಿದ್ದಾರೆ. ಸಂಸತ್ ಭವನ ಸಂಕೀರ್ಣದಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು, ಪ್ರಶ್ನೆ ಪತ್ರಿಕೆ ಸೋರಿಕೆಯಲ್ಲಿ ಭಾಗಿಯಾಗಿರುವ ತಪ್ಪಿತಸ್ಥರಿಗೆ ಈ ಮಸೂದೆ ಕಠಿಣ ಮತ್ತು ಕಾಲಮಿತಿಯ ಶಿಕ್ಷೆಯನ್ನು ನೀಡುತ್ತದೆ. ಇಂತಹ ಮಹತ್ವದ ವಿಷಯ ಕುರಿತು ಚರ್ಚೆ ತಡೆಯುವುದರಿಂದ ವಿದ್ಯಾರ್ಥಿಗಳು ಮತ್ತು ದೇಶಕ್ಕೆ ತಪ್ಪು ಸಂದೇಶ ರವಾನೆಯಾಗುತ್ತದೆ. ವಿದ್ಯಾರ್ಥಿಗಳ ಭಾವನೆಗಳನ್ನು ಗೌರವಿಸಿ ಪ್ರಸ್ತಾವಿತ ಮಸೂದೆ ಕುರಿತು ಪ್ರತಿಪಕ್ಷಗಳು ರಚನಾತ್ಮಕ ಚರ್ಚೆಯಲ್ಲಿ ಪಾಲ್ಗೊಳ್ಳಬೇಕು ಎಂದು ಸಚಿವರು ಹೇಳಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
6: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
7: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
8: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
7: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15ಕ್ಕೆ.
5: ಕೇಂದ್ರ ಮೀಸಲು ಪೊಲೀಸ್ ಪಡೆ CRPF ಸ್ಥಾಪನಾ ದಿನದ ಅಂಗವಾಗಿ ಪಡೆಯ ಎಲ್ಲಾ ಸಿಬ್ಬಂದಿಗೆ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್, ಪ್ರಧಾನಿ ನರೇಂದ್ರ ಮೋದಿ ಮತ್ತು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಶುಭಾಶಯ ಕೋರಿದ್ದಾರೆ. ಅಪ್ರತಿಮ ಧೈರ್ಯ, ಸಮರ್ಪಣೆ ಮತ್ತು ವೃತ್ತಿಪರತೆಯ ಅತ್ಯುನ್ನತ ಮಾನದಂಡಗಳೊಂದಿಗೆ ಸಿಆರ್ಪಿಎಫ್ ರಾಷ್ಟ್ರದ ಏಕತೆ, ಸಮಗ್ರತೆ ಮತ್ತು ಆಂತರಿಕ ಭದ್ರತೆಯನ್ನು ಕಾಪಾಡುವಲ್ಲಿ ಅಮೂಲ್ಯ ಕೊಡುಗೆ ನೀಡುತ್ತದೆ ಎಂದು ಉಪರಾಷ್ಟಪತಿ ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ತಿಳಿಸಿದ್ದಾರೆ. ಸಿಆರ್ಪಿಎಫ್ ಅಚಲ ಧೈರ್ಯ ಮತ್ತು ಕರ್ತವ್ಯಕ್ಕೆ ಬದ್ಧತೆಯ ಮೂಲಕ ತನ್ನನ್ನು ತಾನು ಗುರುತಿಸಿಕೊಂಡಿದೆ ಎಂದು ಪ್ರಧಾನಿ ತಿಳಿಸಿದ್ದಾರೆ. ಆಂತರಿಕ ಭದ್ರತೆಯನ್ನು ಕಾಪಾಡುವುದರಿಂದ ಹಿಡಿದು ಸವಾಲುಗಳ ಸಂದರ್ಭಗಳಲ್ಲಿ ನಾಗರಿಕರಿಗೆ ಸೇವೆ ಸಲ್ಲಿಸುವವರೆಗೆ ಸಿಆರ್ಪಿಎಫ್ನ ಸೇವೆ ಪ್ರಶಂಸನೀಯ, ನಕ್ಸಲೀಯ ಬೆದರಿಕೆಯನ್ನು ತಡೆದುಹಾಕುವಲ್ಲಿ ಪಡೆಯ ಪ್ರಯತ್ನಗಳು ಗಮನಾರ್ಹವಾಗಿವೆ ಮತ್ತು ಅಸಂಖ್ಯಾತ ಜನರ ಜೀವನದಲ್ಲಿ ಶಾಂತಿ ಮತ್ತು ಪ್ರಗತಿಗೆ ಕೊಡುಗೆ ನೀಡಿದೆ ಎಂದು ಪ್ರಧಾನಿ ತಿಳಿಸಿದ್ದಾರೆ. ಸಿಆರ್ಪಿಎಫ್ ಅಚಲ ಧೈರ್ಯ, ಅಸಾಧಾರಣ ವೃತ್ತಿಪರತೆ ಮತ್ತು ನಿಸ್ವಾರ್ಥ ಸೇವೆಯ ಸಂಕೇತವಾಗಿದೆ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹೇಳಿದ್ದಾರೆ. ಅಯೋಧ್ಯೆ ರಾಮಮಂದಿರ ಟ್ರಸ್ಟ್ ಪಡೆದಿರುವ ದೇಣಿಗೆಗಳಲ್ಲಿ ಅವ್ಯವಹಾರ ನಡೆದಿದೆ ಎನ್ನಲಾದ ಕುರಿತು ಲಖನೌ ವಲಯದ ಪೊಲೀಸ್ ಮಹಾನಿರೀಕ್ಷಕರ ನೇತೃತ್ವದಲ್ಲಿ 4 ಸದಸ್ಯರ ವಿಶೇಷ ತನಿಖಾ ತಂಡವನ್ನು ರಚಿಸಲಾಗಿದೆ ಎಂದು ಉತ್ತರ ಪ್ರದೇಶ ಸರ್ಕಾರ ಸುಪ್ರೀಂಕೋರ್ಟ್ಗೆ ತಿಳಿಸಿದೆ. ವಿಶೇಷ ತನಿಖಾ ತಂಡಕ್ಕೆ ವಿಧಿವಿಜ್ಞಾನ ಲೆಕ್ಕ ಪರಿಶೋಧಕರನ್ನು 5 ಸದಸ್ಯರಾಗಿ ನೇಮಿಸಬೇಕು ಮತ್ತು 2 ವಾರಗಳೊಳಗೆ ಮೊದಲ ಯಥಾಸ್ಥಿತಿ ವರದಿ ಸಲ್ಲಿಸಬೇಕು ಎಂದು ಸುಪ್ರೀಂಕೋರ್ಟ್ ರಾಜ್ಯ ಸರ್ಕಾರಕ್ಕೆ ಸೂಚಿಸಿದೆ. ಮೇಕೆದಾಟು ಯೋಜನೆಗೆ ತಮಿಳುನಾಡಿನ ಸಮ್ಮತಿ ಅಗತ್ಯವಿಲ್ಲ ಎಂದು ಕೇಂದ್ರ ಸರ್ಕಾರ ಸ್ಪಷ್ಟನೆ ನೀಡಿದೆ. ರಾಜ್ಯಸಭೆಯಲ್ಲಿ ತಮಿಳುನಾಡಿನ ಸಂಸದ ಅಂದುಮಣಿ ರಾಮದಾಸ್ ಕೇಳಿದ ಪ್ರಶ್ನೆಗೆ ಕೇಂದ್ರ ಜಲಶಕ್ತಿ ಖಾತೆ ರಾಜ್ಯ ಸಚಿವ ರಾಜಭೂಷಣ್ ಚೌಧರಿ ಲಿಖಿತ ಉತ್ತರ ನೀಡಿದ್ದಾರೆ. ಕಾವೇರಿ ನದಿ ನೀರು ವಿವಾದಕ್ಕೆ ಸಂಬಂಧಿಸಿದಂತೆ 2018ರಲ್ಲಿ ನೀಡಲಾದ ಸುಪ್ರೀಂಕೋರ್ಟ್ ತೀರ್ಪಿನಲ್ಲಿ ಕಾವೇರಿ ನದಿಗೆ ಅಡ್ಡಲಾಗಿ ಯಾವುದೇ ನಿರ್ಮಾಣ ಕಾರ್ಯ ಕೈಗೊಳ್ಳಲು ಕರ್ನಾಟಕ, ತಮಿಳುನಾಡು, ಕೇರಳ ಅಥವಾ ಪುದುಚೇರಿಯಿಂದ ಅನುಮತಿ ಪಡೆಯಬೇಕು ಎಂದು ಎಲ್ಲಿಯೂ ಉಲ್ಲೇಖಿಸಿಲ್ಲ ಎಂದು ಕೇಂದ್ರ ಜಲಶಕ್ತಿ ಸಚಿವಾಲಯ ತಿಳಿಸಿದೆ. 2026 ಕಾಮನ್ವೆಲ್ತ್ ಕ್ರೀಡಾಕೂಟದ ಪುರುಷರ 65 kg ವೇಟ್ ಲಿಫ್ಟಿಂಗ್ ಸ್ಪರ್ಧೆಯಲ್ಲಿ ಬೆಳ್ಳಿ ಪದಕ ಗೆದ್ದ ವೇಟ್ ಲಿಫ್ಟರ್ ರಾಜ ಮುತ್ತು ಪಾಂಡೆ ಅವರನ್ನು ರಾಷ್ಟಪತಿ ದ್ರೌಪದಿ ಮುರ್ಮು ಮತ್ತು ಪ್ರಧಾನಿ ನರೇಂದ್ರ ಮೋದಿ ಅಭಿನಂದಿಸಿದ್ದಾರೆ. ರಾಜ ಮುತ್ತು ಪಾಂಡೆ ಅವರ ಸಾಧನೆಯ ಬಗ್ಗೆ ದೇಶ ಹೆಮ್ಮೆ ಪಡುತ್ತದೆ, ಭವಿಷ್ಯದ ಅವರ ಪ್ರಯತ್ನಗಳಿಗೆ ಶುಭ ಹಾರೈಕೆಗಳು ಎಂದು ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ರಾಷ್ಟಪತಿ ತಿಳಿಸಿದ್ದಾರೆ. ರಾಜ ಮುತ್ತು ಪಾಂಡೆ ಅವರ ಯಶಸ್ಸು ಪ್ರತಿಯೊಬ್ಬ ಭಾರತೀಯರನ್ನು ಸಂತೋಷ ಮತ್ತು ಹೆಮ್ಮೆ ಪಡುವಂತೆ ಮಾಡುತ್ತದೆ ಎಂದು ತಿಳಿಸಿರುವ ಪ್ರಧಾನಿ ಮುತ್ತು ಪಾಂಡೆ ಅವರ ಮುಂದಿನ ಪ್ರಯತ್ನಗಳಿಗೆ ಶುಭ ಹಾರೈಸಿದ್ದಾರೆ. ಐಎಸ್ಎಸ್ಎಫ್ 2026 ವಿಶ್ವಕಪ್ನಲ್ಲಿ ಮಹಿಳೆಯರ 25 m ಪಿಸ್ತೂಲ್ ಸ್ಪರ್ಧೆಯಲ್ಲಿ ಚಿನ್ನದ ಪದಕ ಗೆದ್ದ ಭಾರತೀಯ ಶೂಟರ್ಗಳಾದ ಇಶಾ ಸಿಂಗ್ ಮತ್ತು ಕಂಚಿನ ಪದಕ ಗೆದ್ದ ಮನು ಭಾಕರ್ ಅವರನ್ನು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಇಂದು ಅಭಿನಂದಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಲೋಕಸಭೆಯಲ್ಲಿಂದು ಸಾರ್ವಜನಿಕ ಪರೀಕ್ಷೆಗಳು ಅಕ್ರಮ ವಿಧಾನಗಳ ತಡೆಗಟ್ಟುವಿಕೆ ತಿದ್ದುಪಡಿ ಮಸೂದೆ 2026 ಮಂಡನೆ. ದೆಹಲಿಯಲ್ಲಿ ವಿದ್ಯಾರ್ಥಿಗಳ ಪ್ರತಿಭಟನೆಯ ವೇಳೆ ಪೊಲೀಸ್ ಕ್ರಮ ಕುರಿತು ಚರ್ಚೆಗೆ ಒತ್ತಾಯಿಸಿ ಪ್ರತಿಪಕ್ಷಗಳ ಗದ್ದಲ, ಸಂಸತ್ ಉಭಯ ಸದನಗಳ ಕಲಾಪ ನಾಳೆಗೆ ಮುಂದೂಡಿಕೆ. ಆಂತರಿಕ ಭದ್ರತೆ ರಕ್ಷಣೆ ಮಾತ್ರವಲ್ಲದೆ ನಾಗರಿಕ ಸೇವೆಯಲ್ಲೂ ಸಿಆರ್ಪಿಎಫ್ ಕೊಡುಗೆ ಮಹತ್ವದ್ದು, ಪ್ರಧಾನಿ ನರೇಂದ್ರ ಮೋದಿ ಪ್ರಶಂಸೆ. ಹಾಗೂ ಐಎಸ್ಎಸ್ಎಫ್ ವಿಶ್ವಕಪ್, ಭಾರತೀಯ ಶೂಟರ್ಗಳಾದ ಇಶಾ ಸಿಂಗ್ಗೆ ಚಿನ್ನ, ಮನು ಭಾಕರ್ಗೆ ಕಂಚು ಪದಕ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05.
9: ಇದುವರೆಗೂ ಕೇಳಿದ್ರಿ ವಾರ್ತೆಗಳನ್ನ ಆಕಾಶವಾಣಿಯ ಪ್ರಸ್ತುತಿಯಲ್ಲಿ.
2: Brilliance is timeless. P&G brings you the exclusive change of season offer.
3: Now get an incredible discount of 10,000 rupees per carat on the purchase of stunning diamond jewelry. Also enjoy up to 20% off on making charges of gold jewelry and a flat 20% off on making of silver.
2: Offer valid till 31st July 2026. Hurry, visit to Mrs. Purushottam Narayan Gadgil, Seraph and Jewelers today. Terms and conditions apply.

ಆರೋಗ್ಯವೇ ನಿಜವಾದ ಸಂಪತ್ತು. ನಿಮ್ಮ ಮತ್ತು ನಿಮ್ಮ ಕುಟುಂಬದ ಆರೋಗ್ಯದ ಕಾಳಜಿಗಾಗಿ ವಿಶ್ವಾಸಾರ್ಹ ಹೆಸರು KLE ಹೋಮಿಯೋಪತಿ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್ ಬಸವನಕುರ್ಚಿ ಬೆಳಗಾವಿ. ಅನುಭವ ಹೊಂದಿದ ವೈದ್ಯರ ತಂಡ, ಸುಸಜ್ಜಿತ ಓಪಿಡಿ ಸೇವೆಗಳು, ಆಧುನಿಕ ಸೌಲಭ್ಯಗಳು, ಔಷಧಿ ವಿತರಣೆ ಹಾಗೂ ರೋಗಿ ಕೇಂದ್ರಿತ ಚಿಕಿತ್ಸಾ ಸೇವೆಗಳು ಇಲ್ಲಿ ಲಭ್ಯವಿವೆ. KLE ಸಂಸ್ಥೆ ಶಿಕ್ಷಣ, ಆರೋಗ್ಯ ಸೇವೆ ಮತ್ತು ವೈದ್ಯಕೀಯ ತರಬೇತಿಗೆ ಒತ್ತು ನೀಡುತ್ತದೆ. ಅಲರ್ಜಿ, ಚರ್ಮ ರೋಗಗಳು, ಸಂಧಿವಾತ ಮತ್ತು ಕೀಲು ನೋವು, ಮೈಗ್ರೇನ್, ಉಸಿರಾಟದ ಸಮಸ್ಯೆಗಳು, ಜೀರ್ಣಕ್ರಿಯೆ ತೊಂದರೆಗಳು, ಮಹಿಳಾ ಹಾಗೂ ಮಕ್ಕಳ ಆರೋಗ್ಯ ಸಮಸ್ಯೆಗಳು ಮತ್ತು ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳಿಗೆ ಹೋಮಿಯೋಪತಿ ಚಿಕಿತ್ಸೆ ಲಭ್ಯ. ಆರೋಗ್ಯಕರ ಜೀವನಕ್ಕಾಗಿ ಹಿಂದೆ ಭೇಟಿ ನೀಡಿ KLE ಹೋಮಿಯೋಪತಿಕ್ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಏರ್ಪೋರ್ಟ್ ರೋಡ್, ಬಸವನಕುರ್ಚಿ, ಬೆಳಗಾವಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9448145030 ಹಾಗೂ 8123871607. KLE ವಿಶ್ವವಿದ್ಯಾಲಯದ KLE ಸಂಗೀತ ಮಹಾವಿದ್ಯಾಲಯ ಪ್ರಸ್ತುತಪಡಿಸುತ್ತಿದೆ ಸಮೂಹ ಗಾಯನ ಸ್ಪರ್ಧೆ. ಪ್ರೌಢಶಾಲೆ ವಿದ್ಯಾರ್ಥಿಗಳಿಗಾಗಿ ದೇಶಭಕ್ತಿ ಗೀತೆಗಳು ಮತ್ತು ಪದವಿ ಪೂರ್ವ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳಿಗಾಗಿ ಜನಪದ ಗೀತೆಗಳು. ಮಂಗಳವಾರ ದಿನಾಂಕ 11 ಆಗಸ್ಟ್ 2026 ಸಮಯ 9 ಗಂಟೆಗೆ. ಸ್ಥಳ KLE ಕನ್ವೆನ್ಷನ್ ಸೆಂಟರ್, 300-seater ಹಾಲ್, JNMC ಕ್ಯಾಂಪಸ್, ನೆಹರು ನಗರ್, ಬೆಳಗಾವಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9886103520 ಹಾಗೂ 9916467993. ಹುಬ್ಬಳ್ಳಿಯ KLE ಫಿಸಿಯೋಥೆರಪಿ ಕಾಲೇಜ್ ನಿಮ್ಮ ಕನಸಿಗೆ ನೀಡುವೆವು ಹೊಸ ಸ್ಟೇಜ್. ಅತ್ಯಾಧುನಿಕ ಲ್ಯಾಬ್, ಸ್ಮಾರ್ಟ್ ಕ್ಲಾಸ್ ರೂಮ್ಗಳ ಸೌಲಭ್ಯ, ನುರಿತ ತಜ್ಞರಿಂದ ಕ್ಲಿನಿಕಲ್ ತರಬೇತಿ ಲಭ್ಯ, BPT ಪ್ರವೇಶಗಳು ಆರಂಭವಾಗಿದೆ. ಬನ್ನಿ, ಉಜ್ವಲ ಭವಿಷ್ಯ ನಿಮ್ಮದಾಗಿದೆ. KLE ಫಿಸಿಯೋಥೆರಪಿ ಕಾಲೇಜ್, ಹುಬ್ಬಳ್ಳಿ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 8660335218. ವೆಬ್ಸೈಟ್ kcpt.kaher.edu.in. KLE ಸಂಸ್ಥೆ ನಿಮ್ಮ ಯಶಸ್ಸಿನ ಭರವಸೆ.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಕೆಎಲ್ಇ ವೇಣುಧ್ವನಿ. ಇದು 90.4 ಎಫ್ಎಂ, ನಿಮ್ಮ ಬೆಳಗಾವಿಯ ಮೊಟ್ಟಮೊದಲ ಸಮುದಾಯ ಬಾನುಲಿ ಕೇಂದ್ರ. ಕಾರ್ಯಕ್ರಮವಿದು ಕೃಷಿ ಮಿತ್ರ. ನಮ್ಮ ಇಂದಿನ ಕೃಷಿ ಮಿತ್ರ ಕಾರ್ಯಕ್ರಮದಲ್ಲಿ ಕೆಎಲ್ಇ ಲಿಂಗರಾಜ್ ಮಹಾವಿದ್ಯಾಲಯದ ಆವರಣದಲ್ಲಿರುವಂತಹ ಕೆಎಲ್ಇ ಸಂಸ್ಥೆಯ ಕೃಷಿ ತರಬೇತಿ ಮತ್ತು ಸಂಶೋಧನಾ ಮಹಾವಿದ್ಯಾಲಯದ ನರ್ಸರಿ ಇನ್ಚಾರ್ಜ್ ಆಗಿ ಕಾರ್ಯನಿರ್ವಹಿಸುತ್ತಿರುವಂತಹ ಸುಷ್ಮಾ ಪಾಟೀಲ್ ಅವರು ಸಂಸ್ಥೆಯ ಉಗಮ, ಉದ್ದೇಶ ಹಾಗೆಯೇ ಕಾರ್ಯಚಟುವಟಿಕೆಗಳ ಬಗ್ಗೆ ಮಾಹಿತಿಯನ್ನ ಹಂಚಿಕೊಳ್ಳಲಿದ್ದಾರೆ. ನಮಸ್ಕಾರ ಮೇಡಮ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ.
1: ನಮಸ್ತೆ ಮೇಡಮ್.
0: ಮೇಡಮ್, ಇದು ಕೆಎಲ್ಇ ಕೃಷಿ ತರಬೇತಿ ಮತ್ತು ಸಂಶೋಧನಾ ಸಂಸ್ಥೆ ಯಾವಾಗಿನಿಂದ ಆರಂಭ ಆಯಿತು?
1: ನಮ್ಮ ಕೆಎಲ್ಇ ಸಂಸ್ಥೆಯು ವೈದ್ಯಕೀಯ, ಕಾನೂನು, ಆಡಳಿತ ಮುಂತಾದ ಕ್ಷೇತ್ರಗಳಲ್ಲಿ ಹಲವಾರು ಶಿಕ್ಷಣ ಸಂಸ್ಥೆಗಳನ್ನು ಹೊಂದಿದ್ದು, ಕೃಷಿ ಕ್ಷೇತ್ರದಲ್ಲಿ ಕೂಡ ಒಂದು ಸಂಸ್ಥೆಯನ್ನು ಸ್ಥಾಪಿಸಿ ರೈತರ ಮಕ್ಕಳಿಗೆ ಕೃಷಿ ಶಿಕ್ಷಣವನ್ನು ನೀಡಿ ಕೃಷಿಯಲ್ಲಿನ ಹೊಸ ಹೊಸ ತಂತ್ರಜ್ಞಾನಗಳನ್ನು ರೈತರಿಗೆ ಪರಿಚಯಿಸುವ ಉದ್ದೇಶದಿಂದ ಕೆಎಲ್ಇ ಸಂಸ್ಥೆಯ ಅಧ್ಯಕ್ಷರಾದ ಡಾಕ್ಟರ್ ಪ್ರಭಾಕರ್ ಕೋರೆ ಸರ್ ಅವರು 1999 ಕೆಎಲ್ಇ ಕೃಷಿ ತರಬೇತಿ ಮತ್ತು ಸಂಶೋಧನಾ ಸಂಸ್ಥೆಯನ್ನು ಪ್ರಾರಂಭಿಸಿದರು.
0: ಅಂದರೆ 1999 ರೈತರಿಗಾಗಿ, ಅವರ ಏಳಿಗೆಗಾಗಿ ಸ್ಥಾಪನೆಯಾದಂತಹ ಸಂಸ್ಥೆಯೇ ಇದು ಅಂತ ಹೇಳ್ತಾರೆ. ಹಾಗಿದ್ರೆ ಮೇಡಮ್, ಇದರ ಮುಖ್ಯ ಉದ್ದೇಶ ಏನು? ಯಾವ ಉದ್ದೇಶಕ್ಕಾಗಿ ಇದನ್ನ ಸ್ಥಾಪನೆ ಮಾಡಲಾಯಿತು?
1: ಇದರ ಉದ್ದೇಶ ಏನಂದ್ರೆ, ರೈತರ ಮಕ್ಕಳಿಗೆ ಕೃಷಿ ಶಿಕ್ಷಣ ಅಂದ್ರೆ ಡಿಪ್ಲೊಮಾ ಇನ್ ಅಗ್ರಿಕಲ್ಚರ್ ಅನ್ನು 2 ವರ್ಷದ ಕೋರ್ಸ್ ಪ್ರಾರಂಭಿಸಿ 2 ವರ್ಷದ ಕೃಷಿ ಶಿಕ್ಷಣವನ್ನು ನೀಡುತ್ತಾ ನಮ್ಮಲ್ಲಿ ಕೃಷಿಯಲ್ಲಿ ಹೊಸ ಹೊಸ ಸಂಶೋಧನೆಗಳು, ತಂತ್ರಜ್ಞಾನಗಳು ಏನಿರುತ್ತೆ ಅದನ್ನೆಲ್ಲ ರೈತರಿಗೆ ಪರಿಚಯಿಸಬೇಕು, ಅವರು ಅದನ್ನು ಅಳವಡಿಸ್ಕೋಬೇಕು ಅನ್ನೋ ಮುಖ್ಯ ಉದ್ದೇಶದಿಂದ ಅವರ ಮಕ್ಕಳಿಗೆ ಶಿಕ್ಷಣವನ್ನು ನೀಡೋ ಸಲುವಾಗಿ ಈ ಕೃಷಿ ಶಿಕ್ಷಣವನ್ನು ನಮ್ಮ ಸಂಸ್ಥೆಯ ಮುಖಾಂತರ ಪ್ರಾರಂಭ ಮಾಡಿದ್ದಾರೆ ಮೇಡಮ್.
0: ಅಂದ್ರೆ 2 ವರ್ಷದ ಡಿಪ್ಲೊಮಾ ಕೋರ್ಸ್ ಇದು. ಹಾಗಿದ್ರೆ SLC ಪಾಸ್ ಆದ ಎಲ್ಲ ಮಕ್ಕಳು ಇದಕ್ಕೆ ಜಾಯ್ನ್ ಆಗಬಹುದು?
1: 10ನೇ ತರಗತಿ ಪಾಸ್ ಆದ ವಿದ್ಯಾರ್ಥಿಗಳು ಡಿಪ್ಲೊಮಾ ಇನ್ ಅಗ್ರಿಕಲ್ಚರ್ ಅನ್ನೋ 2 ವರ್ಷದ ಕೋರ್ಸ್ ಅನ್ನ ಮಾಡಬೇಕಾಗತ್ತೆ ಮ್ಯಾಮ್.
0: ಇವಾಗ ನೀವು ಹೇಳ್ತಾ ಇದ್ದೀರಾ ಈ ಡಿಪ್ಲೊಮಾ 2 ವರ್ಷದ ಕೋರ್ಸ್ ಅನ್ನ ನಾವು ಕೊಡ್ತಾ ಇದೀವಿ ಅಂತ ಹೇಳ್ತಾ ಇದ್ದೀರಿ, ಹಾಗಿದ್ರೆ ಇದು ಎಲ್ಲಿ ಬರುತ್ತೆ?
1: ಇದು ಡಿಪ್ಲೊಮಾ ಅಗ್ರಿಕಲ್ಚರ್ ಅನ್ನೋ 2 ವರ್ಷದ ತರಗತಿಗಳು ಕೆಎಲ್ಇ ಕೃಷಿ ವಿಜ್ಞಾನ ಕೇಂದ್ರ ಮತ್ತಿಕೊಪ್ಪ ನೇಸರ್ಗಿ ಹತ್ರ ಇದೆ, ಅಲ್ಲಿ ತರಗತಿಗಳು ನಡೆಯುತ್ತೆ ಮ್ಯಾಮ್. 2 ವರ್ಷದ ತರಗತಿ ಇದರ ನರ್ಸರಿ ಅಂದ್ರೆ ಕೈತೋಟ ಲಿಂಗರಾಜ್ ಕಾಲೇಜ್ ಕ್ಯಾಂಪಸ್ ಬೆಳಗಾಂ ಇಲ್ಲಿದೆ ಮ್ಯಾಮ್ ನರ್ಸರಿ. ನಮ್ಮಲ್ಲಿ ಎಲ್ಲ ಸ್ಟೂಡೆಂಟ್ಸ್ ಅದು ಅಲ್ಲಿ ಕ್ಲಾಸಸ್ ಮಾಡಿ ಪ್ರಾಕ್ಟಿಕಲ್ಸಿಗಂತ ನಮ್ಮಲ್ಲಿ ಬರ್ತಾರೆ. ಇಲ್ಲಿ ಕೆಲವೊಂದಷ್ಟು ದಿನ ಪ್ರಾಕ್ಟಿಕಲ್ಸ್ ಅದು ಮಾಡೋದು ಮತ್ತೆ 4 ತರ ಚಟುವಟಿಕೆಗಳು ನಮ್ಮ ನರ್ಸರಿಲಿ ನಡೆಯುತ್ತೆ.
0: ಅಂದ್ರೆ ಈ ಸಂಸ್ಥೆದೇ ಆದಂತಹ ಒಂದು ನರ್ಸರಿ ಇದೆ ಅಂತ ಹೇಳಿದ್ರಿ, ಹಾಗಿದ್ರೆ ಆ ನರ್ಸರಿಯ ಕಾರ್ಯ ಚಟುವಟಿಕೆಗಳು ಏನೇನಿದೆ?
1: ನಮ್ಮಲ್ಲಿ 4 ಪ್ರಮುಖ ಚಟುವಟಿಕೆಗಳನ್ನ ಕೈಗೊಳ್ತೇವೆ ಮ್ಯಾಮ್ ನಮ್ಮ ನರ್ಸರಿಯಲ್ಲಿ. ಮೊದಲನೇದಾಗಿ ಎರೆಹುಳು ಗೊಬ್ಬರ ತಯಾರಿಕೆ ಮಾಡ್ತೀವಿ, ಅಂದ್ರೆ ಎರೆಹುಳನ ಬಳಸಿ ಗೊಬ್ಬರ ತಯಾರಿಸೋದೇ ಎರೆಹುಳು ಗೊಬ್ಬರ ತಯಾರಿಕೆ ಮೇಡಮ್. ಅದರಲ್ಲಿ 3 ವಿಧಾನಗಳಿರುತ್ತೆ. ಮೊದಲನೇದು ಎರೆಹುಳು ಗೊಬ್ಬರ ತಯಾರಿಕೆ, ಎರಡನೇದು ರೈತರಿಗೆ ತರಕಾರಿ ಸಸಿಗಳನ್ನು ಬೆಳೆಸ್ಕೊಡೋದು, ಮೂರನೇದು ಸಾವಯವ ತರಕಾರಿ ಬೆಳೆಗಳನ್ನು ಬೆಳೆಯೋದು, ನಾಲ್ಕನೇದು ಸಸ್ಯಗಳ ಮಾರಾಟ.
0: ಇವಾಗ ಎರೆಹುಳು ಗೊಬ್ಬರ ತಯಾರಿಕೆಯ ಬಗ್ಗೆ ನಾವು ಹೇಳ್ತೀವಿ ಅಂತ ಹೇಳಿದ್ರಿ, ಹಾಗಿದ್ರೆ ಎರೆಹುಳು ಗೊಬ್ಬರ ತಯಾರಿಕೆಯ ಬಗ್ಗೆ ಹೇಳ್ಕೊಡಿ.
1: ಎರೆಹುಳು ಗೊಬ್ಬರ ತಯಾರಿಕೆ 3 ವಿಧಾನಗಳಲ್ಲಿ ಮಾಡಬಹುದಾಗುತ್ತೆ ಮ್ಯಾಮ್. ಮೊದಲನೇದು ಪಂಜರಗಳನ್ನು ಬಳಸಿ ಕೇಜ್ ಮೆಥಡ್ ಅಂತಾರೆ, ಅದರಲ್ಲಿ ಮಾಡಬಹುದು. ಇನ್ನೊಂದು ಹೊಂಡಗಳನ್ನು ಮಾಡಿ ಅದನ್ನ ಪಿಟ್ ಮೆಥಡ್ ಅಂತಾರೆ, ಅದರಲ್ಲಿ ಕೂಡ ತಯಾರು ಮಾಡ್ಕೋಬಹುದು. ಇನ್ನೊಂದು ರಾಶಿ ಹಾಕಿ ಮರದ ಕೆಳಗೆ, ಅದನ್ನ ಹೀಪ್ ಮೆಥಡ್ ಅಂತಾರೆ. ಈ 3 ವಿಧಾನಗಳಲ್ಲಿ ನಾವು ಮಾಡ್ಕೋಬಹುದಾಗುತ್ತೆ ಮ್ಯಾಮ್.
0: ಹಾಗಿದ್ರೆ ಈ ಎರೆಹುಳು ಗೊಬ್ಬರವನ್ನ ಯಾವ ವಿಧಾನದಲ್ಲಿ ತಯಾರು ಮಾಡ್ತಾರೆ?
1: ಈ ವಿಧಾನ ಹೇಗಂದ್ರೆ ಮೇಡಮ್, ಇದು ಎಲ್ಲಾ ಒಣ ಸಾವಯವ ತ್ಯಾಜ್ಯಗಳನ್ನು ಮೊದಲು ನಾವು ಸಂಗ್ರಹಿಸ್ಕೋಬೇಕಾಗತ್ತೆ. ನಮ್ಮ ನರ್ಸರಿ ಲಿಂಗರಾಜ್ ಕಾಲೇಜ್ ಕ್ಯಾಂಪಸ್ ಅಲ್ಲಿ ಇರೋದ್ರಿಂದ ಅಲ್ಲಿ ಕಾಲೇಜಿನ ಎಲ್ಲಾ ಎಲೆ ತಪ್ಪಲಾಯ್ತು, ಒಣಗಿದ್ದು ಕಸಗಳು ಎಲ್ಲಾದು ಕಾಲೇಜಿಂದ, ಹಾಸ್ಟೆಲಿಂದ ಎಲ್ಲ ತಂದು ನಮ್ಮಲ್ಲಿ ಹಾಕ್ತಾರೆ. ಅದನ್ನ ನಾವೆಲ್ಲ ಸಂಗ್ರಹಿಸಿಟ್ಕೊಳ್ತೀವಿ ಮೇಡಮ್ ಒಂದ್ ಕಡೆ. ಅದನ್ನ ನಾವು ತ್ಯಾಜ್ಯ, ಒಣ ತ್ಯಾಜ್ಯ ಏನಿದೆ ಅದನ್ನ ಕೇಜ್ ಮೆಥಡ್ ಅಲ್ಲಿ ಒಂದ್ ಲೇಯರ್ ಒಣ ತ್ಯಾಜ್ಯ, ಇನ್ನೊಂದ್ ಲೇಯರ್ ಸಗಣಿ, ಹಂಗೆ ಲೇಯರ್ ಬೈ ಲೇಯರ್ ಆ ಪಂಜರ ತುಂಬೋವರೆಗೂ ಫಿಲ್ ಮಾಡ್ಕೋತೀವಿ. ಆಮೇಲೆ ಅದನ್ನ ಒಂದು 30 ದಿನಗಳ ಕಾಲ ಅದನ್ನ ಸ್ವಲ್ಪ ಕೊಳಿಯಕ್ ಬಿಡ್ಬೇಕಾಗತ್ತೆ. ನೀರ್ ಡೈಲಿ ಅದನ್ನ ಪ್ರತಿನಿತ್ಯ ನೀರ್ ಸಿಂಪಡಿಸಿ ಕೊಳತ್ ಮೇಲೆ ಅದಕ್ಕೆ ಎರೆಹುಳನ್ನು ಬಿಡ್ತೀವಿ ನಾವು. ಎರೆಹುಳು ಯಾವ್ದು ನಮ್ಮಲ್ಲಿ ಬಳಸ್ತೀವಿ ಅಂದ್ರೆ ಕೆಂಪು ಎರೆಹುಳು ಅಂದ್ರೆ ರೆಡ್ ಅರ್ಥ್ವಾಮ್ಸ್, ಅದರ ಸೈಂಟಿಫಿಕ್ ನೇಮು ಹೆಸಿನಿಯಾ ಫೆಟಿಡಾ ಅಂತ. ಈ ಜಾತಿಯ ಎರೆಹುಳುವನ್ನು ನಾವು ಎರೆಹುಳು ಗೊಬ್ಬರ ತಯಾರಿಕೆಯಲ್ಲಿ ನಮ್ಮಲ್ಲಿ ಬಳಸ್ತಾ ಇದೀವಿ ಮೇಡಮ್. ಅದನ್ನ ಲೇಯರ್ ಬೈ ಲೇಯರ್ ಕೇಜ್ ವರೆಗೂ ತುಂಬಿದ ಮೇಲೆ ಎರೆಹುಳು ಬಿಟ್ಟು ಅದ್ರ ಮೇಲೆ ತೆಂಗಿನ ಗರಿಯಿಂದನೋ ಅಥವಾ ಮರದ ಕೊಂಬೆಗಳಿಂದನೋ ಮುಚ್ಚಬೇಕಾಗತ್ತೆ. ಅಂದ್ರೆ ಎರೆಹುಳುಗೆ ಇದು ಶತ್ರುಗಳು ಅಂದ್ರೆ ಕಾಗೆ ಆಯ್ತು, ಹದ್ದು, ಇಲಿ ಇದೆಲ್ಲ ಬಂದು ಎರೆಹುಳನ್ ತಿಂತವೆ. ಹಂಗಾಗಿ ನಾವು ಮೇಲೆ ಅದಕ್ಕೆ ಪ್ರೊಟೆಕ್ಷನ್ ಕೊಟ್ಟು ಅದೆಲ್ಲ ಮುಚ್ಚಿ ಅದನ್ನ ದಿನ ಪ್ರತಿನಿತ್ಯ ಅದನ್ನ ನೀರನ್ನು ಸಿಂಪಡಿಸ್ತೀವಿ. ಅಂದ್ರೆ ಪ್ರತಿನಿತ್ಯ ತೇವಾಂಶ ಕಾಯ್ದಿಟ್ಕೋಬೇಕಾಗತ್ತೆ, ಇಲ್ಲಾಂದ್ರೆ ಬಹಳ ಹೀಟ್ ಆಯ್ತಂದ್ರೆ ಎರೆಹುಳು ಸಾಯೋ ಚಾನ್ಸಸ್ ಇರ್ತವೆ. ಹಂಗಾಗಿ ಪ್ರತಿನಿತ್ಯ ನೀರು ಸಿಂಪಡಣೆ ಮಾಡಿ ಮೂರು ತಿಂಗಳಲ್ಲಿ ಎರೆಹುಳು ಗೊಬ್ಬರ ತಯಾರಿಕೆ ಆಗುತ್ತೆ
0: ಮ್ಯಾಮ್.
1: ಇನ್ನೊಂದು ಹೊಂಡಗಳನ್ನು ಮಾಡಿ ಪಿಟ್ ಮೆಥಡ್ ಅಂತಾರೆ, ಅಂದ್ರೆ ಒಂದು ತಗ್ಗು ತೋಡಿ ಅಥವಾ ಪಿಟ್ ಬ್ಲಾಕ್ಸ್ಗಳಲ್ಲಿ ಪಿಟ್ ತರದ್ದು ಮಾಡಿ ಚೌಕಾಗಿ ಅದ್ರಲ್ಲಿ ಕೂಡ ತ್ಯಾಜ್ಯವನ್ನು ತ್ಯಾಜ್ಯ ಸೇಮ್ ಪ್ರೊಸೀಜರ್ ಅಂತೂ ವಿಧಾನ ಸೇಮ್ ಇರುತ್ತೆ ಮ್ಯಾಮ್ ಎಲ್ಲ ಕಡೆ. ಅಂದ್ರೆ ಮಾಡೋ ಜಾಗಗಳು ಅಂದ್ರೆ ಒಂದು ಕೇಜ್ ಮೆಥಡ್ ಪಂಜರದಲ್ಲಿ, ಇನ್ನೊಂದು ಈ ತರ ಹೊಂಡ ಮಾಡಿ ಮಾಡಬಹುದು. ಇನ್ನೊಂದ್ ಕಡೆ ನಮ್ ಕೇಜು ಇಲ್ಲ ಅಥವಾ ಹೊಂಡ ಇಲ್ಲ ಅಂದ್ರೆ ಹಳ್ಳಿಗಳ ಕಡೆ ಮರದ ಕೆಳಗೆ ನೆರಳು ಮರದ ನೆರಳಲ್ಲಿರುತ್ತೆ, ಅದ್ರ ಕೆಳಗೆ ಒಣ ತ್ಯಾಜ್ಯ ಆಯ್ತು ಸಗಣಿ ಆಯ್ತು ರೈತರು ಅದ್ರ ರಾಶಿ ಹಾಕಿ ಮಾಡ್ಕೋತಾರೆ.
0: ಇದು ಸುಲಭ ವಿಧಾನ,
1: ಸುಲಭ ವಿಧಾನ ರೈತರಿಗೆ ಹೊಲಗಳಲ್ಲಿ ಮಾಡ್ಕೊಳ್ಳುವಂತದ್ದು. ನಮ್ಮಲ್ಲಿ ಪಂಜರ ಇಲ್ಲ ಪಿಟ್ ಇಲ್ಲ ಅನ್ನೋರು ಮರದ ನೆರಳಲ್ಲಿರುತ್ತೆ ಅದ್ರ ಕೆಳಗೆ ಇದನ್ನ ರಾಶಿ ಹಾಕಿ ಗೊಬ್ಬರ ಆಯ್ತು ಒಣ ತ್ಯಾಜ್ಯ ಎಲ್ಲ ರಾಶಿ ಹಾಕಿ ಮಾಡ್ಕೊಳ್ಳೋದು ಹೀಪ್ ಮೆಥಡ್ ಅಥವಾ ರಾಶಿ ಹಾಕಿ ಮಾಡೋ ವಿಧಾನ ಅದು ಮ್ಯಾಮ್.
0: ಅಂದ್ರೆ ಇದನ್ನ ಮೂರು ತಿಂಗಳಲ್ಲಿ ರೆಡಿ ಮಾಡಬಹುದು.
1: ತಿಂಗಳಲ್ಲಿ ಪ್ರತಿನಿತ್ಯ ನೀರು ಸಿಂಪಡಣೆ ಮಾಡಿ ಅದರ ತೇವಾಂಶ ಕಾಪಾಡಿಕೊಂಡು ಎರೆಹುಳನ ಬಿಟ್ಟು ತಯಾರಿಸೋ ವಿಧಾನನೇ ಎರೆಹುಳು ಗೊಬ್ಬರ ತಯಾರಿಕೆ. ಅದನ್ನ ನಾವು ಮೂರು ತಿಂಗಳಲ್ಲಿ ಅದು ರೆಡಿ ಆಗಿದ ತಕ್ಷಣ ಅದನ್ನ ನಾವು ಜರಡಿ ಹಿಡಿತೀವಿ ಮೇಡಮ್, ಸಾಣಿಸ್ತೀವಿ. ಜರಡಿ ಹಿಡಿದು ಅದು ಫೈನ್ ಪೌಡರ್ ಬರುತ್ತಲ್ಲ ಅದೇ ಎರೆಹುಳು ಗೊಬ್ಬರ ಅಂತ ನಾವು ಮಾರಾಟ ಮಾಡ್ತೀವಿ. ಮತ್ತೆ ಅದರಿಂದ ಬೇರ್ಪಟ್ಟ ದೊಡ್ಡ ದೊಡ್ಡ ಅಂದ್ರೆ ತ್ಯಾಜ್ಯ ಅದೇನ್ ಕಂಪೋಸ್ ಆಗದೆ ಇರೋದು ತ್ಯಾಜ್ಯ ಆಯ್ತು ಎರೆಹುಳು, ಮತ್ತೆ ನಾವು ಇನ್ನೊಂದು ನೆಕ್ಸ್ಟ್ ಟ್ರಿಪ್ ತಯಾರಣೆ ಮಾಡಕ್ಕೆ ನಾವು ಬಳಸ್ಕೋತೀವಿ.
0: ಅದನ್ನ ಬಳಸ್ತೀವಿ, ಅದನ್ನೇನು ವೇಸ್ಟ್ ಮಾಡಲ್ಲ,
1: ವೇಸ್ಟ್ ಆಗಲ್ಲ ಮ್ಯಾಮ್. ಅದನ್ನ ಜರಡಿ ಹಿಡಿದು ಎರೆಹುಳು ಗೊಬ್ಬರನ ನಾವು ನಮ್ಮಲ್ಲಿ ನರ್ಸರಿಲಿ 15 ರೂಪಾಯಿ ಕೆಜಿ ಹಂಗ್ ಮಾರಾಟ ಮಾಡ್ತೀವಿ, ಮತ್ತೆ ಎರೆಹುಳು ಕೂಡ ಮಾರಾಟ ಮಾಡ್ತೀವಿ, ಅದು 400 ರೂಪಾಯಿ ಕೆಜಿ. ಅಂದ್ರೆ ಈಗ ಈಗಿನ ಇದರಲ್ಲಿ ಕಿಚನ್ ಗಾರ್ಡನಿಂಗ್ ಟೆರೆಸ್ ಗಾರ್ಡನಿಂಗ್ ಅಂತ ಸಾಕಷ್ಟು ಸಿಟಿ ಜನ ಈ ತರ ಹೊಸ ಹೊಸ ಇದನ್ನ ಅಡಾಪ್ಟ್ ಮಾಡ್ಕೋತಾ ಇದಾರೆ, ಆಸಕ್ತಿ ತೋರಿಸ್ತಾ ಇದಾರೆ ಸಿಟಿ ಜನಗಳು. ಮಾಡಿ ಮೇಲೆ ಟೆರೆಸ್ ಗಾರ್ಡನಿಂಗ್ ಅಂತ ಮಾಡ್ತಾರೆ ಅಥವಾ ಮನೆ ಹಿಂದೆ ಅಥವಾ ಮುಂದೆ ಕೈ ತೋಟ ಅಂತ ಮಾಡ್ಕೋತಾರೆ. ಅದಕ್ಕೆಲ್ಲ ಅವ್ರ ಗೊಬ್ಬರ ಪ್ರತಿನಿತ್ಯ ಗೊಬ್ಬರ ಬೇಕಾಗುತ್ತೆ, ಹಂಗಾಗಿ ನಮ್ಮಲ್ಲೇ ನಾವು ವೇಸ್ಟ್ ಬಹಳಷ್ಟು ಇರುತ್ತೆ. ಈಗ ಈರುಳ್ಳಿ ಸಿಪ್ಪೆ ಆಯ್ತು ಏನೇ ಒಂದು ಮನೆಯಲ್ಲಿ ತರಕಾರಿ ಬಿಡಿಸಿದ್ದು ಅದ್ರದೆಲ್ಲ ಹಾಕಿ ಗೊಬ್ಬರ ತಯಾರಣೆ ಮಾಡ್ಕೋಬೇಕು ನಮ್ಮಲ್ಲೇ ನಾವು ಅನ್ನೋರು ನಮ್ಮಲ್ಲಿ ಬಂದು ಎರೆಹುಳು ಗೊಬ್ಬರ
0: ತಗೊಂಡೋಗ್ಬೋದು.
1: ಅದು 400 ರೂಪಾಯಿ ಕೆಜಿ ಹಂಗ್ ಮಾರಾಟ ಮಾಡ್ತೀವಿ. ಅಂದ್ರೆ ಹೊಸಬ್ರಿಗೆ ಹೊಸದಾಗಿ ಶುರು ಮಾಡೋರ್ಗೆ ಎರೆಹುಳು ಸಿಗುತ್ತೆ, ಅಥವಾ ಇಲ್ಲ ನಮಗ್ ಗೊಬ್ಬರನೇ ಬೇಕಂದ್ರೆ 15 ರೂಪಾಯಿ ಕೆಜಿ ಹಂಗ್ ಗೊಬ್ಬರ ಕೂಡ ಮಾರಾಟ ಮಾಡ್ತೀವಿ.
0: ಇವಾಗ ನಮಗೆ ಗೊಬ್ಬರ ಬೇಕು ಇಲ್ಲಾಂದ್ರೆ ಎರೆಹುಳು ಬೇಕು ಅಂದ್ರೆ ಯಾರನ್ನ ಸಂಪರ್ಕ ಮಾಡಬೇಕು ಮತ್ತೆ ಎಲ್ಲಿ ಸಂಪರ್ಕ ಮಾಡಬೇಕಾಗುತ್ತೆ?
1: ಲಿಂಗರಾಜ್ ಕಾಲೇಜ್ ಕ್ಯಾಂಪಸ್ ಅಲ್ಲಿ ನಮ್ಮ ಕೃಷಿ ಸಂಶೋಧನಾ ಮತ್ತು ತರಬೇತಿ ಸಂಸ್ಥೆ ಕೈತೋಟ ನರ್ಸರಿ ಅಂತಿದೆ ಮೇಡಮ್. ಅಲ್ಲಿಗೆ ಬಂದ್ರೆ ರೆಡಿ ಇರುತ್ತೆ ಮೇಡಮ್, ಯಾವತ್ತು ಎನಿ ಟೈಮ್ ಬಂದ್ರು. ಅಥವಾ ನಮಗೆ ಬಹಳಷ್ಟು ಕ್ವಿಂಟಾಲ್ ಗಟ್ಟಲೆ ಹತ್ರ ಬೇಕಂದ್ರೆ ಮುಂಚೆನೆ ತಿಳಿಸಿದ್ರೆ ನಾವು ಪ್ಯಾಕಿಂಗ್ ಮಾಡಕ್ ಅನುಕೂಲ ಆಗುತ್ತೆ. ನಮ್ಗೆ ಇಷ್ಟು ಬೇಕು ಅಂತ ಬೇಕಾದ್ರೆ ಕನ್ಫರ್ಮ್ ಮಾಡ್ಕೊಂಬಂದ್ರೆ ನಾವು ಪ್ಯಾಕಿಂಗ್ ರೆಡಿ ಇಟ್ಟಿರ್ತೀವಿ. ಎರೆಹುಳು ನಾವು ಒಂದೊಂದೇ ತೆಗೆಸ್ಬೇಕಾದ್ರೂ ಸ್ವಲ್ಪ ಟೈಮ್ ಬೇಕಾಗುತ್ತೆ, ಆಗ ಸ್ವಲ್ಪ ಮುಂಚೆನೆ ತಿಳಿಸ್ಬಂದ್ರೆ ನಾವು ಎರೆಹುಳು ತೆಗೆದು ಸೆಪರೇಟ್ ಮಾಡಿಕೊಡ್ತೀವಿ.
0: ಸ್ನೇಹಿತರೆ, ನಿಮಗೆ ಎರೆಹುಳು ಗೊಬ್ಬರ ಅಥವಾ ಎರೆಹುಳು ಬೇಕು ಅಂದ್ರೆ ಲಿಂಗರಾಜ್ ಕಾಲೇಜ್ ಕ್ಯಾಂಪಸ್ನಲ್ಲಿ ಹೋಗಿ ಅಲ್ಲಿ ನರ್ಸರಿಯಲ್ಲಿ ವಿಚಾರಣೆ ಮಾಡಿದ್ರೆ ನಿಮಗೆ ಎರೆಹುಳು ಗೊಬ್ಬರ ಮತ್ತೆ ಎರೆಹುಳು ಸಿಗುತ್ತೆ. ಹಾಗಿದ್ರೆ ಈ ಎರೆಹುಳು ಗೊಬ್ಬರವನ್ನ ಯಾವ ರೀತಿ ಉಪಯೋಗ ಮಾಡಬಹುದು, ಯಾವ ರೀತಿ ಉಪಯೋಗ ಆಗುತ್ತೆ ಅಂತ ಹೇಳ್ತೀರಾ?
1: ಇದೇ ಎರೆಹುಳು ಗೊಬ್ಬರ ಏನಾಗುತ್ತೆ ಮ್ಯಾಮ್, ಮಣ್ಣಲ್ಲಿ ನಾವು ಹಾಕೋದ್ರಿಂದ ಅಥವಾ ಗಿಡಗಳಿಗೆ ಪೋಷಣೆ ಮಾಡೋದ್ರಿಂದ ಮಣ್ಣಿನ ಫಲವತ್ತತೆ ಅಂದ್ರೆ ಸಾಯಿಲ್ ಫರ್ಟಿಲಿಟಿ ಅಂತೀವಿ, ಇದು ಹೆಚ್ಚಿಸುತ್ತೆ. ಮತ್ತೆ ರಾಸಾಯನಿಕ ರಸಗೊಬ್ಬರಗಳ ಬಳಕೆ ಅಂದ್ರೆ ಯೂರಿಯಾ, ಡಿ ಎ ಪಿ, ಎಸ್ ಎಸ್ ಪಿ, ಕೆಮಿಕಲ್ ಫರ್ಟಿಲೈಸರ್ಸ್ ಅಂತೀವಿ, ಈ ರಾಸಾಯನಿಕ ರಸಗೊಬ್ಬರಗಳ ಬಳಕೆಯನ್ನು ತಗ್ಗಿಸ್ಬೋದಾಗತ್ತೆ ನಾವು. ಅಂದ್ರೆ ಇದರ ಸಬ್ಸ್ಟಿಟ್ಯೂಟ್ ಆಗಿ ಅದನ್ನ ಬಳಸ್ಬೋದಾಗತ್ತೆ. ಮತ್ತೆ ಈ ಗೊಬ್ಬರದಲ್ಲಿ ಪೋಷಕಾಂಶಗಳು ಏನೇನಿರುತ್ತೆ ಅನ್ನೋದಾದ್ರೆ 1.6% ಸಾರಜನಕ, 0.7% ರಂಜಕ, 0.8% ಪೊಟ್ಯಾಶ್, ಮತ್ತೆ ಮೈನರ್ ನ್ಯೂಟ್ರಿಯಂಟ್ಸ್ಗಳಾದ ಕ್ಯಾಲ್ಶಿಯಂ, ಮೆಗ್ನೀಷಿಯಂ, ಐರನ್, ಮ್ಯಾಂಗನೀಸ್, ಜಿಂಕ್, ಇದೆಲ್ಲ ಪೋಷಕಾಂಶಗಳನ್ನು ಗಿಡಗಳಿಗೆ ಅಥವಾ ಸಸಿಗಳಿಗೆ ಒದಗಿಸುತ್ತೆ ಮ್ಯಾಮ್. ಮಣ್ಣಿನ ಫಲವತ್ತತೆ ಹೆಚ್ಚಿಸೋದು ಕೂಡ ಒಂದು, ಮತ್ತೆ ರಾಸಾಯನಿಕ ರಸಗೊಬ್ಬರಗಳ ಬಳಕೆಯನ್ನು ಕೂಡ ತಗ್ಗಿಸ್ಬೋದು. ಅಂದ್ರೆ ಈಗೆಲ್ಲ ಬಹಳಷ್ಟು ಇದು ರಾಸಾಯನಿಕ ಗೊಬ್ಬರಗಳು ಬಳಸೋದ್ರಿಂದ ನಮ್ಮಲ್ಲಿ ಏನು ಸಾಯಿಲ್ ನ್ಯೂಟ್ರಿಯಂಟ್ ಸ್ಟೇಟಸ್ ಕಳ್ಕೊತಾ ಇದೆ ಮ್ಯಾಮ್ ಹೆಚ್ಚಿಂದ ಹೆಚ್ಚಿಗೆ ಬಳಸಿ ಬಳಸಿ. ಹಂಗಾಗಿ ಹೆಚ್ಚಿಗೆ ನಾವು ಆರ್ಗ್ಯಾನಿಕ್ ಕಡೆ ಗಮನ ಕೊಟ್ರೆ ಅಂದ್ರೆ ನಮ್ಮ ಮಣ್ಣನ್ನು ಕೂಡ ನಾವು ಕಾಪಾಡ್ಕೋಬಹುದು ಅನ್ನೋದು ಮುಖ್ಯ ಉದ್ದೇಶ.
0: ಅಂದ್ರೆ ನಾವೀಗ ಈ ಎರೆಹುಳು ಗೊಬ್ಬರವನ್ನ ಬಳಸೋದ್ರಿಂದಾಗಿ ಈ ರಾಸಾಯನಿಕ ಗೊಬ್ಬರದ ಬಳಕೆಯನ್ನ
1: ಕಡಿಮೆ ಮಾಡಬಹುದಾಗುತ್ತೆ.
0: ಹಾಗಿದ್ರೆ ನೀವು ಮಾತಾಡುವಾಗ ಹೇಳಿದ್ರಿ ನಮ್ಮ ಚಟುವಟಿಕೆಗಳಲ್ಲಿ ಮುಖ್ಯ ಉದ್ದೇಶಗಳಲ್ಲಿ ಒಂದು ರೈತರಿಗೆ ತರಕಾರಿ ಸಸಿಗಳನ್ನ ಬೆಳೆಯೋದಕ್ಕೆ ಸಹಾಯ ಮಾಡ್ತೀವಿ ಅಂತ, ಅದ್ರ ಬಗ್ಗೆ ತಿಳಿಸ್ಕೊಡಿ.
1: ನಮ್ಮಲ್ಲಿ ರೈತರು ತರಕಾರಿ ಬೀಜಗಳಾದ ಬದನೆಕಾಯಿ, ಮೆಣಸಿನಕಾಯಿ, ಟೊಮ್ಯಾಟೊ, ಕ್ಯಾಬೇಜು, ಕಾಲಿಫ್ಲವರು, ಕ್ಯಾಪ್ಸಿಕಮ್ಮು ಮುಂತಾದ ತರಕಾರಿ ಬೀಜಗಳನ್ನು ತಂದು ಕೊಡ್ತಾರೆ ಮೇಡಮ್ ಪ್ಯಾಕೆಟ್. ಅದನ್ನ ನಾವು ಪೋರ್ಟ್ರೇಸ್ ಅಂತೀವಿ. ಪೋರ್ಟ್ರೇಸ್ಗಳಲ್ಲಿ ಕೋಕೋಪಿಟ್ಟನ್ನು ತುಂಬಿ ಬೀಜಗಳನ್ನು ಹಾಕಿ ಒಂದೊಂದು ಪೋಟ್ರಿನಲ್ಲಿ ಒಂದೊಂದು ಬೀಜಗಳನ್ನು ಹಾಕಿ ಕತ್ತಳು ಕೋಣೆಗಳಲ್ಲಿ ಇಡ್ತೀವಿ ನಾವು ಅದನ್ನ 6-8 ದಿನಗಳ ಕಾಲ ಅದನ್ನ ಮೊಳಕೆ ಹೊಡೆಯೋವರೆಗೂ ಕತ್ತಲೆ ಕೋಣೆಯಲ್ಲಿ ಇಡ್ತೀವಿ. ಅದು ಮೊಳಕೆ ಒಡೆದಾದ್ಮೇಲೆ ಗ್ರೀನ್ ಹೌಸ್ಗೆ ಶಿಫ್ಟ್ ಮಾಡ್ತೀವಿ ಅದನ್ನ. ಪ್ರತಿನಿತ್ಯ ಅದಕ್ಕೆ ನೀರು ಪೌಷ್ಟಿಕಾಂಶದ ಸ್ಪ್ರೇ ಅನ್ನು ಸ್ಪ್ರೇ ಮಾಡಿ 30-35 ದಿನಗಳಲ್ಲಿ ಸಸಿಗಳನ್ನು ತಯಾರಿಸಿ ರೈತರಿಗೆ ಕೊಡ್ತೀವಿ. ರೈತರು ಅದನ್ನ ಹೊಲದಲ್ಲಿ ನಾಟಿ ಮಾಡ್ಕೋಬಹುದು. ಎಲ್ಲಾ ಮೇಲ್ ಹೇಳಿದ ತರಕಾರಿ ಬೀಜಗಳೆಲ್ಲದನ್ನು ಸಸಿ ತಯಾರಿಸ್ಕೊಡೋದ್ರಿಂದ ಅವ್ರ ರೈತರು ತಮ್ಮ ಹೊಲಗಳಲ್ಲಿ ನಾಟಿ ಮಾಡ್ಕೊತಾರೆ. ಅವ್ನು ಪ್ರತಿ ಟ್ರೇಗೆ 50 ರೂಪಾಯಿ ಚಾರ್ಜ್ ಮಾಡ್ತೀವಿ ನಾವು ನಮ್ಮಲ್ಲಿ.
2: ಅಂದ್ರೆ ಇಲ್ಲಿ ಬೀಜಗಳನ್ನ ರೈತರೇ ತಂದು ಕೊಡ್ಬೇಕು, ಯಾವ ತರಕಾರಿ ಬೆಳಿಬೇಕು ಅಂತಾರೆ ಆ ಬೀಜ ನಿಮ್ಗೆ ತಂದು ಕೊಟ್ರೆ ನೀವು ಸಸಿಗಳನ್ನ
1: ತಯಾರು ಮಾಡಿ ಕೊಡ್ತೀವಿ ಮೇಡಮ್. ಅದು ಪೋ ಟ್ರೇಗಳಲ್ಲಿ ಒಂದು ಟ್ರೇಗೆ 50 ರೂಪಾಯಿ ಹಾಗೆ ನಾವು ಚಾರ್ಜ್ ತಗೋತೀವಿ.
2: ಒಂದು ಟ್ರೇಯಲ್ಲಿ ಎಷ್ಟು ಸಸಿ ಇರುತ್ತೆ?
1: 98 ಸಸಿ ಬರುತ್ತೆ ಮೇಡಮ್.
2: 98 ಸಸಿ ಬರುತ್ತೆ. ಹಾಗಿದ್ರೆ ಈ ಸಸಿಗಳನ್ನ ನಾವು ಈ ಪೋಟ್ರಿಗಳಲ್ಲೇ ಯಾಕೆ ಬೆಳಿಬೇಕು ಅಂತ ಹೇಳ್ತೀರಾ? ಅದರಿಂದ ಏನಾದರೂ ಉಪಯೋಗ ಅನ್ನೋದಿದೆಯಾ?
1: ಹೌದು, ಈ ರೈತರುಗಳು ಬೇಕಾದ್ರೆ ಬೆಡ್ ಸಿಸ್ಟಮ್ ಮಾಡಿ ಅವ್ರ ಹೊಲದಲ್ಲಿ ಬೆಳ್ಕೋಬಹುದು, ಸಸಿ ತಯಾರು ಮಾಡ್ಕೋಬಹುದು. ಅದರಿಂದ ಏನಾಗುತ್ತೆ, ಅವ್ರಿಗೆ ರೋಗ ಕೀಟಬಾಧೆ ಆಲ್ರೆಡಿ ಅವರು ಫೀಲ್ಡ್ ಅಲ್ಲಿ ಹೊಲಗಳಲ್ಲಿ ಅಟ್ಯಾಕ್ ಆಗಿ ಅದು ಸ್ಟಾರ್ಟಿಂಗ್ ಇನ್ಫೆಕ್ಟೆಡ್ ಸೀಡ್ಲಿಂಗ್ಸ್ ಇತ್ತಂದ್ರೆ, ಸಸಿಗಳು ಇತ್ತಂದ್ರೆ ಅದು ಇಳುವರಿ ಚೆನ್ನಾಗಿ ಬರಲ್ಲ. ಹಂಗಾಗಿ ನಾವ್ ಇದನ್ನ ಪೋರ್ಟ್ರೇಸ್ ಅಲ್ಲಿ ನೀಟಾಗಿ ಅದನ್ನ ಅತ್ಯಂತ ಸುರಕ್ಷಿತವಾಗಿ ಮಾಡೋದ್ರಿಂದ ವಿಧಾನದಿಂದ ಅದನ್ನ ನಾವು ರೋಗ ಮುಕ್ತ ಕೀಟ ಮುಕ್ತ ಸಸಿಗಳು ಆರೋಗ್ಯಕರ ಸಸಿಗಳನ್ನಾಗಿ ಮಾಡೋದ್ರಿಂದ ಅದನ್ನ ಅದರಿಂದ ಒಳ್ಳೆ ಇಳುವರಿಯನ್ನ ರೈತರು ಪಡ್ಕೋಬಹುದಾಗಿರುತ್ತೆ ಮೇಡಮ್. ಹಂಗಾಗಿ ಇದರ ಮುಖ್ಯ ಉದ್ದೇಶ ಅಂದ್ರೆ ಸಸಿ ಚೆನ್ನಾಗಿತ್ತಂದ್ರೆ ಅದ್ರ ಕೊನೆ ಸ್ಟೇಜ್ ಇಳುವರಿ ಚೆನ್ನಾಗಿ ಸಿಗುತ್ತೆ.
2: ಚೆನ್ನಾಗಿ ಸಿಗುತ್ತೆ ಅನ್ನ
1: ಕೀಟದಿಂದ ರೋಗದಿಂದ ಮುಕ್ತಿ ಹೊಂದುತ್ತಂದ್ರೆ ಸಸಿ ಅದ ಗೆದ್ಕೊಂಡು ಒಳ್ಳೆ ಇಳುವರಿ ಸಿಕ್ಕಿ ರೈತರು ಕೂಡ ಲಾಭದಾಯಕವನ್ನು ಪಡ್ಕೋಬಹುದಾಗುತ್ತೆ.
2: ಹಾಗಿದ್ರೆ ನಾವೀಗ ಇವಾಗ ನೀವು ಹೇಳಿದ್ರಿ ಈ ಸಾವಯವ ರೀತಿಯಲ್ಲಿ ತರಕಾರಿಗಳನ್ನ ಬೆಳಿಬಹುದು ಅಂತ, ಈ ಸಾವಯವ ತರಕಾರಿಗಳನ್ನ ಯಾವ ರೀತಿ ಬೆಳಿಬಹುದು ಅಂತ ಹೇಳ್ತೀರಾ?
1: ರಾಸಾಯನಿಕ ಗೊಬ್ಬರಗಳ ಬಳಕೆ ಮಾಡದೆ ಸಾವಯವ ಗೊಬ್ಬರಗಳನ್ನು ಬಳಸಿ ಬೆಳೆಯೋದೇ ಸಾವಯವ ತರಕಾರಿ ಬೆಳೆ ಆಗುತ್ತೆ. ಹಂಗಾಗಿ ನಾವು ಯೂರಿಯಾ ಆಯಿತು DAP ಇದಾದಷ್ಟು ಅದೇನು ಸ್ಪ್ರೇ ಅಥವಾ ಏನು ಸಿಂಪಡಣೆ ಇಲ್ಲದೇನೆ ನಮ್ಮಲ್ಲಿ ಎರೆಹುಳು ಗೊಬ್ಬರ ತಯಾರಿಕೆ ಘಟಕನೇ ಒಂದು ಬೇರೆ ಇದೆ ನಮ್ಮ ನರ್ಸರಿಲಿ. ಹಂಗಾಗಿ ನಮ್ಮಲ್ಲೇ ತಯಾರಿಸಿದ ಎರೆಹುಳು ಗೊಬ್ಬರನ ಬಳಸಿ ನಾವು ಅದು ಭೂಮಿಗೆಲ್ಲ ಹಾಕಿ ಅದು ಏನು ಭೂಮಿ ಪ್ರಿಪೇರೇಷನ್ ಮಾಡ್ತಿರ್ತೀವಿ ನಾವು ಸೀಸನ್ನಲ್ಲಿ, ಆವಾಗಲೇ ಅದನ್ನೆಲ್ಲ ಎರೆಹುಳು ಗೊಬ್ಬರ ಹಾಕಿ ಅದನ್ನ ಭೂಮಿ ತಯಾರು ಮಾಡ್ಕೊಂಡು ನಾವು ಸಾಲ್ ಬಿಟ್ಟು ಅದರಲ್ಲಿ ನಾವು ತರಕಾರಿ ಬೆಳೆಗಳಾದ ಮೂಲಂಗಿ ಗಜ್ಜರಿ ಕ್ಯಾಬೇಜು ನವಿಲ್ಕೋಸು ಮೆಣಸಿನಕಾಯಿ ಟೊಮ್ಯಾಟೊ ಬದನೆಕಾಯಿ ಅವರೆಕಾಯಿ ಬೆಂಡೆಕಾಯಿ ಬಟಾಣಿ ಸ್ವೀಟ್ ಕಾರ್ನ್ ಈ ತರ ಸಾಕಷ್ಟು ತೋಟಗಾರಿಕೆ ಬೆಳೆಗಳನ್ನು ನಾವು ನಮ್ಮ ನರ್ಸರಿಯಲ್ಲಿ ಬೆಳಿತಿದ್ದೀವಿ. ಇದೆಲ್ಲ ಸಾವಯವ ಮೇಡಮ್, ಆರ್ಗ್ಯಾನಿಕ್ ಅಂತ ಹೇಳ್ತೀವಿ.
2: ಯಾವುದೇ ರಾಸಾಯನಿಕ ಗೊಬ್ಬರಗಳನ್ನ ಬಳಸೋದಿಲ್ಲ,
1: ಮಾಡದೇನೆ ನಮ್ಮಲ್ಲೇ ಆದ ಎರೆಹುಳು ಗೊಬ್ಬರ ಬಳಸಿ ತಯಾರಾದಂತ ಗೊಬ್ಬರ ಬಳಸಿ ಬೆಳೆಯೋದೇ ಸಾವಯವ ತರಕಾರಿ ಬೆಳೆ ಆಗಿರುತ್ತೆ ಮ್ಯಾಮ್. ಇದಲ್ಲದೆ ನಾವು ಸೊಪ್ಪುಗಳಾದ ಪಾಲಕ್ಕು ಮೆಂತ್ಯೆ ಸಬ್ಸಗೆ ಇದು ಕೂಡ ನಮ್ಮಲ್ಲಿ ಬೆಳೆಸ್ತೀವಿ. ಇದು ಕೂಡ ಎರೆಹುಳು ಗೊಬ್ಬರ ವಿಧಾನದಿಂದನೇ ಮಾಡೋದು.
2: ಇವಾಗ ನೀವು ಹೇಳಿದ್ರಿ ನಿಮ್ಮ ನರ್ಸರಿಯಲ್ಲಿ ಈ ಹಲವಾರು ಬಗೆಯ ತರಕಾರಿಗಳನ್ನ ಬೆಳಿತೀವಿ ಅಂತ, ಹಾಗಿದ್ರೆ ಆ ತರಕಾರಿಗಳನ್ನ ಬೆಳೆದು ಆ ತರಕಾರಿಗಳನ್ನ ಏನ್ ಮಾಡ್ತೀರಾ?
1: ನಾವು ಯಾವುದೇ ಮಾರುಕಟ್ಟೆಗಾಗಲಿ ನಮ್ಮಲ್ಲಿ ಬೆಳೆದಿದ್ದ ತರಕಾರಿ ನಾವು ಕೊಡಲ್ಲ. ನಮ್ಮಲ್ಲಿ ಏನು ಬೆಳೆದಿರ್ತೀವಿ, ನಾವೊಂದು WhatsApp ಗ್ರೂಪ್ ಮಾಡಿದ್ದೀನಿ ಕ್ಯಾಂಪಸ್ಸಲ್ಲೇ, ಅಲ್ಲಿ 150 ಮೆಂಬರ್ಸ್ ಆವರೆಗೂ ಗ್ರೂಪಲ್ಲಿ ಇದ್ದಾರೆ. ಅವರು ಎಲ್ಲ ಟೀಚಿಂಗ್ ಸ್ಟಾಫ್ ನಾನ್ ಟೀಚಿಂಗ್ ಸ್ಟಾಫ್, ನಮ್ಮ ಲಿಂಗರಾಜ್ ಕಾಲೇಜ್ ಆಯಿತು RLS ಕಾಲೇಜ್ ಆಯಿತು ಮತ್ತು ಅಲ್ಲಿ ಕ್ವಾರ್ಟರ್ಸಲ್ಲಿರೋ ಅವರು ಆಯಿತು, ಎಲ್ಲರೂ ಆ ಗ್ರೂಪಲ್ಲಿ ಮೆಂಬರ್ಸ್ ಆಗಿದ್ದಾರೆ. ನಾನೇನು ಅವತ್ತಿಂದ ಅವತ್ತು ನಾ ಏನು ಕಟಾವು ಮಾಡಿರ್ತೀವಿ ಹಾರ್ವೆಸ್ಟ್ ಮಾಡಿರ್ತೀವಿ ಇಂತಿಂಥ ತರಕಾರಿ ನಮ್ಮಲ್ಲಿ ಇಂತಿಂಥ ಬೆಲೆಗೆ ಸಿಗುತ್ತೆ ಅಂತ ನಾವು ಮೆಸೇಜ್ ಹಾಕಿದ್ರೆ ಅವ್ರು ಯಾರ್ಯಾರಿಗೆ ಇಷ್ಟ ಇರುತ್ತೆ ಎಲ್ಲರೂ ಬಂದು ಅಲ್ಲಿಂದಲ್ಲೇ ತೊಗೊಂಡ್ಬಿಡ್ತಾರೆ. ಹಾಗಾಗಿ ನಾವು ಮಾರುಕಟ್ಟೆಗೆ ತೊಗೊಂಡು ಹೋಗೋ ಅವಶ್ಯಕತೆನೇ ಬರಲ್ಲ. ಅಂದರೆ ಭಾಳ ಡಿಮ್ಯಾಂಡ್ ಇರುತ್ತೆ. ಹೆಚ್ಚಿಂದ ಹೆಚ್ಚಿಗೆ ಏನಕ್ಕೆ ಇಷ್ಟಪಡ್ತಾನೆ ಅಂದರೆ ನಾವು ಹಿಂಗೆ ಸಾವಯವ ವಿಧಾನದಿಂದ ಆರ್ಗ್ಯಾನಿಕ್ಲಿ ಬೆಳೆಸಿರ್ತೀವಿ ಮತ್ತು ಫ್ರೆಶ್ ಅವ್ರು ಬಂದಾಗ ತಕ್ಷಣ ಫ್ರೆಶ್ ಆಗಿ ತೆಗೆದುಕೊಡ್ತೀವಿ ಮೇಡಮ್ ನಾವು. ಹಂಗಾಗಿ ನಮ್ಮಲ್ಲಿ ಹೆಚ್ಚಿಗೆ ಇಷ್ಟಪಡ್ತಾರೆ ನಮ್ಮ ಕ್ಯಾಂಪಸ್ನ ಸ್ಟಾಫ್ಸ್ ಆಯಿತು ಎಲ್ಲ ಮೆಂಬರ್ಸು. ಫ್ರೆಶ್ ಆಗಿ ಸಿಗುತ್ತೆ, ಆರ್ಗ್ಯಾನಿಕ್ ಭಾಳ ಮತ್ತು ತುಂಬ ರುಚಿ ಆಗುತ್ತೆ ಅಂತ ಹೇಳ್ತಾರೆ ಸಾಕಷ್ಟು ಜನ ತಗೊಂಡು ಹೋದವರು. ಆರ್ಗ್ಯಾನಿಕ್ ಅಲ್ಲಿ ಮಾಡಿದ್ದು ತುಂಬ ಚೆನ್ನಾಗಿತ್ತು ರುಚಿ ಟೇಸ್ಟ್ ಭಾಳ ಇತ್ತು ಅಂತಾರೆ. ಹಂಗಾಗಿ ಹೆಚ್ಚಿಂದ ಹೆಚ್ಚಿಗೆ ಇಷ್ಟಪಡ್ತಾರೆ ಮೇಡಮ್ ನಮ್ಮಲ್ಲಿ. ಹೊರಗೆಲ್ಲೂ ಮಾರಾಟ ಇಲ್ಲ ಮ್ಯಾಮ್, ನಮ್ಮ ಅಲ್ಲಿ ಬೆಳೆದಿದ್ದು ಅಲ್ಲೇ ಮಾರಾಟ ಆಗುತ್ತೆ.
2: ಅಂದ್ರೆ ಇವಾಗ ನಾವು ರಾಸಾಯನಿಕ ಗೊಬ್ಬರ ಹಾಕಿ ಬೆಳೆಯೋದಕ್ಕೂ ಈ ಸಾವಯವ ಗೊಬ್ಬರವನ್ನ ಬಳಸಿ ಬೆಳೆಯೋದಕ್ಕೂ ತುಂಬಾ ವ್ಯತ್ಯಾಸ ಇದೆ ಅಂತ ಹೇಳ್ತಾರೆ
1: ಮೇಡಮ್. ಅಂದ್ರೆ ಅದನ್ನ ನಮ್ಮಿಂದ ನಮ್ಗೆ ಏನು ಇಳುವರಿ ಸಿಗುತ್ತೆ ಅದ್ರಲ್ಲಿ ನಾವು ಕಂಡ್ಕೋಬಹುದಾಗಿರುತ್ತೆ ಮೇಡಮ್. ರಾಸಾಯನಿಕ ಹಾಕಿ ಬೆಳೆದಿದ್ದು ಹೆಂಗಿದೆ ಮತ್ತೆ ಸಾವಯವದಿಂದ ಬಂದಿದ್ದ ಬೆಳೆ ಹೆಂಗಿದೆ, ಇದು ರಾಸಾಯನಿಕ ಹಾಕಿ ಬೆಳೆದಿದ್ದು ನಾವು ನೋಡ್ಬೋದು. ಸೊಪ್ಪುಗಳಾಗ್ಲಿ ತರಕಾರಿಗಳಾಗ್ಲಿ 3-4 ದಿನ ಅದು ತೆಗೆದು 3-4 ದಿನದಷ್ಟರಲ್ಲಿ ಅದು ಬಾಡಿ ಅದ್ರ ತಾಜ್ಯತೆಯನ್ನೇ ಕಳ್ಕೊಂಡ್ಬಿಡುತ್ತೆ ಅದು ತಾಜಾತನವನ್ನ. ಇದು ಸಾವಯವಿಂದ ಬೆಳೆದಿದ್ದು ನೋಡ್ಬೇಕು. ನಮ್ಮಲ್ಲಿ ತಗೊಂಡೋಗಿದ್ದು ಮೆಣಸಿಕಾಯಿಯಿಂದ ಹಿಡಿದು ಎಲ್ಲರೂ ಹೇಳ್ತಾರೆ ಮೆಣಸಿಕಾಯಿ ಸಹಿತ ನಾವು 1 ವಾರ ಇಟ್ಟರು ಅದರಲ್ಲಿ ಅದ್ರ ಮೇಲಿಂದ ಏನ್ ಶೈನ್ನೆಸ್ ಹಂಗೆ ಹಂಗೆ ಇದೆ ಮೇಡಮ್, ಅದೇನು ಆಗಿಲ್ಲ. ಮತ್ತೆ ಸೊಪ್ಪು ಆಯ್ತು, ಬಹಳ ದಿನ ಫ್ರೆಶ್ ಆಗಿ ಉಳಿಯತ್ತೆ ಅಂದ್ರೆ ಬೇಗ ಕೆಡಲ್ಲ. ಕೆಮಿಕಲ್ಸ್ ಬಳಸಿ ಮಾಡಿದ್ರೆ ಬೇಗ ಅದ್ರದ್ದು ಲೈಫ್ ಸ್ಪ್ಯಾನ್ ಬಹಳ ಕಡಿಮೆ ಇರುತ್ತೆ. ಇದರದ್ದು ಸಾವಯವ ಬೆಳೆದಿದ್ದು ಸ್ವಲ್ಪ ಒಂದ್ ನಾಲ್ಕೈದು ದಿನದವರೆಗೆ ಶೇಖರಣೆ ಮಾಡಬಹುದು ರೆಫ್ರಿಜರೇಟರ್ ಗಳಲ್ಲಿ. ಮತ್ತೆ ತಾಜಾತನ ಆಯ್ತು, ಅದ್ರ ರುಚಿ ಆಯ್ತು ಹೆಚ್ಚಿಗೆ ಇರುತ್ತೆ, ಅಲ್ಲಿ ನಾವು ಕಂಡಿಡ್ಕೋಬಹುದು ಮ್ಯಾಮ್.
2: ನಿಮ್ಮ ನಾಲ್ಕನೇ ಚಟುವಟಿಕೆ ಆದಂತಹ ಈ ಸಸಿಗಳ ಮಾರಾಟದ ಬಗ್ಗೆ ತಿಳಿಸ್ಕೊಡಿ.
1: ನಮ್ಮಲ್ಲಿ ಸಸ್ಯಗಳನ್ನ ಪಾಲಿಬ್ಯಾಗ್ಸ್ ಅಂತಾರೆ, ಪಾಲಿಬ್ಯಾಗ್ಸ್ಗಳಲ್ಲಿ ಮಾಡಿ ಮಾರ್ತೀವಿ. ನಾವಿಲ್ಲಿ ಆ ಸಸ್ಯಗಳನ್ನ ಹೊರಗಿನ ತರಿಸಲ್ಲ, ನಮ್ಮಲ್ಲೇ ತಯಾರಿಸೋ ವಿಧಾನಗಳಾದ ಕಟ್ಟಿಂಗ್ಸ್ ಆಯಿತು, ಗ್ರಾಫ್ಟಿಂಗು, ಏರ್ ಲೇಯರಿಂಗು, ಇದೆಲ್ಲ ವಿಧಾನದಿಂದ ಮಾಡಿ ನಮ್ಮಲ್ಲಿ ಅಲಂಕಾರಿಕ ಸಸ್ಯಗಳಾದ ಕೆಲವೊಂದು ಹೇಳಬೇಕಾದ್ರೆ ಆ್ಯಂಥೂರಿಯಮ್ಮು, ರೋಸು, ಪಾಮ್ ಗಿಡಗಳು, ಲೋಟಸ್ಸು, ಈ ಥರ ಸಾಕಷ್ಟು ಹೂವಿನ ಆಯಿತು, ಹೂವಿನ ಗಿಡಗಳು, ಅಲಂಕಾರಿಕ ಸಸ್ಯಗಳು, ನಮ್ಮಲ್ಲಿ ಸಾಕಷ್ಟು ಸಸಿಗಳು ಪಾಲಿಬ್ಯಾಗ್ಸಲ್ಲಿ ದೊರೆಯುತ್ತೆ. ಇದು ಅಲಂಕಾರಿಕ ಸಸ್ಯಗಳಲ್ಲದೆ ಔಷಧೀಯ ಸಸ್ಯಗಳಾದ ಇನ್ಸುಲಿನ್ ಆಯಿತು, ಮಧುನಾಶಿನಿ, ಮುಂಗರ್ಬಳ್ಳಿ, ಇಸುಬ್ಗೋಳು, ಬ್ರಾಹ್ಮಿ, ಮಲ್ಟಿವಿಟಮಿನ್, ಅಮೃತ ಬಳ್ಳಿ, ಭೃಂಗರಾಜ, ಸರ್ಪಗಂಧ, ಅಶ್ವಗಂಧ, ದೊಡ್ಡ ಪತ್ರೆ, ಶಂಖಪುಷ್ಪಿ, ಬಸಳೆ, ಇಂತಹ ಸಾಕಷ್ಟು ಔಷಧೀಯ ಸತ್ವಗಳಿರೋ ಸಸ್ಯಗಳು ಕೂಡ ನಮ್ಮಲ್ಲಿ ದೊರಕುತ್ತೆ ಮೇಡಮ್ ನರ್ಸರಿಲಿ. ಇದಲ್ಲದೆ ಹಣ್ಣಿನ ಸಸ್ಯಗಳು, ಮಾವು, ಪಪ್ಪಾಯ, ಸಪೋಟ, ಪೇರು, ಬಾಳೆ, ಸೀತಾಫಲ, ರಾಮಫಲ, ಲಕ್ಷ್ಮಣ ಫಲ, ಈ ಥರ ಹಣ್ಣಿನ ಸಸಿಗಳು ಕೂಡ ಸಿಗುತ್ತೆ. ಮತ್ತು ಅರಣ್ಯ ಸಸ್ಯಗಳಾದ ಟೀಕು, ಬಾದಾಮು, ಹಲಸು, ಅಶೋಕ, ಇವು ಕೂಡ ನಮ್ಮಲ್ಲಿ ಸಿಗುತ್ತೆ ನರ್ಸರಿಲಿ. ಮತ್ತು ತೋಟದ ಬೆಳೆಗಳಾದ ಅಂದರೆ ಪ್ಲ್ಯಾಂಟೇಷನ್ ಕ್ರಾಪ್ಸು, ಕಾಫಿ, ತೆಂಗು, ಏಲಕ್ಕಿ, ರಬ್ಬರು, ಬಾಳೆ, ಈ ಸಸ್ಯಗಳು ಕೂಡ ನಮ್ಮಲ್ಲಿ ಸಿಗುತ್ತೆ ಮೇಡಮ್.
2: ಅಂದರೆ ಇಂಥದ್ದು ಸಿಗಲ್ಲ ಅನ್ನೋದೇನು ಇಲ್ಲ,
1: ಎಲ್ಲ ತರ
2: ಯಾವ ಸಸ್ಯ ಬೇಕಾದ್ರೂ ಆ ಸಸಿ ಸಿಗುತ್ತೆ.
1: ಅಲಂಕಾರಿಕ ಆಯ್ತು, ತೋಟದ ಆಯ್ತು, ಔಷಧೀಯ ಗುಣಗಳಿರೋ ಸಸ್ಯ ಆಯ್ತು, ಹಣ್ಣಿಂದು ಅರಣ್ಯ ಸಸಿಗಳು,
2: ಅರಣ್ಯ ಸಸಿಗಳು ಕೂಡ
1: ಸಿಗುತ್ತೆ. ಬೇರೆ ನರ್ಸರಿಗಳಿಗಿಂತ ನಮ್ಮಲ್ಲಿ ಕಡಿಮೆ
2: ಬೆಲೆ,
1: ಕಂಪೇರ್ ಮಾಡಿದ್ರೆ ಬೆಲೆ ಕೂಡ ನಮ್ಮಲ್ಲಿ ಕಡಿಮೆ ಇದೆ.
2: ಉತ್ತಮ ಗುಣಮಟ್ಟ
1: ಅಂದ್ರೆ ನಮ್ಮಲ್ಲೇ ತಯಾರಿಸಿರ್ತೀವಿ, ಹಂಗಾಗಿ ನಾವು ಜಾಸ್ತಿ ಬೇರೆ ಕಡೆ ಹೊರಗಿಂದ ತರಿಸಿ ಅದನ್ನ ಪಾಲಿಬ್ಯಾಗ್ ಅಲ್ಲಿ ಹಾಕಿ ಇದ್ ಮಾಡಿರ್ತಾರೆ. ನಾವು ನಮ್ಮಲ್ಲೇ ಕಟ್ಟಿಂಗ್ಸ್ ಆಯ್ತು, ಗ್ರಾಫ್ಟಿಂಗ್, ಲೇಯರಿಂಗ್, ಈ ವಿಧಾನದಿಂದ ಮಾಡೋದ್ರಿಂದ ನಮ್ಮಲ್ಲಿ ಹೊರಗಡೆ ಏನಿದೆ ಅದ್ರ ಬೆಲೆ ಅದಕ್ಕಿಂತ ಕಡಿಮೆ ಬೆಲೆಯಲ್ಲಿ ನಮ್ಮಲ್ಲಿ ಸಿಗುತ್ತೆ.
2: ಅತ್ಯಂತ ಕಾಳಜಿ ವಹಿಸಿ ರೆಡಿ ಮಾಡಿರ್ತೀವಿ. ಕಾರ್ಯಕ್ರಮದ ಕೊನೆಯಲ್ಲಿ ಈ ನಮ್ಮ ವೇಣುಧ್ವನಿಯ ಮುಖಾಂತರ ಯಾವ ಒಂದು ಮಾತನ್ನ ನೀವು ಹೇಳಲು ಇಷ್ಟಪಡ್ತೀರಾ?
1: ನಾ ಹೇಳೋದು ಏನಂದ್ರೆ, ನಮ್ಮಲ್ಲಿ ಈಗ ಡಿಪ್ಲೊಮಾ ಅಗ್ರಿಕಲ್ಚರ್ ಕೋರ್ಸ್ ಇರೋದ್ರಿಂದ 10ನೇ ತರಗತಿ ಪಾಸ್ ಆದ ಎಲ್ಲ ವಿದ್ಯಾರ್ಥಿಗಳು ಬಂದು ಅಡ್ಮಿಷನ್ ಮಾಡ್ಕೋಬಹುದು. 2 ವರ್ಷ ಡಿಪ್ಲೊಮಾ ಇನ್ ಅಗ್ರಿಕಲ್ಚರ್ ಕೋರ್ಸ್ ಮತ್ತಿಕೊಪ್ಪ ಇಲ್ಲಿ ತರಗತಿಗಳು ಜರುಗುತ್ತೆ, ಅಲ್ಲಿ ಅಡ್ಮಿಷನ್ ಮಾಡ್ಕೋಬಹುದು. ಮತ್ತೆ ನಮ್ಮ ನರ್ಸರಿ ಲಿಂಗರಾಜ್ ಕಾಲೇಜ್ ಕ್ಯಾಂಪಸ್ ಅಲ್ಲಿ ಇರೋದ್ರಿಂದ ಅಲ್ಲಿ ಯಾರಿಗೆ ಎರೆಹುಳು ಗೊಬ್ಬರ ಬೇಕು, ಎರೆಹುಳು ಬೇಕಾಗಿತ್ತು, ಮತ್ತೆ ರೈತರು ಬೀಜ ತಂದ್ಕೊಟ್ಟಿದ್ದು ಸಸಿಗಳು ಬೇಕಾಗಿತ್ತು, ಮತ್ತೆ ಸಸ್ಯಗಳು ಬೇಕಾಗಿದೆ ಅಲಂಕಾರಿಕ, ಔಷಧೀಯ, ಮತ್ತೆ ಸಾವಯವ ತರಕಾರಿಗಳು ಯಾರಿಗೆ ಬೇಕು, ಇದೆಲ್ಲ ನಮ್ಮಲ್ಲಿ ದೊರಕುತ್ತೆ. ಹಂಗಾಗಿ ಇದನ್ನ ಲಿಂಗರಾಜ್ ಕಾಲೇಜ್ ಕ್ಯಾಂಪಸ್ ಅಲ್ಲಿರೋ ಕೃಷಿ ತರಬೇತಿ ಸಂಶೋಧನಾ ಸಂಸ್ಥೆಯ ಎನ್ನು ಬಂದು ಸಂಪರ್ಕಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ.
2: ಕೆಎಲ್ಇ ಕೃಷಿ ತರಬೇತಿ ಮತ್ತು ಸಂಶೋಧನಾ ಸಂಸ್ಥೆಯ ಬಗ್ಗೆ, ಅದರ ಆರಂಭದ ಬಗ್ಗೆ, ಅದರ ಉದ್ದೇಶ ಹಾಗೂ ಅದರ ಕಾರ್ಯಚಟುವಟಿಕೆಗಳ ಬಗ್ಗೆ ತುಂಬಾ ವಿಸ್ತಾರವಾಗಿ ತಿಳಿಸ್ಕೊಟ್ರಿ. ಧನ್ಯವಾದಗಳು.
1: ಧನ್ಯವಾದಗಳು ಮೇಡಮ್.

ಸಾರವಾಯಿತು ಕೃಷಿ ಮಿತ್ರ ಕಾರ್ಯಕ್ರಮ. ನಮ್ಮ ಇಂದಿನ ಕೃಷಿ ಮಿತ್ರ ಕಾರ್ಯಕ್ರಮದಲ್ಲಿ ಕೆಎಲ್ಇ ಲಿಂಗರಾಜ್ ಮಹಾವಿದ್ಯಾಲಯದ ಆವರಣದಲ್ಲಿರುವಂತಹ ಕೆಎಲ್ಇ ಸಂಸ್ಥೆಯ ಕೃಷಿ ತರಬೇತಿ ಮತ್ತು ಸಂಶೋಧನಾ ಮಹಾವಿದ್ಯಾಲಯದ ನರ್ಸರಿ ಇನ್ಚಾರ್ಜ್ ಆಗಿ ಕಾರ್ಯನಿರ್ವಹಿಸುತ್ತಿರುವಂತಹ ಸುಷ್ಮಾ ಪಾಟೀಲ್ ಅವರು ಸಂಸ್ಥೆಯ ಉಗಮ ಉದ್ದೇಶ ಹಾಗೆಯೇ ಕಾರ್ಯಚಟುವಟಿಕೆಗಳ ಬಗ್ಗೆ ಮಾಹಿತಿಯನ್ನು ಹಂಚಿಕೊಂಡರು. ಹೀಗೆ ಕೇಳ್ತಾ ಇರಿ, ಇದು ಕೆಎಲ್ಇ ವೇಣುಧ್ವನಿ. ನಮಸ್ಕಾರ.

0: ಮನದ ಭಾವ ತಿಳಿಯಲು ಬೇಕಿಲ್ಲ ಮಾತುಗಳ ತೋರಣ, ಮನದ ಪ್ರೀತಿಯ ತಿಳಿಯಲು ಸಾಕು ಮೆಲ್ಲುಸಿರಿನ ಸವಿಗಾನ. ಕೆಎಲ್ಇ ವೇಣುಧ್ವನಿಯ 90.4 ತರಂಗಾಂತರಗಳಲ್ಲಿ ನೀವು ಕೇಳ್ತಾ ಇದ್ದೀರಾ ಮೆಲ್ಲುಸಿರೆ ಸವಿಗಾನ.
1: ಮೆಲ್ಲುಸಿರೆ ಸವಿಗಾನ ಎದೆ ಚಲ್ಲೆನೆ ಹೂವಿನ ಬಾಣ.
0: ಕೇಳಿ ಕಾರ್ಯಕ್ರಮದಲ್ಲಿ ಆರಂಭದ ಗೀತೆಯನ್ನ 1974 ತೆರೆ ಕಂಡ ಉಪಾಸನೆ ಚಿತ್ರದ ಗೀತೆಯಿದು. ಪುಟ್ಟಣ್ಣ ಕಣಗಾಲವರ ನಿರ್ದೇಶನದ, ವಿಜಯ್ ಭಾಸ್ಕರ್ ಅವರ ಸಂಗೀತ ನಿರ್ದೇಶನದ, ವಾಣಿ ಜಯರಾಮ್ ಅವರ ಧ್ವನಿಯಲ್ಲಿ ಭಾವವೆಂಬ ಹೂವು ಅರಳಿ ಗಾನವೆಂಬ ಗಂಧಚೆಲ್ಲಿ.

ಕೆಎಲ್ಇ ವೇಣುಧ್ವನಿಯ ಮೆಲ್ಲುಸಿರೆ ಸವಿಗಾನ ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆ ಬಹದ್ದೂರ್ ಗಂಡು ಚಿತ್ರದ ಗೀತೆ ಹೇ ನಿನಗಾಗಿಯೇ ಸೊಗಸು.

90.4 ತರಂಗಾಂತರಗಳಲ್ಲಿ ಕೆಎಲ್ಇ ವೇಣುಧ್ವನಿಯ ಮೆಲ್ಲುಸಿರೆ ಸವಿಗಾನ ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆಯನ್ನ ಕೇಳಿ. ಪರೋಪಕಾರಿ ಚಿತ್ರದಿಂದ ಜಿ ಉದಯಶಂಕರ್ ಅವರ ಸಾಹಿತ್ಯವಿರುವ, ಉಪೇಂದ್ರ ಕುಮಾರ್ ಸಂಗೀತ ನಿರ್ದೇಶನದ ಕಣ್ಣೂರಪ್ಪೆ

ಕೇಳುಗರೆ, ಈಗ ಕೇಳಿ 1967 ತೆರೆ ಕಂಡಂತಹ ಬಂಗಾರದ ಹೂ ಚಿತ್ರದ ಗೀತೆಯನ್ನ. ಡಾಕ್ಟರ್ ರಾಜ್ಕುಮಾರ್, ಕಲ್ಪನಾ, ಉದಯ್ ಕುಮಾರ್ ಮುಖ್ಯ ಪಾತ್ರದಲ್ಲಿರುವ ಓಡುವ ನದಿ ಸಾಗರವ ಸೇರಲೇಬೇಕು, ಪಿ ಬಿ ಶ್ರೀನಿವಾಸ್ ಹಾಗೂ ಪಿ ಸುಶೀಲಾ ಅವರ ಧ್ವನಿಯಲ್ಲಿ.

0: KLE Society's Dr. Prabhakar Kore Super Speciality Hospital. Cure for all health-related problems. Experienced doctors and ultra-modern facilities ke saath. KLE Society's Dr. Prabhakar Kore Super Speciality Hospital and Medical Research Center. Nehru Nagar, Belagavi. Call 08312473777.
1: KLE Venudhvaniya Mellusire Savigana. ಕಾರ್ಯಕ್ರಮದ ಮುಂದಿನ ಗೀತೆ ಬಿಆರ್ ಪಂತಲು ನಿರ್ದೇಶನದ ಶ್ರೀ ಕೃಷ್ಣದೇವರಾಯ ಚಿತ್ರದ ಗೀತೆಯಿದು. ಬಹುಜನ್ಮದ ಪೂಜಾಫಲ ಈ ಪ್ರೇಮ

ಕೆಎಲ್ಲಿ ವೇಣುಧ್ವನಿಯ ಮೆಲ್ಲುಸಿರೆ ಸವಿಗಾನ ಕಾರ್ಯಕ್ರಮದ ಮುಂದಿನ ಗೀತೆ. ಈ ಗೀತೆಗೆ ಗೀತಕಾರರು ಆರ್ಎನ್ ಜಯಗೋಪಾಲ್, ಜಿಕೆ ವೆಂಕಟೇಶ್ ಅವರ ಸಂಗೀತ ನಿರ್ದೇಶನವಿರುವ 1971 ತೆರೆ ಕಂಡಂತಹ ಕಸ್ತೂರಿ ನಿವಾಸದ ನೀ ಬಂದು ನಿಂತಾಗ ನಿಂತು ನೀ ಎನ್ನಕ್ಕಾಗ.

90.4 ತರಂಗಾಂತರಗಳಲ್ಲಿ ಕೆಎಲ್ಇ ವೇಣುಧ್ವನಿಯ ಕಾರ್ಯಕ್ರಮವಿದು ಮೆಲ್ಲುಸಿರೆ ಸವಿಗಾನ. ಕಾರ್ಯಕ್ರಮದಲ್ಲಿ ಈಗ ಕುಲಗೌರವ ಚಿತ್ರದ ಗೀತೆಯಿದ್ದು 1971 ತೆರೆ ಕಂಡಂತಹ ಈ ಚಿತ್ರಕ್ಕೆ ಸಾಹಿತ್ಯವನ್ನು ಆರ್ಎನ್ ಜೆ ಗೋಪಾಲ್ ಅವರು ನೀಡಿದರೆ ಸಂಗೀತ ನಿರ್ದೇಶನವನ್ನು ಟಿ ಜಿ ಲಿಂಗಪ್ಪನವರು ಮಾಡಿದ್ದಾರೆ. ಒಂದು ಮಾತು ನಾನು ಕೇಳಲೇ, ಕಣ್ಣು ಕಣ್ಣು ಸೇರಲೇನು ಎಂದು ಹೇಳಲೇ.

ಈ ವೇಣುಧ್ವನಿಯ ಕಾರ್ಯಕ್ರಮವಿದು ಮೆಲ್ಲುಸಿರೆ ಸವಿಗಾನ. ಮುಂದಿನ ಗೀತೆ ಬಂಗಾರದ ಮನುಷ್ಯ ಚಿತ್ರದಿಂದ 1972 ತೆರೆ ಕಂಡಂತಹ ಈ ಚಿತ್ರಕ್ಕೆ ಜಿ ಉದಯಶಂಕರ್ ಸಾಹಿತ್ಯ ನೀಡಿದ್ದಾರೆ. ಜಿ ಕೆ ವೆಂಕಟೇಶ್ ಸಂಗೀತ ನಿರ್ದೇಶನ ಮಾಡಿರುವಂತಹ ಆಹಾ ಮೈಸೂರು ಮಲ್ಲಿಗೆ ದುಂಡು ಮಲ್ಲಿಗೆ

ಕಾರ್ಯಕ್ರಮದಲ್ಲಿ ಕೇಳಿ ಮುಂದಿನ ಗೀತೆಯನ್ನ. ಬಾನಿಗೊಂದು ಎಲ್ಲಿ ಎಲ್ಲಿದೆ, ಪ್ರೇಮದ ಕಾಣಿಕೆ ಚಿತ್ರದ ಗೀತೆ ಇದು. 1976 ತೆರೆಗಂಡಂತಹ ಈ ಚಿತ್ರಕ್ಕೆ ಜಿ ಉದಯಶಂಕರ್ ಸಾಹಿತ್ಯವನ್ನ ನೀಡಿದರೆ ಸಂಗೀತ ನಿರ್ದೇಶನವನ್ನ ಉಪೇಂದ್ರ ಕುಮಾರ್ ಅವರು ಮಾಡಿದ್ದಾರೆ. ಕೇಳಿ ಬಾನಿಗೊಂದು ಎಲ್ಲಿ.

ಇದುವರೆಗೆ ನೀವು ಕೇಳಿದ್ರಿ ವೇಣುಧ್ವನಿ 90.4 FM. ಇದು KLE ಕನಸು. ಇಲ್ಲಿಗೆ ಮುಕ್ತಾಯವಾಯಿತು ನಮ್ಮ ಪ್ರಸಾರ. ಮತ್ತೆ ನಾವು ನಿಮ್ಮನ್ನ ಭೇಟಿಯಾಗ್ತೇವೆ ನಾಳೆ ಬೆಳಿಗ್ಗೆ ವೈವಿಧ್ಯಮಯ ಕಾರ್ಯಕ್ರಮಗಳೊಂದಿಗೆ ಬೆಳಗಿನ 6 ಗಂಟೆಗೆ. ನಮಸ್ಕಾರ.

0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶ್ಯ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ್ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ್ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ್ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ್ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550877777.

0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶ್ಯ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550877777.

0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್.
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: 500 ವಾರ್ಡಾಂಚ ಅತ್ಯಾಧುನಿಕ ಹಾಸ್ಪಿಟಲ,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್.
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550877777.

0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶೆ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿ ಸಂಪರ್ಕ ಕರಾ
0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550888777.